ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಜ್ಯೇಷ್ಠ ಮಾಸದ 19 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 9 ತಾರೀಖು ಮಂಗಳವಾರ. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶುಭೋದಯ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಸಮಯ 5:56:55. ಶುಭ ನುಡಿ. ನೀರಿನಲ್ಲಿ ಕಲ್ಲು ಎಷ್ಟು ಕಾಲ ಮುಳುಗಿದರೂ ನೀರು ಕಲ್ಲಿನೊಳಗೆ ಹೋಗಲಾರದು, ಆದರೆ ಮಣ್ಣು ನೀರನ್ನು ಮುಟ್ಟಿದ ಕೂಡಲೇ ಕರಗುವುದು. ಶ್ರದ್ಧಾವಂತರ ಧೈರ್ಯ ಕೂಡ ಇದೇ ರೀತಿ. ಯಾರು ಎಷ್ಟೇ ಹಿಂಸೆ ನೀಡಲಿ ಮತ್ತು ಪರೀಕ್ಷಿಸಲಿ ಅವರು ನಿರಾಶರಾಗುವುದಿಲ್ಲ, ಧೈರ್ಯ ಕೆಡುವುದಿಲ್ಲ. ಹೀಗೆಂದವರು ರಾಮಕೃಷ್ಣ ಪರಮಹಂಸ.

ಮಂಗಳ ಧ್ವನಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:15. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಚಿಂತನ 6:30 ಪ್ರಸ್ತುತಿ ಡಾಕ್ಟರ್ ಬಸವರಾಜ ನೆಲ್ಲಿಸಾರ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ರೈತರಿಗೆ ಸಲಹೆ 6:35. 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯ ಸಂಸ್ಥೆ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹೊಂಡಾಯ್. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ಕದಂ. 8:35 ಆಕಾಶಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಬಾನುಲಿ ಕಲಿಗಳು, ಪ್ರಸ್ತುತಿ ಬಿಕೆ ಸುಮತಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ಈ ಮೂರು ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. 9:05 ಭಾವಗೀತೆ, 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರಮಣಿ ಅವರಿಂದ ಕೊಳಲು ವಾದನ. 10:30 ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳು. 11:00 ನನ್ನದೆಯ ಹಾಡು, ನೇರ ಫೋನ್ ಇನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರ, ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ, ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾ ಕೇಂದ್ರದ ಸದಸ್ಯರು. 12:35 ಆರೋಗ್ಯ ಸಂಚಿಕೆಯಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಜಯ ಮಹಾಂತೇಶ ಪೂಜಾರಿ ಅವರೊಂದಿಗೆ ಸಂದರ್ಶನ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ, ಈ ಕುರಿತು ಡಾಕ್ಟರ್ ಶಾಂತಲಾ ಹರ್ಲೇಕರ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ರಾಷ್ಟ್ರೀಯ ಕಲೋತ್ಸವ ಕುರಿತು ಮಾತನಾಡುತ್ತಾರೆ ಗುರುಪ್ರಸಾದ್ ತುಂಬುಸೋಗೆ. 1:30 ಪ್ರಚಲಿತ, 2:40 ಹಿಂದಿ ಕಲಿಕಾ ಕಾರ್ಯಕ್ರಮ, 3:00 ಮುಂಬೈ ವಿವಿಧ ಭಾರತೀಯ ಕಾರ್ಯಕ್ರಮಗಳು, 4:00 ಭಾವಗೀತೆಗಳು, 4:30 ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳು. ಇಂದು ಸಂಜೆ 5:00 ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ವಿಶ್ವ ಪರಿಸರ ದಿನದ ಪ್ರಯುಕ್ತ ರೂಪಕ ಪರಿಸರ ಉಳಿಸೋಣ ಬದುಕ ಬೆಳೆಸೋಣ, ರಚನೆ ಮತ್ತು ನಿರ್ಮಾಣ ವಿದ್ಯಾರಾವ್ ಕೆಎಲ್, ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. ಅವಲೋಕನ 6:30. 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ. ಇದರಲ್ಲಿ ಕಾಫಿ ಮಂಡಳಿಯ ಸಮಗ್ರ ಕಾಫಿ ಬೆಳೆ ಅಭಿವೃದ್ಧಿ ಯೋಜನೆ ಮತ್ತು ಕಾಫಿ ಬೆಳೆಗಾರರಿಗೆ ಈ ಯೋಜನೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಕುರಿತು ಪಿ ಬಸವರಾಜು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉಳುವಾರು ಸಣ್ಣಮನೆ ರಾಮಚಂದ್ರ ಮತ್ತು ಸಂಸಾರ ಚೆಂಬುಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಅರೆಭಾಷೆ ಐಸಿರಿ, ಕೊಡಗಿನ ಅರೆಭಾಷೆಗೌಡರ ಐನು ಮನೆ ಜೀವನ, ಈ ಕುರಿತು ಮಾತನಾಡುತ್ತಾರೆ ಕಡ್ಲೇರ ತುಳಸಿ ಮೋಹನ್. 8:00 ಸಿರಿಗಂಧ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಮನಿ ಟಾಕ್ ಮಂಥನ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೆಚ್ಎಂ

0: Invited to bat first, Harmanpreet Kaur led women in blue, posted 179 for 8 in the stipulated 20 overs, powered by Bharti Fulmali's unbeaten 56 runs off 40 balls. India will next face host England in their next warm-up fixture tomorrow. And that is the end of this news bulletin.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:15. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಮೊದಲಿಗೆ ಸರ್ವಜ್ಞನ ವಚನ. ಮೂರು ಕಣ್ಣೀಶ್ವರನ ತೋರಿಕೊಡಬಲ್ಲ ಗುರು. ಹಾಡಿದ್ದಾರೆ ಕಸ್ತೂರಿ ಶಂಕರ್.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಈಗ ಚಿಂತನ, ಡಾಕ್ಟರ್ ಬಸವರಾಜ ನೆಲ್ಲಿಸರ ಅವರಿಂದ.
2: ಕನ್ನಡದ ಆದಿಕವಿ ಪಂಪ ತನ್ನ ಕಾವ್ಯದಲ್ಲಿ ಒಂದೆಡೆ ಜ್ಞಾನದ ಅನಂತತೆಯನ್ನು ಕುರಿತು ಕ್ಷಯ ಮಣಮಿಲ್ಲ ಕೇಳ್ದು ಕಡೆ ಗಂಡವನಾವನವಿಲ್ಲ ಎಂದು ಹೇಳಿದ್ದಾನೆ. ಅಂದರೆ ಅಕ್ಷಯವಾದ ಜ್ಞಾನವನ್ನು ಅರಿಯುತ್ತಾ ಹೋಗಬಹುದೇ ಹೊರತು ಅದರ ಕೊನೆ ಮುಟ್ಟಲು ಸಾಧ್ಯವಿಲ್ಲ. ಜ್ಞಾನ ಎನ್ನುವುದು ಮಾನವನ ಬಾಳಿಗೆ ಬೆಳಕು ನೀಡುವ ದೀಪ. ಇಂಥ ಜ್ಞಾನದೀಪವನ್ನು ನೂರಾರು ಜನ ಪ್ರತಿಭಾವಂತರು ಮನುಕುಲದ ಚರಿತ್ರೆಯಲ್ಲಿ ಬೆಳಗಿಸಿದ್ದಾರೆ. ಇದನ್ನೇ ಮತ್ತೆ ಮತ್ತೆ ನಾವುಗಳೆಲ್ಲರೂ ಹುಡುಕುತ್ತಾ ಶ್ರಮಗೌರವ ಗುಣಗೌರವಗಳನ್ನಿಟ್ಟುಕೊಂಡು ಸಾಗಬೇಕಾಗಿದೆ. ಇಂದು ಇವೆಲ್ಲ ಅರ್ಥಪೂರ್ಣವಾದ ರೀತಿಯಲ್ಲಿ ಸಾಗಬೇಕು. ಮನೆಯಲ್ಲಿ ಮಕ್ಕಳಿಗೆ ನಾವು ನೀಡುತ್ತಿರುವ ಶಿಕ್ಷಣ ಬರೀ ಅಂಕಗಳಿಕೆ ಮಾತ್ರವಾಗಿರಬಾರದು. ಸಂಸ್ಕೃತಿಯನ್ನು ಪರಿಚಯಿಸುವ, ಸಂಸ್ಕೃತಿವಂತರಾಗಿ ಬಾಳುವ ರೀತಿಯಲ್ಲಿ ಆಗಿರಬೇಕಾದ್ದು. ಅದಕ್ಕೆ ಮನೆಯಲ್ಲಿ ಹಿರಿಯರಿರಬೇಕು ಎಂದು ಹೇಳುವುದು. ದೇಶವನ್ನು ಕಟ್ಟುವವರು, ಭೂಮಿಯ ಮೇಲೆ ಸ್ವರ್ಗವನ್ನು ಸೃಷ್ಟಿಸುವವರು ಹೆಣ್ಣು ಎಂಬುದನ್ನು ಮರೆಯಬಾರದು. ಆಕೆ ಮಾಯೆಯೂ ಅಲ್ಲ, ಭ್ರಮೆಯೂ ಅಲ್ಲ, ಕನಸೂ ಅಲ್ಲ. ಗಂಡಸೆಷ್ಟು ಮುಖ್ಯವೋ ಹೆಂಗಸೂ ಅಷ್ಟೇ ಮುಖ್ಯ. ಅವಳಿಲ್ಲದೆ ಸಂಸಾರವೂ ಇಲ್ಲ, ಸಂತಾನವೂ ಇಲ್ಲ, ಜಗತ್ತೂ ಇಲ್ಲ. 21ನೇ ಶತಮಾನ ಸ್ತ್ರೀಯರಿಗೆ ಸೇರಿದ್ದೆಂದು ನನಗನ್ನಿಸುತ್ತದೆ. ಇನ್ನು ಮುಂದೆ ಮಹಿಳೆಯ ಮುನ್ನಡೆಯನ್ನು ಯಾವ ಶಕ್ತಿಯೂ ತಡೆಯಲಾರದು. ಈಗ ಅವಳ ಮುಂದೆ ಸಾಕಷ್ಟು ಅವಕಾಶಗಳು, ಹಾಗೆಯೇ ಸವಾಲುಗಳು ಇವೆ. ವನಿತೆಯರು ತಮ್ಮ ಆಲೋಚನೆಗಳನ್ನು, ಅನುಭವಗಳನ್ನು ವಿನಿಮಯ ಮಾಡಿಕೊಳ್ಳುವ ವೇದಿಕೆಗಳು ಅತ್ಯವಶ್ಯಕ. ಹೆಣ್ಣಿನ ಸಮಯ ಸ್ಫೂರ್ತಿ, ಸೃಜನಶೀಲ ಪ್ರತಿಭೆ, ದೂರದೃಷ್ಟಿ, ಕರ್ತೃತ್ವ ಶಕ್ತಿಯನ್ನು ಪುರುಷ ಪ್ರಧಾನ ಸಮಾಜ ಸರಿಯಾಗಿ ಸದ್ವಿನಿಯೋಗಿಸಿಕೊಂಡರೆ ಅದ್ಭುತ ಸಮಾಜವನ್ನು ನಿರ್ಮಾಣ ಮಾಡಬಹುದು. ನಾನು ಇಷ್ಟೆಲ್ಲ ಹೇಳಿದರೂ ಕೂಡ ಹೆಣ್ಣು ಮಕ್ಕಳು ತಿಳಿಯಬೇಕಾದ ಸತ್ಯ ಒಂದಿದೆ. ಅದೇನೆಂದರೆ ಹೊಂದಾಣಿಕೆ ಮತ್ತು ಸಹಬಾಳ್ವೆ. ಈ ಕೊರತೆ ಅಲ್ಲೆಲ್ಲೋ ಅಷ್ಟಿಷ್ಟು ನಮಗೆ ಕಂಡು ಬರುತ್ತದೆ. ಹಳ್ಳಿಯಲ್ಲಿ ಸಂಸಾರ ಮಾಡುವುದಲ್ಲದೆ ಮತ್ತು ಸ್ಥಿತಿವಂತರಿದ್ದರೂ ಕೂಡ, ತೋಟ ತುಡಿಕೆಗಳಿದ್ದರೂ ಕೂಡ ಅವರನ್ನು ಮದುವೆ ಆಗಲು ಹೆಣ್ಣು ಮಕ್ಕಳು ಇಂದು ಒಪ್ಪುತ್ತಿಲ್ಲ. ಏನಾದರೂ ಸರ್ಕಾರಿ ಸೇವೆಯಲ್ಲೇ ಇರಬೇಕೆಂಬುದು ಕೆಲವರ ಅಭಿಪ್ರಾಯವಾಗಿದೆ. ನಾವು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವಾಗ ನಮ್ಮ ಜನಪದ ಗರತಿಯೊಬ್ಬಳು ಹೇಳುತ್ತಿದ್ದ ಮಾತು ಹೀಗಿದೆ: ನೆರಮನೆಯ ಸಿರಿದೇವಿ ನೀನಾಗು ಮಗಳೇ, ಮನೆಯಾಗೆ ಬೇದ ಬಗೆಬೇಡ, ತುಂಬಿದ ಮನೆಯ ಒಡಿಬೇಡ ಎಂದು ಬುದ್ಧಿ ಹೇಳಿ ಹರಸಿ ಗಂಡನ ಮನೆಗೆ ಕಳಿಸುತ್ತಿದ್ದರು. ಈ ಸಂದರ್ಭ ಈಗೆಲ್ಲಿದೆ? ಮಕ್ಕಳನ್ನು ಕೂಡ ಅಂಕಗಳೆಂಬ ಸ್ಪರ್ಧೆಗೆ ಒಟ್ಟುತ್ತಾ ಬಾಲ್ಯದ ಯಾವ ಅನುಭವಗಳು ಸೃಜನಶೀಲತೆಯೂ ಸಿಗದಂತೆ ಗೂಡಿನಲ್ಲಿಟ್ಟು ಬೆಳೆಸುತ್ತಿದ್ದೇವೆ. ಅಬ್ರಹಾಂ ಲಿಂಕನ್ ತನ್ನ ಮಗನನ್ನು ಶಾಲೆಗೆ ಕಳಿಸುವಾಗ ಗುರುಗಳಿಗೊಂದು ಪತ್ರ ಬರೆಯುತ್ತಾನೆ. ತಮಗೆಲ್ಲ ಅದು ಗೊತ್ತಿದೆ ಎಂದು ಭಾವಿಸುತ್ತೇನೆ. ಅದರ ಸಾರಾಂಶ ಹೀಗಿದೆ: ನನ್ನ ಮಗ ಸಣ್ಣವನು, ಎಳೆಯ ಮನಸ್ಸು. ಅವನಿಗೆ ಹೂವುಗಳು ಅರಳುವುದನ್ನು, ಹಕ್ಕಿಗಳು ಆಕಾಶದಲ್ಲಿ ಹಾರಾಡುವುದನ್ನು ತೋರಿಸಿ, ಆಟದ ಸ್ಪರ್ಧೆಗಳಲ್ಲಿ ಸೋತರೆ ಸೋಲು ಅವಮಾನ ಅಲ್ಲ ಎಂಬುದನ್ನು ಕಲಿಸಿ, ಅಕ್ರಮ ವಿಧಾನದಿಂದ ಗೆಲ್ಲುವುದಕ್ಕಿಂತ ಸೋಲು ಅತ್ಯಂತ ಶ್ರೇಷ್ಠ ಎನ್ನುವುದನ್ನು ಕಲಿಸಿ, ಗುರು ಹಿರಿಯರಲ್ಲಿ ಭಕ್ತಿ ಭಾವದಿಂದಿರುವುದನ್ನು ಕಲಿಸಿ. ಹೀಗೆ ಎಷ್ಟು ಜನ ತಂದೆ ತಾಯಿಗಳು ಬೇರೆ ಬೇರೆ ಅನುಭವಗಳಲ್ಲಿ ಮಕ್ಕಳಲ್ಲಿ ಬೆಳೆಯುವಂತೆ ಮಾಡಿದ್ದಾರೆ ಹೇಳಿ. ಇಂತಹ ಮಾತುಗಳನ್ನು ಮತ್ತೆ ಮತ್ತೆ ಹೇಳಬೇಕಲ್ಲವೇ? ಇದು ಒಂದು ಬಗೆಯಾದರೆ, ಹೆಣ್ಣನ್ನು ಸಾವಿರಾರು ವರ್ಷಗಳಿಂದ ಶೋಷಣೆ ಮಾಡುತ್ತಾ ಮನೆಯಲ್ಲಿ ಅಡಿಗೆ ಮನೆಗೆ ಪುರುಷನ ಪರಮಾಧಿಕಾರಕ್ಕೆ ಸೀಮಿತಗೊಳಿಸಿ ಅವಳಿಗೆ ಯಾವ ಅವಕಾಶವನ್ನು ನಾವು ಕಲ್ಪಿಸಿದಂತೆ ಮಾಡಿದ್ದು ಮತ್ತೊಂದು ಬಗೆ. ಹೀಗೆ ಲಿಂಗ ತಾರತಮ್ಯ ಬಹು ಹಿಂದಿನಿಂದಲೂ ಇದೆ. ಗಂಡಿಗಿರುವ ಪ್ರಾಶಸ್ತ್ಯ ಹೆಣ್ಣಿಗಿಲ್ಲ. ಸಂಸಾರ ಸಾಗಿಸಲಿಕ್ಕೆ, ಮದುವೆಯಾಗಲಿಕ್ಕೆ ಹೆಣ್ಣು ಬೇಕು. ಆದರೆ ಹೆಂಡತಿ ಮನೆಯಲ್ಲಿ ಹೆಣ್ಣು ಮಗು ಹಡೆಯಬಾರದು. ಕೊಟ್ಟಿಗೆಯಲ್ಲಿ ಹಸು ಹೆಣ್ಣು ಕರು ಹಾಕಬೇಕು. ಮನೆಯಲ್ಲಿ ಸೊಸೆ ಗಂಡು ಹೊಡೆಯಬೇಕು. ಸೊಸೆ ಗರ್ಭಿಣಿ ಇರುವಾಗಲೇ ಅತ್ತೆ ಆದವಳು ಹೇಳುತ್ತಿರುತ್ತಾಳೆ, ನೀನು ಯಾವಾಗಲೂ ಕೃಷ್ಣನ ಫೋಟೋವನ್ನು ನೋಡ್ತಿರಬೇಕಂತ. ಹೀಗೆ ತಂದೆ ತಾಯಿ ಮನೆಯವರು ಮದುವೆ ಮಾಡಿಕೊಡುವಾಗ ಹೆಣ್ಣಿಗೆ ಏನು ಹೇಳುತ್ತಿದ್ದರು ಅಂದರೆ, ಬಹಳ ಮುಖ್ಯವಾದ ಒಂದು ರೀತಿಯಲ್ಲಿ ಸಂಸಾರವೆಂಬುದು ಸಾಗರ, ಅದರಲ್ಲಿ ನೀನು ಈಜು ಎದ್ದು ಬರಬೇಕೆನ್ನುವಂಥದ್ದು. ಹೀಗೆ ಹೆಣ್ಣು ಮಗುವನ್ನು ಹಡೆದಳು ಅಂದರೆ ತಿರಸ್ಕಾರವನ್ನು ನೋಡುವುದು ಇಂದಿಗೂ ನಡೆದೇ ಇದೆ.
1: ಇದುವರೆಗೆ ಡಾಕ್ಟರ್ ಬಸವರಾಜ ನೆಲ್ಲಿಸರ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35. ಈಗ ಕೇಳಿ ರೈತರಿಗೆ ಸಲಹೆ.
1: ಏಲಕ್ಕಿ ಬೆಳೆಯಲ್ಲಿ ನಾವು ಜೂನ್ ತಿಂಗಳಿನಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಹೊಸ ಗಿಡಗಳ ನಾಟಿಯನ್ನು ನಾವು ಕೈಗೊಳ್ಳಬಹುದು. ಇದಕ್ಕಾಗಿ ನಾವು ಮಲಬಾರ್ ರೀತಿಯ ಸಸಿಗಳನ್ನು ಬಳಸ್ಕೊಳ್ಳೋದಾದರೆ 1.5 ಅಡಿ ಉದ್ದ, 1.5 ಅಡಿ ಅಗಲ, 1.5 ಅಡಿ ಆಳದ ಗುಂಡಿಗಳನ್ನು ತಕ್ಕೋಬೇಕಾಗತ್ತೆ. ಈ ಗುಂಡಿಗಳಿಗೆ ನಾವು ಹೊಸ ಏಲಕ್ಕಿ ಗಿಡಗಳನ್ನು ನಾಟಿ ಮಾಡ್ಕೋಬೇಕಾಗತ್ತೆ. ನಾಟಿ ಮಾಡುವಾಗ ಈ ಗುಂಡಿಗಳಿಗೆ 1/3 ಭಾಗದಷ್ಟು ಮೇಲ್ಮಣ್ಣು, 1/3 ಭಾಗದಷ್ಟು ಸಾವಯವ ಗೊಬ್ಬರ ಮತ್ತು 50 ಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ಹಾಕ್ಕೋಬೇಕಾಗತ್ತೆ. ಜೊತೆಗೆ 100 ಗ್ರಾಂನಷ್ಟು ರಾಕ್ ಫಾಸ್ಫೇಟನ್ನು ಹಾಕಿ ನಾವು ಈ ಹೊಸ ಸಸಿಗಳನ್ನು ನಾಟಿ ಮಾಡಿಕೊಂಡು ಅದಕ್ಕೆ ಮಣ್ಣನ್ನು ಹಾಕಬೇಕಾಗತ್ತೆ. ಚರಂಡಿಗಳನ್ನು ಶುಚಿಗೊಳಿಸೋದು ಕೂಡ ಅಷ್ಟೇ ಮುಖ್ಯ. ಈಗಾಗಲೇ ಇರುವಂಥ ಏಲಕ್ಕಿ ತೋಟಗಳಲ್ಲಿ ನೀರು ಬಸ್ತೋಗೋದಕ್ಕೆ ಚರಂಡಿಗಳನ್ನು ಶುಚಿಗೊಳಿಸ್ಕೋಬೇಕಾಗತ್ತೆ. ಮತ್ತು ಆ ಏಲಕ್ಕಿ ಗಿಡದಲ್ಲಿರುವಂಥ ಒಣಗಿದ ಎಲೆಗಳನ್ನು ನಾವು ತೆಗಿಬೇಕಾಗತ್ತೆ. ಏಲಕ್ಕಿ ಗಿಡಗಳ ಬುಡದಲ್ಲಿನ ಒಣಗಿದ ತಲೆಗೆಲೆ ಹೊದಿಕೆಯನ್ನು ತೆಗೆದು ಆ ಪುಷ್ಪಗುಚ್ಛಗಳನ್ನು ಸುತ್ತಿ, ಅಂದರೆ ಕೊತ್ತುಗಳನ್ನು ಸುತ್ತಿ ಗೊಬ್ಬರ ಕೊಡೋದು ಬಹಳ ಮುಖ್ಯ. ಈಗ ನಾವು ನೀರಾವರಿ ಆಶ್ರಯದ ತೋಟಗಳಿಗಾದರೆ ಪ್ರತಿ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ 62.5 ಕಿಲೋಗ್ರಾಂನಷ್ಟು ಸಾರಜನಕ, 62.5 ಕಿಲೋಗ್ರಾಂನಷ್ಟು ರಂಜಕ ಮತ್ತು 125 ಕಿಲೋಗ್ರಾಂನಷ್ಟು ಪೊಟಾಷನ್ನು ಕೊಡಬೇಕಾಗತ್ತೆ. ಅದೇ ಮಳೆಯಾಶ್ರಿತ ತೋಟಗಳಿಗಾದರೆ 37.5 ಕಿಲೋಗ್ರಾಂನಷ್ಟು ಸಾರಜನಕ, 37.5 ಕಿಲೋಗ್ರಾಂನಷ್ಟು ರಂಜಕ ಮತ್ತು 75 ಕಿಲೋಗ್ರಾಂನಷ್ಟು ಪೊಟಾಷನ್ನು ಕೊಡಬೇಕಾಗತ್ತೆ. ಇದನ್ನು ಪ್ರತಿ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ ಕೊಡಬೇಕಾಗತ್ತೆ. ಇದರ ಜೊತೆಗೆ ಪ್ರತಿ ಒಂದು ಗಿಡಕ್ಕೆ 5 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಈ ರೀತಿ ಕೊಟ್ಟು ಬುಡಕ್ಕೆ ಮಣ್ಣನ್ನು ಏರಿಸಬೇಕಾಗತ್ತೆ. ತರಗೆಲೆಗಳ ಹೊದಿಕೆಯನ್ನು ಕೂಡ ಹಾಕ್ಬೋದು. ಲಘು ಪೋಷಕಾಂಶಗಳ ಸಿಂಪರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೈಗೊಳ್ಳಬೇಕಾಗತ್ತೆ. ಇದಕ್ಕೋಸ್ಕರ ನಾವು 1 ಬ್ಯಾರಲ್ ನೀರಿಗೆ 1 ಕಿಲೋಗ್ರಾಂನಷ್ಟು IASR ಕಾರ್ಡಮಮ್ ಸ್ಪೆಷಲ್, ಅಂದರೆ ಏಲಕ್ಕಿ ವಿಶೇಷವನ್ನು ಬೆರೆಸ್ಕೊಂಡು ಅದನ್ನು ದ್ರಾವಣ ತಯಾರಿಸಿಕೊಂಡು ಈ ಏಲಕ್ಕಿ ಎಲೆಗಳಿಗೆ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. 1%ರ ಬೋರೋ ದ್ರಾವಣವನ್ನು ನಾವು ಮೇ ತಿಂಗಳಿನಲ್ಲಿ ಸಿಂಪರಣೆ ಮಾಡದೇ ಇದ್ದರೆ ಈಗಲೂ ಕೂಡ ಮಾಡಬಹುದು. ಕಟ್ಟೆ ಪೀಡಿತ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕಾಗತ್ತೆ. ಇನ್ನು ಬುಡಕ್ಕು ಕೂಡ ನಾವು ಈ ತಾಮ್ರದ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ಸುರಿಬಹುದು. 1/2 ಕಿಲೋಗ್ರಾಂನಷ್ಟು ತಾಮ್ರದ ಆಕ್ಸಿಕ್ಲೋರೈಡನ್ನು 1 ಬ್ಯಾರಲ್ ನೀರಿಗೆ, ಅಂದರೆ 200 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ದ್ರಾವಣ ತಯಾರಿಸಿಕೊಂಡು ಪ್ರತಿ ಗಿಡಕ್ಕೆ 3-4 ಲೀಟರ್ ಪ್ರಮಾಣದಲ್ಲಿ ಸುರಿಬೇಕಾಗತ್ತೆ. ಕರಿಮೆಣಸಿನಲ್ಲೂ ಕೂಡ ಈ ಜೂನ್ ತಿಂಗಳಿನಲ್ಲಿ ನಾವು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಜೂನ್ ತಿಂಗಳಿನಲ್ಲಿ ನೆಲದಲ್ಲಿ ಹಾರು ಹೋಗುವಂತಹ ಅಂಬುಗಳನ್ನು, ಮೇಲಿನ ಕಾಂಡಗಳನ್ನು ಅಥವಾ ಬೇರೂರಿದಂಥ ಕಡ್ಡಿಗಳ ನಾಟಿಯನ್ನು ಕೈಗೊಳ್ಳಬಹುದು. ಈಗಾಗಲೇ ಇರುವಂಥ ಈ ಕರಿಮೆಣಸಿನ ಬಳ್ಳಿಗಳಿಗೆ 1%ರ ಬೋರೋ ಮಿಶ್ರಣವನ್ನು ನಾವು ಸಿಂಪರಣೆ ಮಾಡಬೇಕಾಗತ್ತೆ ಬಳ್ಳಿಗಳಿಗೆ ಮತ್ತು ಎಲೆಗಳಿಗೆ. ಬುಡಕ್ಕು ಕೂಡ ತಾಮ್ರದ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ಸುರಿಬೇಕಾಗತ್ತೆ. 1/2 ಕಿಲೋಗ್ರಾಂನಷ್ಟು ತಾಮ್ರದ ಆಕ್ಸಿಕ್ಲೋರೈಡನ್ನು 1 ಬ್ಯಾರಲ್ ನೀರಿಗೆ, ಅಂದರೆ 200 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಪ್ರತಿ ಬಳ್ಳಿಗೆ 5 ಲೀಟರ್ ಪ್ರಮಾಣದಲ್ಲಿ ಈ ಒಂದು ದ್ರಾವಣವನ್ನು ಸುರಿಬೇಕಾಗತ್ತೆ. ಮೇ ತಿಂಗಳಿನಲ್ಲಿ ನಾವು ರಸಗೊಬ್ಬರವನ್ನು ಕೊಡದೇ ಇದ್ದರೆ ಜೂನ್ ತಿಂಗಳಿನಲ್ಲಿ ಕೊಡಬಹುದು. ಪ್ರತಿ ಕರಿಮೆಣಸಿನ ಬಳ್ಳಿಗೆ 100 ಗ್ರಾಂನಷ್ಟು ಯೂರಿಯಾ, 50 ಗ್ರಾಂನಷ್ಟು ಡೈಅಮೋನಿಯಂ ಫಾಸ್ಫೇಟು ಮತ್ತು 150 ಗ್ರಾಂನಷ್ಟು ಮ್ಯೂರಿಟಾ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಲಘು ಪೋಷಕಾಂಶಗಳ ಸಿಂಪರಣೆಯನ್ನು ಕೂಡ ಮಾಡಬೇಕಾಗತ್ತೆ. ಇದಕ್ಕಾಗಿ ನಾವು 1 ಕಿಲೋಗ್ರಾಂನಷ್ಟು IASR ಪೆಪ್ಪರ್ ಸ್ಪೆಷಲ್ಲು ಮತ್ತು 1 ಕಿಲೋಗ್ರಾಂನಷ್ಟು ಯಾವುದಾದ್ರೂ ಒಂದು ಸಂಕೀರ್ಣ ಗೊಬ್ಬರ, ಇದನ್ನು ಪ್ರತಿ ಒಂದು ಬ್ಯಾರಲ್ ನೀರಿಗೆ, ಅಂದರೆ 200 ಲೀಟರ್ ನೀರಿಗೆ ಹಾಕ್ಕೊಂಡು ಕರಗಿಸ್ಕೊಂಡು ದ್ರಾವಣ ಮಾಡಿಕೊಂಡು ಎಲೆಗಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಜೊತೆಗೆ 1 ಬುಟ್ಟಿ ಕಾಂಪೋಸ್ಟನ್ನು ನಾವು ಪ್ರತಿ ಬಳ್ಳಿಗೆ ಕೊಡಬೇಕಾಗತ್ತೆ. ಜೊತೆಗೆ ಬುಡಕ್ಕೆ ನಾವು ಮಣ್ಣನ್ನು ಹಾಕಿ ತರಗೆಲೆಯಿಂದ ಹೊದಿಕೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಜೊತೆಗೆ ಬುಡದಲ್ಲಿ ತೇವಾಂಶ ಸಂಗ್ರಹಣೆ ಆಗದಂತೆ ನಾವು ನೋಡ್ಕೊಳ್ಳೋದು ಈ ಜೂನ್ ತಿಂಗಳಿನಲ್ಲಿ ಬಹಳ ಮುಖ್ಯ. ಗಿಡ ನೆಟ್ಟಂಥ ಗುಂಡಿಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ಕರಿಮೆಣಸಿನ ತೋಟದಲ್ಲಿ ಫೈಟಾಪ್ತರ ಸೋಂಕು ರೋಗ ಕಂಡುಬಂದರೆ ಆ ಬಳ್ಳಿಗಳನ್ನು ಕಿತ್ತಾಕಿ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಫೈಟಾಪ್ತರ ಸೋಂಕು ತಗಲ್ದಂಥ ಮತ್ತು ಅಕ್ಕಪಕ್ಕ ಇರುವಂಥ ಬಳ್ಳಿಗಳಿಗೆ ನಾವು ಪ್ರತಿ ಲೀಟರ್ ನೀರಿಗೆ 1.2 ಗ್ರಾಂನಷ್ಟು ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಶಿಲೀಂದ್ರನಾಶಕವನ್ನು ಬೆರೆಸ್ಕೊಂಡು

0: ದ್ರಾವಣ ಮಾಡಿಕೊಂಡು ಆ ದ್ರಾವಣವನ್ನು ಬಳ್ಳಿಗಳಿಗೆ ಸಿಂಪರಣೆ ಮಾಡಬೇಕು, ಮತ್ತು ಮಣ್ಣನ್ನು ಕೂಡ ನೆನೆಸಬೇಕಾಗತ್ತೆ. ಕೆಳಗಡೆ ಬಿದ್ದಂಥ ಎಲೆಗಳನ್ನು ಮತ್ತು ಕೊತ್ತುಗಳನ್ನು ತೆಗೆದು ಸ್ವಚ್ಛ ಮಾಡಬೇಕಾಗತ್ತೆ. 10 ದಿನಗಳ ನಂತರ ಪುನಃ ಇದೇ ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಜಬ್ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಮತ್ತಷ್ಟು ಸೋಂಕನ್ನು ತಪ್ಪಿಸೋದಕ್ಕೆ 1% ಬೋರ್ಡ್ ದ್ರಾವಣವನ್ನು ನಾವು 2ನೇ ಸಿಂಪರಣೆಯಾಗೂ ಕೂಡ ಕೊಡಬಹುದು. ಶುಂಠಿ ಬೆಳೆಯಲ್ಲಿ ಹೆಚ್ಚು ಮಳೆ ಬಂದಾಗ ಮಡಿ ಮೇಲಿರುವಂಥ ಮಣ್ಣು ಚದರೋದು ಮತ್ತು ಕೊಚ್ಚಿ ಹೋಗೋದನ್ನು ತಡೆಗಟ್ಟೋದಕ್ಕೆ ಮಡಿಗಳ ಮಣ್ಣಿನ ಮೇಲೆ ಹಸ್ರಲೆ ಅಥವಾ ಸಾವಯವ ತ್ಯಾಜ್ಯ ವಸ್ತುವನ್ನು ಹರಡಿ ಹೊದಿಕೆ ಹಾಕಬೇಕಾಗತ್ತೆ. ಇದರಿಂದ ಮಣ್ಣಿಗೆ ಸಾವಯವ ಅಂಶವನ್ನು ಕೂಡ ನಾವು ಸೇರಿಸಿದಂಗಾಗತ್ತೆ. ಜಮೀನಿನಲ್ಲಿ ನೀರು ಹೆಚ್ಚಾಗಿ ನಿಂತಾಗ ನೀರು ಬಸ್ತೋಗ ರೀತಿಯಲ್ಲಿ ನಾವು ಬಸಿಗಾಲುವೆಗಳನ್ನು ತೆಗಿಬೇಕಾಗತ್ತೆ. ಮಣ್ಣಿನಲ್ಲಿ ಗಡ್ಡೆಗಳು ಹೊರಗಡೆ ಕಾಣದಂತೆ ಮುಚ್ಚೋದಕ್ಕೆ ಮತ್ತು ಗಡ್ಡೆಗಳು ಚೆನ್ನಾಗಿ ಬೆಳೆದು ಅಭಿವೃದ್ಧಿಯಾಗೋದಕ್ಕೆ ಮಣ್ಣನ್ನು ಏರ್ ಹಾಕೋದು ಕೂಡ ಅಷ್ಟೇ ಮುಖ್ಯ. ಬೇರುಕಾಂಡ ಕೊಳೆ ರೋಗ ಶುಂಠಿ ಬೆಳೆಯಲ್ಲಿ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈ ರೋಗ ಮಣ್ಣಿನಿಂದ ಮತ್ತು ರೋಗ ತಗಲಿದಂಥ ಬೀಜದ ಗಡ್ಡೆಯಿಂದ ಬರುತ್ತೆ. ರೋಗಕ್ಕೆ ತುತ್ತಾದಂಥ ಗಿಡಗಳ ಎಲೆಗಳ ತುದಿ ಭಾಗ ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಎಲೆ ಹಳದಿಯಾಗುತ್ತೆ. ಗಿಡದ ಬುಡಭಾಗ ತೇವಾಂಶಯುಕ್ತ ಕಂದು ಬಣ್ಣದಿಂದ ಕೂಡಿರುತ್ತೆ, ಆಮೇಲೆ ಮೃದುವಾಗಿ ಕೊಳೆಯುತ್ತೆ. ಈ ಒಂದು ರೋಗವನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ರೋಗಗ್ರಸ್ತ ಗಡ್ಡೆಗಳನ್ನು ತೆಗೆದುಹಾಕಬೇಕಾಗತ್ತೆ. ಆನಂತರ 3 ಗ್ರಾಂನಷ್ಟು ತಾಮ್ರದ ಆಕ್ಸಿಕ್ಲೋರೈಡ್ 50 WPಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ರೋಗ ಬಂದಂಥ ಮಡಿಗೆ ಮತ್ತು ಸುತ್ತಮುತ್ತಲಿನ ಮಡಿಗಳಿಗೆ ಹಾಕಬೇಕಾಗತ್ತೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ, ಇಂದು ಸಂಜೆ 6:50ಕ್ಕೆ ಪ್ರಸಾರವಾಗುವ ರೈತ ಧ್ವನಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಮಂಡಳಿಯ ಸಮಗ್ರ ಕಾಫಿ ಬೆಳೆ ಅಭಿವೃದ್ಧಿ ಯೋಜನೆ ಮತ್ತು ಕಾಫಿ ಬೆಳೆಗಾರರಿಗೆ ಈ ಯೋಜನೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಕುರಿತು ಪಿ. ಬಸವರಾಜು ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ.

0: ಅದಕ್ಕ ಅವ್ವ ನಿಮ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡೋ.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಪ್ರಕಟಣೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಕೊಡಗು ಜಿಲ್ಲೆ. ಇಲ್ಲಿಂದ ಬಂದ ಪ್ರಕಟಣೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಕೊಡಗು ಇವರ ವತಿಯಿಂದ 2026-27 ಸಾಲಿಗೆ ಮತೀಯ ಅಲ್ಪಸಂಖ್ಯಾತರಾದ ಮುಸ್ಲಿಂ, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಜನಾಂಗದವರಿಗೆ ಅರಿವು ಯೋಜನೆಯಡಿಯಲ್ಲಿ ನಿಗಮದಿಂದ ಸಾಲ ಸೌಲಭ್ಯವನ್ನು ನೀಡಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲಿದ್ದ ಕೊನೆಯ ದಿನಾಂಕವನ್ನು ಈ ತಿಂಗಳ 15 ತಾರೀಕಿನವರೆಗೆ ವಿಸ್ತರಿಸಲಾಗಿದೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಅರಿವು ವಿದ್ಯಾಭ್ಯಾಸ ಯೋಜನೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಎಂಬಿಬಿಎಸ್, ಬಿಡಿಎಸ್, ಬಿಇ, ಬಿಟೆಕ್, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಬಿ ಆಯುಷ್, ಫಾರ್ಮಸಿ, ಕೃಷಿ, ವಿಜ್ಞಾನ ಮತ್ತು ಪಶುವೈದ್ಯಕೀಯ ವ್ಯಾಸಂಗಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಾಲವನ್ನು ನೀಡಲಾಗುವುದು. ಸಿಇಟಿ, ನೀಟ್ ಮುಖೇನ ಪ್ರವೇಶ ಪಡೆಯಬಯಸುವ ವಿದ್ಯಾರ್ಥಿಗಳಿಗೆ ಅರಿವು ಯೋಜನೆಯಡಿಯಲ್ಲಿ ಶೈಕ್ಷಣಿಕ ಸಾಲವನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಗಮದ ವೆಬ್ಸೈಟ್ kmdconline.karnataka.gov.in. ಈ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಿ ದಾಖಲಾತಿಯನ್ನು ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಮೌಲಾನಾ ಆಜಾದ್ ಭವನ, ಗ್ರಾಮಾಂತರ ಪೊಲೀಸ್ ಠಾಣೆಯ ಹತ್ತಿರ, ಕಾಲೇಜು ರಸ್ತೆ, ಮಡಿಕೇರಿ ಇಲ್ಲಿಗೆ ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಹೆಚ್ಚಿನ ಮಾಹಿತಿ ಪಡೆಯಲು ಕಚೇರಿಯ ದೂರವಾಣಿ ಸಂಖ್ಯೆ 08272-20149499 ಸಂಪರ್ಕಿಸುವಂತೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಇಲ್ಲಿಯ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:45 ಆಗಲಿದೆ. ಇನ್ನು ಮುಂದೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಬೆಂಗಳೂರು ಕೇಂದ್ರದಿಂದ.

0: ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರತಿಮಾ ಜೋಶಿಯವರು. ಇವರು ವಕೀಲರು ಹಾಗೂ ಸಂವಿಧಾನ ಫೆಲೋ. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರಾಣಿಗಳಿಂದ ಅಲ್ಲಿ ಸುತ್ತಲಿನ ಜನರಿಗೆ ಏನು ತೊಂದರೆ ಆಗತ್ತೆ ಮತ್ತು ಪ್ರಾಣಿಗಳನ್ನು ಕೊಂದರೆ ಯಾವ ರೀತಿ ಶಿಕ್ಷೆ ಆಗತ್ತೆ ಮತ್ತು ಆ ಪ್ರಾಣಿಗಳಿಂದ ಜನರಿಗೆ ಏನಾದರೂ ಸಮಸ್ಯೆ ಆದರೆ ಬೆಳೆ ನಷ್ಟ ಆದರೆ ಅದಕ್ಕೆ ಪರಿಹಾರ ಏನು ಅಂತ ಇತ್ಯಾದಿಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ. ಇವತ್ತು ಈಗ ಕಾಡಿನಲ್ಲಿ ಅಕಸ್ಮಾತ್ ಆಗಿ ಸಿಕ್ಕಂತಹ ಪ್ರಾಣಿ ಪಕ್ಷಿಯನ್ನ ನಾವು ಮನೆಗೆ ತಂದ್ರೆ ಸಾಕ್ಲಿಕ್ಕೆ ಏನಾದರೂ ನಾವು ಪ್ರಯತ್ನ ಪಟ್ಟರೆ ಅಥವಾ ಇತ್ಯಾದಿ ಏನಾದರೂ ಒಂದು ಕ್ರಮಗಳಿಗೆ ನಾವು ಮುಂದಾದ್ರೆ ಏನು ಶಿಕ್ಷೆ ಇದೆ ಅಂತ ಅನ್ನೋದು ಗೊತ್ತಾಗಬೇಕಾಗಿದೆ. ಇದ್ರ ಬಗ್ಗೆ ತಿಳಿಸಿ ಮೇಡಮ್.
3: ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಡಿಯಲ್ಲಿ ಕಾಡಿನ ಯಾವುದೇ ಪ್ರಾಣಿ ಅಥವಾ ಪಕ್ಷಿಯನ್ನು ಹಿಡಿಯುವುದು, ಮನೆಗೆ ತರುವುದು ಅಥವಾ ಸಾಕುವುದನ್ನು ಮಾಡಿದ್ರೆ ಅದೆಲ್ಲವೂ ಶಿಕ್ಷೆ ಅಂತ ನಾವು ನೋಡ್ತೀವಿ. ಗಿಳಿ, ಮೊಲ, ನವಿಲು ಈ ಯಾವುದನ್ನು ನಾವು ಸಾಕೋ ಹಾಗೆ ಇಲ್ಲ.
2: ಸಾಮಾನ್ಯ ನಾವು ನೋಡಿರ್ತೀವಿ ನೋಡಿ, ಕಾಡಿನಲ್ಲಿ ಇದ್ದಂತಹ ಪ್ರಾಣಿಗಳು ಬಹಳ ಮುದ್ದಾಗಿರ್ತವೆ ಅಂತ ಹೇಳ್ತೇವೆ, ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅನ್ಸುತ್ತೆ ನಿಜ. ಆಮೇಲೆ ಕೆಲವೊಬ್ಬರೆಲ್ಲ ಬೇರೆ ಬೇರೆ ರೀತಿಯಲ್ಲದೆ ಈ ಹಾವುಗಳನ್ನೆಲ್ಲ ಹಿಡ್ಕೊಂಡಾಗ್ಲಿ ಅಥವಾ ಇನ್ನಿತರ ಪ್ರಾಣಿಗಳನ್ನ ಹಿಡ್ಕೊಂಡು ವ್ಯಾಪಾರ ಬೇರೆ ಮಾಡ್ತಾರೆ. ಸೊ ಅದಕ್ಕೆ ಸಾಕಷ್ಟು ಕಾನೂನುಗಳಿವೆ, ಅದು ದೊಡ್ಡ ಶಿಕ್ಷಾರ್ಹ ಅಪರಾಧ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಏನು ಶಿಕ್ಷೆ ಇದೆ ಮೇಡಮ್ ಈ ರೀತಿ ಮಾಡಕ್ ಹೋದ್ರೆ?
3: ಪ್ರಾಣಿ ಈ ಆಕ್ಟಿನ ಅಡಿಯಲ್ಲಿ ಯಾವ ಶೆಡ್ಯೂಲ್ ನಲ್ಲಿ ಬರುತ್ತದೋ ಅದರ ಮೇಲೆ ಶಿಕ್ಷೆ ನಿರ್ಧಾರವಾಗುತ್ತದೆ. ಹುಲಿ, ಆನೆ, ಚಿರತೆ ಇಂಥದೆಲ್ಲ ಅತ್ಯಂತ ಸಂರಕ್ಷಿತ ಪ್ರಾಣಿಗಳು ಅಂತ ಹೇಳ್ತೀವಿ ನಾವು, ಪ್ರೊಟೆಕ್ಟೆಡ್ ಆನಿಮಲ್ಸ್ ಅಂತ ಹೇಳ್ತೀವಿ ನಾವು. ಅವುಗಳಿಗೆ ನಾವು ಹಾನಿ ಮಾಡಿದ್ರೆ, ಮನೆಗೆ ತಂದು ಸಾಕಿದ್ರೆ ಕನಿಷ್ಠ 3 ವರ್ಷ, ಗರಿಷ್ಠ 7 ವರ್ಷ ಜೈಲು ಮತ್ತೆ 25,000 ದಂಡವನ್ನು ವಿಧಿಸ್ತಾರೆ. ಗಿಳಿ, ನವಿಲು ಇಂಥದಂತ ಸಂರಕ್ಷಿತ ಪ್ರಾಣಿಗಳನ್ನು ಕೂಡ ಮನೆಗೆ ತಂದ್ರೆ ಗರಿಷ್ಠ 3 ವರ್ಷ ಜೈಲು ಮತ್ತು ದಂಡವನ್ನು ವಿಧಿಸ್ತಾರೆ.
2: ನಾವು ಪ್ರೀತಿಯಿಂದ ಸಾಕ್ತೀವಿ, ಉತ್ತಮವಾಗಿ ನೋಡ್ಕೊಳ್ತೀವಿ, ಬೇಕಾದ್ರೆ ಕಾಳಜಿ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳ್ತಾರಲ್ಲ, ಇದಕ್ಕೆ ಏನು ಉತ್ತರ?
3: ಉದ್ದೇಶ ಒಳ್ಳೆಯದಾದರೂ ಕಾನೂನು ಅನ್ವಯಿಸುತ್ತದೆ. ಕಾಡಿ ಪ್ರಾಣಿಗಳು ತಮ್ಮದೇ ಆದಂತ ನೈಸರ್ಗಿಕ ವಾತಾವರಣದಲ್ಲಿ ವಾಸ ಸ್ಥಾನದಲ್ಲಿ ಇರಬೇಕು, ವ್ಯರ್ಥಾಗಿ ನಮ್ಮ ಮನೆಗೆ ತಂದು ಸಾಕುವಂತೆ ಇಲ್ಲ, ಅದು ಕಾನೂನಿನ ಉದ್ದೇಶ ಸರ್.
2: ಈಗ ಅದೇ ಅಚಾನಕ್ಕಾಗಿ ಕೆಲವು ಸಲ ಕೆಲವು ಪ್ರಾಣಿಗಳು, ಈ ಕಾಡಂಚಿನ ಕೆಲವು ಪ್ರಾಣಿಗಳು ಮನೆ ತನಕ ಬರ್ತವೆ, ಅವಾಗ ಇರಲಿ ಬಿಡು ಅಂತ ಹೇಳಿ ನಾವು ಸುಮ್ಮನೆ ಇದ್ದು ಬಿಡ್ತೀವಿ. ಜಿಂಕೆ ಅದು ದೂರದ ಕಾಡಿಂದ ಸೀದಾ ಹತ್ರ ಮನೆ ಹತ್ರ ಬಂದು ಅದು ರೂಢಿ ಮಾಡ್ಕೊಂಡ್ಬಿಡ್ತದೆ, ಅದಕ್ಕೇನಾದ್ರೂ ತಿನ್ಸಿದ್ರೆ ರೂಢಿ ಆಗುತ್ತೆ, ಅವಾಗ ಏನ್ ಮಾಡ್ಬೇಕು?
3: ಪ್ರಾಣಿಗಳು ತಂತಾನೆ ನಿಮ್ ಮನೆ ಹತ್ರ ಬಂದ್ರೆ ಹತ್ರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿ ಅದನ್ನ ಒಪ್ಪಿಸ್ಬೇಕು. ಸ್ವಯಂ ಪ್ರೇರಣೆಯಿಂದ ಒಪ್ಪಿಸಿದ್ರೆ ಸಾಮಾನ್ಯವಾಗಿ ನಿಮ್ ಮೇಲೆ ಯಾವ ಕ್ರಮವನ್ನು ಕೈಗೊಳ್ಳದೇ ಇಲ್ಲ.
2: ಹಾಗಾಗಿ ಮನೆಯಲ್ಲಿ ಸಾಕು ಪ್ರಾಣಿಗಳು ಇದ್ದೇ ಇರ್ತವೆ, ಅದು ಸಾಕು ಪ್ರಾಣಿಗಳ ಅಡಿಯಲ್ಲಿ ಬರುತ್ತೆ ಕಾಣಿಸುತ್ತೆ ಅಲ್ವಾ?
3: ಈಗ ಮನೆಯಲ್ಲಿ ನಿಮ್ಗೆ ಸಾಕುವಂತ ಮನಸ್ಸಿದ್ರೆ ನೀವು ನಾಯಿ, ಬೆಕ್ಕು, ಮೀನ, ಕೆಲವೊಂದು ವಿದೇಶಿ ಪಕ್ಷಿಗಳು ಅದಕ್ಕೂ ಲೈಸೆನ್ಸ್ ಅನ್ನ ನಾವು ತಗೋಬೇಕಾಗ್ತದೆ. ಅದನ್ನ ಮಾತ್ರ ನಾವು ಅನುಮತಿಯಿಂದ ಸಾಕಬಹುದು. ಭಾರತದ ಕಾಡಿನಲ್ಲಿ ಯಾವುದೇ ಪ್ರಾಣಿ ಅಥವಾ ಪಕ್ಷಿಯನ್ನ ನಾವು ಸಾಕುವಂತ ಇಲ್ಲ. ಯಾವುದು ಪ್ರೊಟೆಕ್ಟೆಡ್ ಸ್ಪೀಸೀಸ್ ಅಂತ ಹೇಳ್ತೀವಿ ಅವುಗಳನ್ನ ಸಾಕುವಂತಿಲ್ಲ.
2: ಇದೆಲ್ಲವನ್ನು ತಿಳ್ಕೊಳ್ಬೇಕು ನಾವು, ಯಾವ ಪ್ರಾಣಿಗೆ ನಾವು ತೊಂದರೆ ಕೊಡ್ತಾ ಇದ್ದೀವಿ, ಯಾವ ಪ್ರಾಣಿನ ನಾವು ಸಾಕ್ತಾ ಇದ್ದೀವಿ, ಅದು ಕಾಡಿನಂಚಿನಲ್ಲಿ ಇರುವಂತಹ ಜನರಿಗೆ ಗೊತ್ತಿರಬೇಕು. ಈ ಎಲ್ಲ ಪ್ರಾಣಿಗಳನ್ನು ನಾವು ಮುಟ್ಟುವಂಗಿಲ್ಲ, ನಾವು ತರೋಂಗಿಲ್ಲ, ಅವಕ್ಕೆ ಧಕ್ಕೆ ಮಾಡೋಂಗಿಲ್ಲ. ಯಾಕಂದ್ರೆ ಪ್ರಾಣಿ ಪ್ರಪಂಚ, ಅರಣ್ಯ ಪ್ರಪಂಚ ಎಲ್ಲದರ ಒಂದು ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ಅವುಗಳ ರಕ್ಷಣೆ ಬಹಳ ಮುಖ್ಯ ಆಗುತ್ತೆ. ತಾವು ಕಾಡಿನಂಚಿನಲ್ಲಿ ಅಕಸ್ಮಾತ್ ಸಿಕ್ಕಂತಹ ಪ್ರಾಣಿಗಳು ಅವನ ಮನೆಗೆ ತಂದ್ರೆ ಸಾಕಬಹುದಾ, ಅದಕ್ಕೆ ಏನಾದ್ರು ಶಿಕ್ಷೆ ಉಂಟಾ, ಎಲ್ಲ ವಿವರವನ್ನ ತಿಳಿಸಿಕೊಟ್ಟಿದ್ದೀರಿ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ

0: ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
1: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:25.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
9: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್. ಎಸ್ಎಸ್ಎಲ್ಸಿ ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ ಪಿಯುಸಿ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900010490.
0: ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಕೊಡಗು ಜಿಲ್ಲೆ ಮಡಿಕೇರಿ. ಇಲ್ಲಿಂದ ಬಂದ ಪ್ರಕಟಣೆ: ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿ ರಹಿತ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ಅರ್ಜಿ ಸಲ್ಲಿಸಲು ಈ ತಿಂಗಳ 30ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಈ ಯೋಜನೆಯಡಿಯಲ್ಲಿ ಇದುವರೆಗೂ ಯಾವುದೇ ವಸತಿ ಯೋಜನೆಯಡಿಯಲ್ಲಿ ಸೌಲಭ್ಯ ಪಡೆಯದೇ ಇರುವ ವಸತಿ ರಹಿತರು, ನಿವೇಶನ ಹಳೆಯ ಕಚ್ಚಾ ಮನೆ ಉಳ್ಳವರು ಹಾಗೂ ನಿವೇಶನ ರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿದುರರು, ವಿಶೇಷಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದು. ಅರ್ಜಿದಾರರ ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವೋಟರ್ ಐಡಿ, ಬ್ಯಾಂಕ್ ಪಾಸ್ ಪುಸ್ತಕ, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು, ನಿವೇಶನ ಹಳೆಯ ಕಚ್ಚಾ ಮನೆ ದಾಖಲೆಯೊಂದಿಗೆ pmay.urban.gov.in ಸ್ವಂತವಾಗಿ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆನ್ಲೈನ್ ಮೂಲಕ ಈ ತಿಂಗಳ 30ರ ಒಳಗಾಗಿ ಅರ್ಜಿ ಸಲ್ಲಿಸುವಂತೆ ಕೋರಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವಸತಿ ಶಾಖೆಯನ್ನು ಸಂಪರ್ಕಿಸುವಂತೆ ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಕೊಡಗು ಜಿಲ್ಲೆ ಮಡಿಕೇರಿ, ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದ್ರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಡಿಕೇರಿ.
1: ಹೈಟೆಕ್ ಫರ್ನಿಚರ್ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
0: ನಿಧನ ಸುದ್ದಿ. ಈಶ್ ನೆಮ್ಮಲೆ ಕಾರಾಳನ ಚಟ್ಟಂಗಡ ಪೌತಿ ಮಣಿ ಸುಬ್ಬಯ್ಯ ಅಂಡ ಪೊಣ್ಣು ಪದ್ದು ಕಾವೇರಮ್ಮ ಅಯ್ಯಂಗ ಕೈಂಜೈರ್ಲು 12 ಗಂಟೆಗೆ ಮರಣಪಟ್ಟತ್ತು. 73 ಬೈತ್ರ ಚಟ್ಟಂಗಡ ಪದ್ದು ಕಾವೇರಮ್ಮ ತಾಮನೆ ಕಿರಿಯಮಡ ಅಕ್ಕಿರಿ ಕಾರ್ಯ ಇಂದು ಮಜ್ಜಾನ ಸ್ವಗ್ರಾಮತ್ತು ನಳಪ. ಅತ್ತೂರು ನಲ್ಲೂರು ಗ್ರಾಮ ಕಂಬಿಬಾಣೆ ಭೂದಾನ ಪೈಸಾರ್ಯ ಸಿದ್ದಿಕಲ್ ಮನೆ ದಿವಂಗತ ಶಿವಪ್ಪ ಅವರ ಪತ್ನಿ ದೇವಕ್ಕೆ 77ನೇ ವರ್ಷ ಪ್ರಾಯದಲ್ಲಿ ಕಳೆದ ರಾತ್ರಿ ನಿಧನರಾದರು. ಸಿದ್ದಿಕಲ್ ದೇವಕ್ಕೆ ತವರು ಮನೆ ಪಡ್ಡಂಬೈಲು ಸುಳ್ಯ. ಅಂತ್ಯಕ್ರಿಯೆ ಇಂದು ಅಪರಾಹ್ನ ಸ್ವಗ್ರಾಮದಲ್ಲಿ ನಡೆಯಲಿದೆ. ಮೈಸೂರು ಶ್ರೀರಾಮ್ಪುರತ್ಲು ವಾಸಂಜ ಪೊಂಜಂಡ ಎಸ್ ಅರ್ಜುನ್ ಅಯ್ಯಂಗ 99ನೇ ಬಯತಲು ನಿನಾಂದ ಮರಣಪಟ್ಟದು. ರಿಟೈರ್ಡ್ DOSP ಪೊಂಜಂಡ ಎಸ್ ಅರ್ಜುನ್ ಅಂಡ್ ಆಖಿರಿ ಕಾರ್ಯ ಇಂದು ಮಜ್ಜಾನ 2:30 ಗಂಟೆಗೆ ಮೈಸೂರು ಚಾಮುಂಡಿ ಕ್ರಿಮಿಟೋರಿಯಂ ನಡಪ. ಮೂರ್ನಾಡು ಬಾಡಗ ಗ್ರಾಮ ಅಪ್ಪ ಚಂಡಾಪೌತಿ ಭೀಮಯ್ಯ ಅಂಡ ಪೊಣ್ಣು ಚೋಂದವ ಬೂಜಿ ಅಯ್ಯಂಗ ಕೈಂಜೈರ್ಲು 11:30 ಗಂಟೆಗೆ ಮರಣಪಟ್ಟತೆ. ಅಪ್ಪ ಚಂಡ ಚೋಂದವ ಬೂಜಿ ತಾಮನೆ ಬೊಳ್ಳನಮಂಡ ಅಮ್ಮಂಗೇರಿ ಆಖಿರಿ ಕಾರ್ಯ ಇಂದು ಮಜ್ಜಾನದ ಮೀದ ಒಕ್ಕ ತೂಡುಗಳತ್ತು ನಡಪ. ಮುತ್ತಾರ್ಮುಡಿ ಗ್ರಾಮದ ಕೊಡೆಕಲ್ಲು ಅಪ್ಪಾಜಿ ಅವರ ಪತ್ನಿ ಜಾನಕಿ ಅವರು 83ನೇ ವರ್ಷ ಪ್ರಾಯದಲ್ಲಿ ಕಳೆದ ರಾತ್ರಿ 2 ಗಂಟೆಗೆ ನಿಧನರಾದರು. ಕೊಡೆಕಲ್ಲು ಜಾನಕಿ ತವರು ಮನೆ ಕೋರಿಯಾರು. ಅಂತ್ಯಕ್ರಿಯೆ ಇಂದು ಅಪರಾಹ್ನ 2 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಯಾವಕಪಾಡಿ ಗ್ರಾಮದ ಮಂಜಂಡ್ರ ಶಂಭು ಪೊನ್ನಪ್ಪ ಅವರ ಪತ್ನಿ ಬೇಬಿ ಅವರು 59ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ನಿಧನರಾದರು. ಮಂಜಂಡ್ರ ಬೇಬಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
2: ಯಾವುದೇ ಕಾಂಪ್ರಮೈಸ್ ಬೇಡ, ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಓಹ್ ಸವಿ ರತ್ನ, ಬನಿ ಬನಿ ಬನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
6: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
5: ಏನಾಯ್ತೆ ಸವಿ?
7: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
6: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
7: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
5: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
8: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಕಳೆದ ಮಾರ್ಚ್ ಅಂತ್ಯದವರೆಗೆ 17,138 ಮಣ್ಣಿನ ಆರೋಗ್ಯ ಚೀಟಿಗಳನ್ನು ರೈತರಿಗೆ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ತಿಳಿಸಿದ್ದಾರೆ. ರಾಯಚೂರಿನ ಕೇಂದ್ರ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕೇಂದ್ರ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಗೆ ಅವರು ಮಾಹಿತಿ ನೀಡಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಜಿಲ್ಲೆಯ 10,794 ಜಲಮೂಲಗಳು ಪುನರುಜ್ಜೀವಿತಗೊಂಡಿವೆ ಎಂದು ಹೇಳಿದರು. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ ಪ್ರಾಣಿಗಳಿಗೆ ಲಸಿಕೆ ನೀಡುವ ಗುರಿ 100% ಪೂರ್ಣಗೊಂಡಿದೆ ಎಂದರು. ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಡಿ ಯಾದಗಿರಿ ಜಿಲ್ಲೆಗೆ ಮಂಜೂರಾಗಿರುವ ಅನುದಾನವನ್ನು ಸಮರ್ಪಕ ಕ್ರಿಯಾಯೋಜನೆ ರೂಪಿಸಿ ನಿಗದಿತ ಕಾಲಮಿತಿಯೊಳಗೆ ಅರ್ಹ ಫಲಾನುಭವಿಗಳಿಗೆ ಲಾಭ ತಲುಪಿಸುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸಂಬಂಧಿತ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅವರು ಉಭಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಳ್ಳಲಾದ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗ್ ಮತ್ತು ಸಾಮಾಜಿಕ ಲೆಕ್ಕ ತಪಾಸಣೆ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಸಚಿವ ಖಂಡ್ರೆ, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಗುಣಮಟ್ಟವನ್ನು ಮಾನ್ಯತೆ ಹೊಂದಿದ ಪ್ರಯೋಗಾಲಯಗಳಲ್ಲಿ ನಿಯಮಿತವಾಗಿ ಪರೀಕ್ಷಿಸಿ ಪ್ರಮಾಣೀಕರಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆ ಕಲುಷಿತ ನೀರು ಸರಬರಾಜಾಗದಂತೆ ಕಟ್ಟೆಚ್ಚರ ವಹಿಸುವಂತೆ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಜಾರಿಗೊಳಿಸುವಂತೆ ಸಚಿವ ಖಂಡ್ರೆ ನಿರ್ದೇಶಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಿಯಾಯೋಜನೆ ಹಾಗೂ ಬದ್ದತೆಯಿಂದ ಕೆಲಸ ಮಾಡಿ ಅರ್ಹರಿಗೆ ಫಲ ದೊರಕುವಂತೆ ಯೋಜಿಸಲು ಅಧಿಕಾರಿಗಳಿಗೆ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯಲ್ಲಿ ಅವರು ಮಾತನಾಡಿದರು. ಹಾವೇರಿ ಜಿಲ್ಲೆಯಲ್ಲಿ 2ನೇ ಆವೃತ್ತಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ರೈತರಿಗೆ ಮುಂಗಾರು ಹಂಗಾಮಿಗೆ ಬೀಜ ಮತ್ತು ರಸಗೊಬ್ಬರ ಸಮರ್ಪಕವಾಗಿ ಲಭ್ಯವಾಗುವಂತೆ ಯೋಜಿಸಲು ಆದೇಶಿಸಿದರು. ಸವಣೂರು, ಶಿಗ್ಗಾವಿ ಹಾಗೂ ರಾಣಿಬೆನ್ನೂರ ತಾಲೂಕುಗಳಲ್ಲಿ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಎಲ್ಲ ಅರ್ಹ ರೈತರ ಹೆಸರು ನೋಂದಾಯಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಬೊಮ್ಮಾಯಿ ನಿರ್ದೇಶಿಸಿದರು. ಕೇಂದ್ರ ಪುರಸ್ಕೃತ ರಸ್ತೆ ಮೂಲಸೌಕರ್ಯ ಯೋಜನೆ ಸಿಆರ್ಐಎಫ್ ಅಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 22 ಕಿಲೋಮೀಟರ್ ಉದ್ದದ 3 ಮುಖ್ಯ ರಸ್ತೆಗಳ ಸುಧಾರಣೆಗೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಮಾಹಿತಿ ನೀಡಿ 15 ಕೋಟಿ ರೂಪಾಯಿ ಅನುದಾನ ಸಹ ಬಿಡುಗಡೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯ ದಕ್ಷಿಣ ಕ್ಷೇತ್ರದಲ್ಲಿ 84% ಹಾಗೂ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ 73% ಮತದಾರರ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಅವರು ವಿವರ ನೀಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಮತದಾರರ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ 93% ಪೂರ್ಣಗೊಂಡಿದೆ ಎಂದರು.

0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ. ಮುಂದುವರಿಯುವುದು
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗರ್ಭಿಣಿಯರಿಗೆ ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅನುಷ್ಠಾನಗೊಂಡು 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2016 ಜೂನ್ 9 ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಸುಪರ್ದಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರು ಅಭಿಯಾನದ ಸ್ಮರಣಾರ್ಥ 75 ರೂಪಾಯಿ ನಾಣ್ಯ ಹಾಗೂ 5 ರೂಪಾಯಿ ಅಂಚೆ ಚೀಟಿಯನ್ನು ಇಂದು ಹೊಸದಿಲ್ಲಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇಂದಿನಿಂದ ರಾಷ್ಟವ್ಯಾಪಿ ಜನಜಾಗೃತಿ ಅಭಿಯಾನ ಹಾಗೂ ದಶಕದ ಸಂಭ್ರಮಕ್ಕೆ ಅವರು ಚಾಲನೆ ನೀಡಲಿದ್ದಾರೆ. ಆಕಾಶವಾಣಿ ಮಾಹಿತಿ ಸಂಸ್ಕೃತಿ ಹಾಗೂ ಸೃಜನಶೀಲತೆಯ ಮೂಲಕ ಜನರನ್ನು ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಖ್ಯಾತ ಗೀತ ರಚನೆಕಾರ ಹಾಗೂ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಶ್ಲಾಘಿಸಿದ್ದಾರೆ. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದ ಆಕಾಶವಾಣಿ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ರಂಗಭವನದಲ್ಲಿ ಸ್ಪೆಕ್ಟ್ರಮ್ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
4: 90 ವರ್ಷ ಕೋಯಿ ಛೋಟಿ ಮೋಟಿ ಬಾತ್ ನಹೀ ಹೈ, ಐತಿಹಾಸಿಕ ಮೈ ಪಲ್ ಸಮಝ್ತಾ ಹೂಂ ಕಿ ಇತನೆ ವರ್ಷೋ ಸೇ ಸಂಚಾರ ಕಾ ಜೋ ಕಿ ರೀಢ್ ಜೋ ಹೈ ಉಸೇ ಸಂಭಾಲ್ ಕರ್ ರಖಾ ಹೈ ಔರ್ ಜಿತನೆ ಸಭಿ ಕರ್ಮಿಯೋ ನೇ ಯಹಾಂ ಪೆ ಪಹಲೆ ಜೋ ಕಾಮ ಕರ್ ಚುಕೆ ಹೈ, ಕಲಾಕಾರ ಜೋ ಹೈ ಜಿಸ್ ಭಿ ರೂಪ ಮೇ ಆಪ್ ಜುಡೆ ಹೈ, ಮಹತಿ ಕಾರ್ಯ ಹೈ, ಬಹುತ್ ಬಡಿ ಉಪಲಬ್ಧಿ ಹೈ. ಆಜ್ ಕೆ ಯುಗ ಮೇ ಜಹಾಂ ಪರ್ ಅಟೆನ್ಷನ್ ಸ್ಪ್ಯಾನ್ ಹಿ ಬಹುತ್ ಕಮ್ ಹೋ ಚುಕಾ ಹೈ, ಕ್ಷಣ ಭರ ಕಾ ರಹ ಗಯಾ ಹೈ, ವೋ ಐಸೆ ಸಮಯ ಮೇ ಭಿ ಅಪ್ನಿ ವಿಶ್ವಸನೀಯತಾ ಕೋ ಬನಾಯ ರಖನಾ, ಪ್ರಾಸಂಗಿಕತಾ ಕೋ ಬರ್ಕರಾರ್ ರಖನಾ, ಯೇ ಕೋಯಿ ಛೋಟಾ ಮೋಟಾ ಕಾರ್ಯ ನಹೀ ಹೈ. ತೋ ಮೈ ಸಭಿ ಕೋ ಹೃದಯ ಸೇ ಇಸ್ಕೆ ಲಿಯೇ ಬಧಾಯಿ ದೇತಾ ಹೂಂ ಔರ್ ಆನೆ ವಾಲೆ ಸಮಯ ಕೆ ಲಿಯೇ ಶುಭಕಾಮನೆ ದೇತಾ.
0: ನಾವೀನ್ಯತೆ, ನಂಬಿಕೆ ಮತ್ತು ಸುಸ್ಥಿರತೆ ಮಾನ್ಯತೆಯ ಶಕ್ತಿ ಎಂಬ ಧ್ಯೇಯದೊಂದಿಗೆ ಇಂದು ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ. ಅಂತಾರಾಷ್ಟೀಯ ಮಾನ್ಯತೆ ವೇದಿಕೆ IAF ಹಾಗೂ ಅಂತಾರಾಷ್ಟೀಯ ಪ್ರಯೋಗಾಲಯ ಮಾನ್ಯತೆ ಸಹಕಾರ ILAC 2007 ವಿಶ್ವ ಮಾನ್ಯತೆ ದಿನಾಚರಣೆಗೆ ಚಾಲನೆ ನೀಡಿದವು. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಸ್ಥಾನಗಳಿಗೆ 18 ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಬಿಜೆಪಿ ಮುಖಂಡ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಕಣಕ್ಕಿಳಿಸಿದೆ. ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಶಾಸಕ ಸ್ಥಾನದ ಅಭ್ಯರ್ಥಿಗಳಾಗಿ ಪ್ರಕಟಿಸಿದೆ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಇಂದು ಈ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ನಾಳೆ ಹಾಗೂ ನಾಡಿದ್ದು ರೆಡ್ ಅಲರ್ಟ್ ಘೋಷಿಸಿದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಿದೆ. ಇಂದು ಮತ್ತು ನಾಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆ ಸಾಧ್ಯತೆ. ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾಡಳಿತದ ಸಹಾಯವಾಣಿ ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಕೋರಿದ್ದಾರೆ. ರಾಜ್ಯ ನೈಸರ್ಗಿಕ ವಿಕೋಪ ಮೇಲುಸ್ತುವಾರಿ ಕೇಂದ್ರ ಧಾರವಾಡ ಜಿಲ್ಲೆಗೆ ಇಂದಿನಿಂದ 3 ದಿನಗಳವರೆಗೆ ಆರೆಂಜ್ ಹಾಗೂ ರೆಡ್ ಅಲರ್ಟ್ ಪ್ರಕಟಿಸಿದೆ. ನವಲ್ಗುಂದ್, ನರಗುಂದ್, ಹುಬ್ಬಳ್ಳಿ ವ್ಯಾಪ್ತಿಯ ಬೆಣ್ಣಿಹಳ್ಳ ಮತ್ತು ತುಪ್ಪರಿಹಳ್ಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆ ಪ್ರವಾಹದ ಸಾಧ್ಯತೆ ಇದ್ದು ಹಳ್ಳಗಳ ಪಾತ್ರದ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಆರ್ ಸ್ನೇಹಲ್ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ

0: ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ. ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15.

0: ಭಾವಗೀತೆ ಯನ್ನ ಕೇಳಿದಿರಿ.
1: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ 9844-8191.
5: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
7: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
11: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
8: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
8: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
12: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
8: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
13: ಇಲ್ಲ, ಏನಿದೆ ಅಂತದ್ದು?
8: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
13: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
13: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
8: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
13: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ

0: ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900192
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಹಲೋ
5: ಹಲೋ
4: ರಮ್ಯಾ, ಎಲ್ಲೇ ಕಾಲೇಜ್ ಗೆ ಬರ್ತಾನೆ ಇಲ್ಲ, ಏನಾಯ್ತು?
5: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
4: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
6: ಕಳೆದ ಮೇ ತಾರೀಕು 26ಕ್ಕೆ ನಿಧನರಾದ ಮುತ್ತಾರ್ಮುಡಿ ಗ್ರಾಮದ ಪಾರೇಮುಜಲು ಕುಟುಂಬದ ಪಟ್ಟೆದಾರ ಮಾಜಿ ಸೈನಿಕ ಮುತ್ತಪ್ಪ ಅವರ ತಿಥಿ ಕರ್ಮಾಂತರ ನಾಳೆ ತಾರೀಕು 10ಕ್ಕೆ ಮಧ್ಯಾಹ್ನ 12 ಗಂಟೆಗೆ ಮೂರ್ನಾಡು ಗೌಡ ಸಮಾಜದಲ್ಲಿ ನಡೆದದೆ. ಕಾಗ ಸಿಕ್ಕದ ಮನೆಯೂ ಊರವು ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬರಕುತ್ತ ಮೃತರ ಹೆಣ್ಣು ಅರಸಿ ಮಕ್ಕ ಮತ್ತೆ ಸಂಸಾರದವು ಕೇಳಿಕೊಂಡಳು.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಪ್ಪಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870, ಮೊಬೈಲ್ 9108752744 ಅಥವಾ 9448448744.
9: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
1: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900190940. 4x2 ಡಿಜಿಟಲ್ ವೆಟ್ರಿಫೈ ಟೈಲ್ಸ್ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಗುಜರಾತ್ನಿಂದ ಅತಿ ಕಡಿಮೆ ರೇಟ್ ನಲ್ಲಿ ಸಪ್ಲೈ ಮಾಡಿಕೊಡಲಾಗುವುದು. ನೇರವಾಗಿ ಸಂಪರ್ಕಿಸಿ ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
10: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ BA, LLB 5 ವರ್ಷ ಹಾಗೂ 3 ವರ್ಷಗಳ LLB ಕೋರ್ಸ್ ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ LLB ಪದವಿ ಕೋರ್ಸ್ ಗಳಿಗೆ ಸೇರ್ಪಡೆಯಾಗಲು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ LLB ಪದವಿ ಕೋರ್ಸ್ ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಕೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
11: ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕ್

0: ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
1: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ಗೆ ಸೇರುವ ಸುವರ್ಣಾವಕಾಶ.
0: ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
1: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
0: ಮಾಹಿತಿಗೆ ಸಂಪರ್ಕಿಸಿ 9900957 53.
2: ಪ್ರತೀಶ್ ಪೂವಯ್ಯ ಕ್ಯಾಸ್ಟಿಂಗ್ ಏಜೆನ್ಸಿ ವಿಜ್ಞ ಪತ್ತಾಕ್ ಪ್ರೊಡಕ್ಷನ್ ಆಯೋಜನ ಮಾಡಿತಿಂಜ ಫ್ಯಾಷನ್ ಶೋ ಕಾಂಪಿಟೇಷನ್ ಕಲ್ಲೆಂಗಡ ಶಯನ ಕಾರ್ಯಪ್ಪ ಇಂಗ ಮಿಸಸ್ ಕೂರ್ಗ್ ದಂಡಾಯ್ತಿರೋ ತಾರಂಡ ವಿನ್ನರ್ ಆಯ್ತು. ಇಂಗಕ್ಕೆ ಅಭಿನಂದನೆ ಬೈಂದಂಡುಳ್ಳ ಇಂಗ ಒಡಿಯ ಕಲ್ಲೆಂಗಡ ಶಾನ್ ಕಾರ್ಯಪ್ಪ, ಮಾವ ಪೊನ್ನಪ್ಪ, ಪಪ್ಪ ಮಮ್ಮಿ ಚೌಕಿರ ಪ್ರಕಾಶ್ ಬೆಳ್ಯಪ್ಪ, ಪ್ರೇಮಾ ಬೆಳ್ಯಪ್ಪ, ಸಂಸಾರಕಾರ ಪಿಂಜ ಬೆಂದು ಚೆನ್ನಾದಿಯ ಕೊಡಗು.

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
2: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
3: ಮೂರ್ನಾಡು ಗಾಂಧಿನಗರ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಇದೇ 10ರಂದು, ನಾಳೆ ಬುಧವಾರ ಮತ್ತು 12ರಂದು ಶುಕ್ರವಾರ ವಿವಿಧ ಪೂಜಾ ಕಾರ್ಯಗಳೊಂದಿಗೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ.
4: ಕೂಟ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಟ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
6: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
9: ಕಳೆದ ಮೇ ತಾರೀಕು 26ಕ್ಕೆ ನಿಧನರಾದ ಮುತ್ತಾರ್ಮುಡಿ ಗ್ರಾಮದ ಪಾರೇಮುಜಲು ಕುಟುಂಬದ ಪಟ್ಟೇದಾರ ಮಾಜಿ ಸೈನಿಕ ಮುತ್ತಪ್ಪ ಅವರ ತಿಥಿ ಕರ್ಮಾಂತರ ನಾಳೆ ತಾರೀಕು 10ಕ್ಕೆ ಮಧ್ಯಾಹ್ನ 12 ಗಂಟೆಗೆ ಮೂರ್ನಾಡು ಗೌಡ ಸಮಾಜದಲ್ಲಿ ನಡೆದಿದೆ. ಕಾಗಸಿಕ್ಕದ ಮನೆಯು, ಊರವು, ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬರಕುತ್ತ ಮೃತರ ಹೆಣ್ಣು ಅರಸಿ ಮಕ್ಕ ಮತ್ತೆ ಸಂಸಾರದವು ಕೇಳಿಕೊಂಡಳು.
10: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:34 ಆಗಲಿದೆ. ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 7:34 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ನಿನ್ನೆ ನಡೆದ ರಕ್ಷಣಾ ಪುರಸ್ಕಾರ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಹಾಗೂ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಪೊಲೀಸ್ ಸಿಬ್ಬಂದಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಇತರ ಕೇಂದ್ರ ಸಚಿವರು ಮತ್ತು ಸಶಸ್ತ್ರ ಪಡೆಗಳ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ರಾಷ್ಟಪತಿಗಳು, ರಕ್ಷಣಾ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪೊಲೀಸರ ಸಿಬ್ಬಂದಿಗೆ 7 ಕೀರ್ತಿಚಕ್ರಗಳು, 15 ವೀರಚಕ್ರಗಳು ಮತ್ತು 29 ಶೌರ್ಯಚಕ್ರಗಳನ್ನು ಪ್ರದಾನ ಮಾಡಿದರು. ರಾಜ್ಯದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳ ಸಮಯದಲ್ಲಿ ಅಸಾಧಾರಣ ಧೈರ್ಯಕ್ಕಾಗಿ ಛತ್ತೀಸ್ಗಢ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಕೇವತ್ ಮತ್ತು ಇನ್ಸ್ಪೆಕ್ಟರ್ ರಾಮೇಶ್ವರ ಪ್ರಸಾದ್ ದೇಶ್ಮುಖ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಅರುಣಾಚಲ ಪ್ರದೇಶದಲ್ಲಿ ದಂಗೆಕೋರರ ಪ್ರಮುಖ ದಾಳಿಯನ್ನು ವಿಫಲಗೊಳಿಸುವಲ್ಲಿ ಅಸಾಧಾರಣ ಶೌರ್ಯಕ್ಕಾಗಿ ಮೇಜರ್ ಆದಿತ್ಯ ಪ್ರತಾಪ್ ಸಿಂಗ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಲ್ಯಾನ್ಸ್ ನಾಯಕ್ ಮೀನಾಚಿ ಸುಂದರಂ ಎ ಅವರಿಗೆ ಅವರ ಅಸಾಧಾರಣ ಶೌರ್ಯಕ್ಕಾಗಿ ಕೀರ್ತಿಚಕ್ರವನ್ನು ನೀಡಲಾಯಿತು. ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಗಗನಯಾನ್ಗೆ ಆಯ್ಕೆಯಾದ 4 ಗಗನಯಾತ್ರಿಗಳಲ್ಲಿ ಒಬ್ಬರಾದ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರಿಗೆ ಕೀರ್ತಿಚಕ್ರವನ್ನು ನೀಡಲಾಯಿತು. ಜಮ್ಮುವಿನ ಅಂತಾರಾಷ್ಟೀಯ ಗಡಿಯಲ್ಲಿ ಕರ್ತವ್ಯದ ವೇಳೆ ತಮ್ಮ ಪ್ರಾಣವನ್ನು ಅರ್ಪಿಸಿದ ಬಿಎಸ್ಎಫ್ನ ಸಬ್ ಇನ್ಸ್ಪೆಕ್ಟರ್ ಎಂಡಿ ಇಮ್ತಿಯಾಜ್ ಮತ್ತು ಕಾನ್ಸ್ಟೇಬಲ್ ದೀಪಕ್ ಚಿಂಗಖಮ್ ಅವರಿಗೆ ಮರಣೋತ್ತರವಾಗಿ ವೀರಚಕ್ರವನ್ನು ನೀಡಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಪಿಎಂಎಸ್ಗೆ ಚಾಲನೆ ನೀಡಲಿದ್ದಾರೆ. ಈ ಉಪಕ್ರಮವು ಸ್ಮಾರ್ಟ್ ಗಡಿ ನಿರ್ವಹಣೆಗೆ ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತದೆ. ತಂತ್ರಜ್ಞಾನ ಆಧಾರಿತ ಪರಿಹಾರಗಳ ಮೂಲಕ ಗಡಿಯಾಚೆಗಿನ ವ್ಯಾಪಾರ ಮತ್ತು ಪ್ರಯಾಣಿಕರ ಸಂಚಾರದಲ್ಲಿ ದಕ್ಷತೆ, ಪಾರದರ್ಶಕತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಆಧುನಿಕ ತಂತ್ರಜ್ಞಾನ, ಸಕ್ರಿಯಗೊಳಿಸಿದ ಗಡಿ ನಿರ್ವಹಣಾ ವ್ಯವಸ್ಥೆಯತ್ತ ಭಾರತದ ನಡೆಯಲ್ಲಿ ಲ್ಯಾಂಡ್ ಪೋರ್ಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಪ್ರಾರಂಭಿಸುತ್ತಿರುವುದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಗೃಹ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಎಲ್ಪಿಎಂಎಸ್ ಎಂಬುದು ಭೂ ಬಂದರುಗಳಾದ್ಯಂತ ಕಾರ್ಯಾಚರಣೆಗಳನ್ನು ಏಕೀಕೃತ ವ್ಯವಸ್ಥೆಯಲ್ಲಿ ಸಂಯೋಜಿಸಲು ವಿನ್ಯಾಸಗೊಳಿಸಲಾದ ಡಿಜಿಟಲ್ ವೇದಿಕೆಯಾಗಿದೆ. ಇದು ಲಾಜಿಸ್ಟಿಕ್ಸ್ ಮತ್ತು ನಿಯಂತ್ರಕ ಮಾಹಿತಿಯ ಸುರಕ್ಷಿತ ನೈಜ ಸಮಯದ ವಿನಿಮಯವನ್ನು ಸಕ್ರಿಯಗೊಳಿಸುತ್ತದೆ. ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಡಿಜಿಟಲ್ ವ್ಯವಸ್ಥೆಗಳಿಗೆ ಸಮಾನವಾಗಿ ಭೂ ಬಂದರುಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಚಂಡೀಗಢದ ಹರಿಯಾಣ ವಿಧಾನಸಭೆಯಲ್ಲಿ ನಿನ್ನೆ ನಡೆದ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಿಪಿಎ ಭಾರತ ವಲಯದ ಪ್ರದೇಶ ವಲಯ 2ರ ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟಿಸಿದರು. ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ಸಂಸ್ಥೆಗಳ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಪರಸ್ಪರ ಸಂವಾದ ಮತ್ತು ಸಾಮೂಹಿಕ ಪ್ರಯತ್ನಗಳ ಮೂಲಕ ವಿಕಸಿತ ಭಾರತದ ಐತಿಹಾಸಿಕ ಸಂಕಲ್ಪವನ್ನು ಸಾಕಾರಗೊಳಿಸುವುದು ಈ ಸಮ್ಮೇಳನದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು. ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸಲು ನಡೆಯುತ್ತಿರುವ ಪ್ರಯತ್ನಗಳು ಮತ್ತು ಇಲ್ಲಿಯವರೆಗೆ ಮಾಡಿದ ಸಾಧನೆಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದರು. ಈ ಸಂದರ್ಭದಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭಾ ಸಭಾಪತಿ ಹರ್ವಿಂದರ್ ಕಲ್ಯಾಣ್ ಮತ್ತಿತರರು ಉಪಸ್ಥಿತರಿದ್ದರು. ದೆಹಲಿ, ಗೋವಾ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಭಾಪತಿಗಳು, ಉಪಸಭಾಪತಿಗಳು ಮತ್ತು ಕಾರ್ಯದರ್ಶಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನವದೆಹಲಿಯಲ್ಲಿ ನಡೆದ ಔಷಧ ವಲಯದ ಜಾಗತಿಕ ರಾಯಭಾರಿ ಸಭೆ ಮತ್ತು 2026 ಅಂತಾರಾಷ್ಟೀಯ ಔಷಧ ಮತ್ತು ಆರೋಗ್ಯ ರಕ್ಷಣೆ ಪ್ರದರ್ಶನದ ಕರ್ಟನ್ ರೈಸರ್ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಭಾರತದ ಔಷಧ ಉದ್ಯಮವು ಮುಂದಿನ 5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ನಾವೀನ್ಯತೆ, ಜಾಗತಿಕ ಪಾಲುದಾರಿಕೆಗಳು ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶದ ವಿಸ್ತರಣೆ ಕಾರಣ ಎಂದು ಹೇಳಿದರು. ಭಾರತವು ಜೆನೆರಿಕ್ ಔಷಧಗಳಲ್ಲಿ ತನ್ನ ಸಾಂಪ್ರದಾಯಿಕ ಶಕ್ತಿಯನ್ನು ಮೀರಿ ಮುಂದುವರಿಯುತ್ತಿದೆ ಮತ್ತು ಸಂಶೋಧನೆ, ನಾವೀನ್ಯತೆ ಮತ್ತು ಹೆಚ್ಚಿನ ಮೌಲ್ಯದ ಔಷಧ ಉತ್ಪನ್ನಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ ಎಂದು ಸಚಿವರು ಹೇಳಿದರು. ಅಗತ್ಯ ವೈದ್ಯಕೀಯ ಉತ್ಪನ್ನಗಳ ಸಮಾನ ವಿತರಣೆ ಹಾಗೂ ಭಾರತವು ಕೈಗೆಟಕುವ ಆರೋಗ್ಯ ರಕ್ಷಣಾ ಪರಿಹಾರಗಳನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಜಾಗತಿಕ ಆರೋಗ್ಯ ರಕ್ಷಣೆಯ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಕೈಗೆಟಕುವ ದರದಲ್ಲಿ ಔಷಧಿಗಳನ್ನು ತಲುಪಿಸುವಲ್ಲಿ ಭಾರತದ ಔಷಧ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಿನ್ನೆ ಸಂಜೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 8 ಜನರು ಸಾವಿಗೀಡಾಗಿದ್ದು 6 ಜನರು ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಸ್ಟೀಲ್ ಬೆಲ್ಟ್ ಶಾಪ್ 1 ಕ್ಯಾಸ್ಟರ್ 2 ನಿನ್ನೆ ಸಂಜೆ 4:15 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಬಗ್ಗೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ತನಿಖೆ ಆರಂಭಿಸಿದೆ. ಇದರ ಜೊತೆಗೆ ಬೊಕಾರೋ ಸ್ಟೀಲ್ ಪ್ಲಾಂಟ್ ಆಫ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಭಾರಿ ನಿರ್ದೇಶಕರ ನೇತೃತ್ವದ 3 ಸದಸ್ಯರ ಬಾಹ್ಯ ತನಿಖಾ ಸಮಿತಿಯನ್ನು ಘಟನೆಯ ತನಿಖೆಗಾಗಿ ನಿಯೋಜಿಸಲಾಗಿದೆ ಎಂದು ಕೇಂದ್ರ ಉಕ್ಕು ಸಚಿವಾಲಯ ತಿಳಿಸಿದೆ. ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದಾರೆ. ಕೇಂದ್ರ ಉಕ್ಕು ಸಚಿವ HD ಕುಮಾರಸ್ವಾಮಿ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ನಿನ್ನೆ ರಾತ್ರಿ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ದುರಂತದಲ್ಲಿ ಮೃತಪಟ್ಟವರ ಸಂಬಂಧಿಕರಿಗೆ 25 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆಕಾಶವಾಣಿ ನಿನ್ನೆಗೆ ತನ್ನ 90 ವರ್ಷಗಳನ್ನು ಪೂರೈಸಿದೆ. 1936 ಜೂನ್ 8 ಭಾರತೀಯ ರಾಷ್ಟೀಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ನವದೆಹಲಿಯ ಆಕಾಶವಾಣಿಯ ರಂಗ್ ಭವನದಲ್ಲಿ ಸ್ಪೆಕ್ಟ್ರಮ್ ಎಂಬ ಹೆಸರಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆಕಾಶವಾಣಿ ನ್ಯೂಸ್ನೊಂದಿಗೆ ಮಾತನಾಡಿದ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ, ಆಕಾಶವಾಣಿ ಹಲವು ವರ್ಷಗಳಿಂದ ಸಮಾಜದ ಬೆನ್ನೆಲುಬಾಗಿ ಸೇವೆ ಸಲ್ಲಿಸಿದೆ. ಮಾಹಿತಿ, ಸಂಸ್ಕೃತಿ ಮತ್ತು ಸೃಜನಶೀಲತೆಯ ಮೂಲಕ ಜನರನ್ನು ಸಂಪರ್ಕಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು. ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಮಾತನಾಡಿ, ತ್ವರಿತ ತಾಂತ್ರಿಕ ಪ್ರಗತಿಯ ಹೊರತಾಗಿಯೂ ಆಕಾಶವಾಣಿಯು ಭಾರತದ ಮೂಲೆ ಮೂಲೆಯಲ್ಲಿರುವ ಜನರಿಗೆ ವಿಶ್ವಾಸಾರ್ಹ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಯನ್ನು ತಲುಪಿಸುವುದನ್ನು ಮುಂದುವರಿಸಿದೆ ಎಂದು ಹೇಳಿದರು. ಪ್ರಸ್ತುತ ದೇಶದಾದ್ಯಂತ ಆಕಾಶವಾಣಿಯು 591 ಕೇಂದ್ರಗಳನ್ನು ನಿರ್ವಹಣೆ ಮಾಡುತ್ತಿದ್ದು ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಸಚಿವ ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45. ನಿಧನ ಸುದ್ದಿ. ಯವಕಪಾಡಿ ಗ್ರಾಮದ ಮಣ್ಣಂಡ್ರ ಶಂಭು ಪೊನ್ನಪ್ಪ ಅವರ ಪತ್ನಿ ಬೇಬಿ ಅವರು 59ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ನಿಧನರಾದರು. ಮಣ್ಣಂಡ್ರ ಬೇಬಿ ಅವರ ತವರುಮನೆ ಮುಂಡೋಡಿ ಸಂಗಯ್ಯನಪುರ. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 11 ಗಂಟೆಯ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಈಸ್ಟ್ ಎಂಎಲ್ಎ ಕರಳನ ಚಟ್ಟಂಗಡ ಪೌತಿ ಮಣಿ ಸುಬ್ಬಯ್ಯ ಆಯಂಡ ಪೊಣ್ಣು ಪದ್ದು ಕಾವೇರಮ್ಮ ಅಯ್ಯಂಗ ಕೈಂಜ ಇರ್ಲು 12 ಗಂಟೆಗೆ ಮರಣಪಟ್ಟತ್ತು. 73 ಬೈತ್ರ ಚಟ್ಟಂಗಡ ಪದ್ದು ಕಾವೇರಮ್ಮ ತಾಮನೆ ಕಿರಿಯಮಡ ಆಖಿರ್ ಕಾರ್ಯ ಇಂದು ಮಧ್ಯಾಹ್ನ ಸ್ವಗ್ರಾಮತ್ತು ನಡ್ಪ. ಅತ್ತೂರು ನಲ್ಲೂರು ಗ್ರಾಮ ಕಂಬಿಬಾಣೆ ಭೂದಾನ ಪೈಸಾರ್ಯ ಸಿದ್ದಿಕಲ್ ಮನೆ ದಿವಂಗತ ಶಿವಪ್ಪ ಅವರ ಪತ್ನಿ ದೇವಕ್ಕಿ ಅವರು 77ನೇ ವರ್ಷ ಪ್ರಾಯದಲ್ಲಿ ಕಳೆದ ರಾತ್ರಿ ನಿಧನರಾದರು. ಸಿದ್ದಿಕಲ್ ದೇವಕ್ಕಿ ತವರುಮನೆ ಪಡ್ಡಂಬೈಲು ಸುಳ್ಯ. ಅಂತ್ಯಕ್ರಿಯೆ ಇಂದು ಅಪರಾಹ್ನ ಸ್ವಗ್ರಾಮದಲ್ಲಿ ನಡೆಯಲಿದೆ. ಮೈಸೂರು ಶ್ರೀರಾಮ್ಪುರತ್ಲು ವಾಸಂಜ ಪೊಂಜಾಂಡ ಎಸ್ ಅರ್ಜುನ್ ಅಯ್ಯಂಗ 99ನೇ ವಯಸ್ಸಿನಲ್ಲಿ ನಿನ್ನೆ ಮರಣಪಟ್ಟತ್ತು. ರಿಟೈರ್ಡ್ ಡಿವೈಎಸ್ಪಿ ಪೊಂಜಾಂಡ ಎಸ್ ಅರ್ಜುನ್ ಅಂಡ್ ಆಖಿರಿ ಕಾರ್ಯ ಇಂದು ಮಧ್ಯಾಹ್ನ 12:30 ಮೈಸೂರು ಚಾಮುಂಡಿ ಕ್ರಿಮಿಟೋರಿಯಂ ನಡಪ. ಮೂರ್ನಾಡು ಬಾಡಗ ಗ್ರಾಮ ಅಪ್ಪಚಂಡ ಪೌತಿ ಭೀಮಯ್ಯ ಅಂಡ ಪೊಣ್ಣು ಚೋಂದವ್ವ ಬೋಜಿ ಅಯ್ಯಂಗ ಕೈಂಜೈರ್ಲು 12 ಗಂಟೆಗೆ ಮರಣಪಟ್ಟತ್ತು. ಅಪ್ಪಚಂಡ ಚೋಂದವ್ವ ಬೋಜಿ ತಾಮನೆ ಬೊಳ್ಳನಮಂಡ ಅಮ್ಮಂಗೇರಿ ಆಖಿರಿ ಕಾರ್ಯ ಇಂದು ಮಧ್ಯಾಹ್ನದ ಮೀದ ಒಕ್ಕ ತೋಟಗಳತ್ತು ನಡಪ. ಮುತ್ತಾರ್ಮುಡಿ ಗ್ರಾಮದ ಕೊಡೆಕಲ್ಲು ಅಪ್ಪಾಜಿ ಅವರ ಪತ್ನಿ ಜಾನಕಿ ಅವರು 83ನೇ ವರ್ಷ ಪ್ರಾಯದಲ್ಲಿ ಕಳೆದ ರಾತ್ರಿ 2 ಗಂಟೆಗೆ ನಿಧನರಾದರು. ಕೊಡೆಕಲ್ಲು ಜಾನಕಿ ತವರಮನೆ ಕೋರಿಯಾರು. ಅಂತ್ಯಕ್ರಿಯೆ ಇಂದು ಅಪರಾಹ್ನ 2 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ.
1: ಕೊಡವಡ ವ್ಯಾಪಾರ ಉದ್ಯಮಿನ ಒಳಚಿನ ನಿಟ್ಟಿಲು ಕೊಡಗಲು ಉಳ್ಳ ಕೊಡವಡ ಒರೇ ಊರು ಸಂಸ್ಥೆ ಕೊಡವ ಆಂಟರ್ಪ್ರೀನರ್ಸ್ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ ಇಲ್ಲಿ ಕೊಡಗಲು ಏದೇ ಬಿಸಿನೆಸ್ ಮಾಡೇನುಳ್ಳಂಕ್ ಪಿಂಜ ಬಿಸಿನೆಸ್ ಮಾಡುವಕ್ಕೆ ಇರಾದೆ ಉಳ್ಳ ಕೊಡವಡ ಬಿಸಿನೆಸ್ ಅಭಿವೃದ್ಧಿ ಉದ್ದೇಶದ ಗುರಿ ದಂಡ ದಿನದ ಜಾಮೀನು ಸಾಲ ಅಣ್ಣಕ ಶ್ಯೂರಿಟಿ ಲೋನ್ ಕೊಟ್ಟುವ ಅಲ್ಲದೆ ಅಡಮಾನ ಆಧಾರಿತ ಅಣ್ಣಕ ಮೋರ್ಟ್ಗೇಜ್ ಲೋನ್ ಕೊಡುವ ವ್ಯವಸ್ಥೆಯೂ ಉಂಟು. ಎಲ್ಲವೂ ಆಕರ್ಷಕ ಬಡ್ಡಿ ದರದ ಪಿಂಜ ಸುಲಭಕಂತ್ರ ಇಎಂಐ ಸೌಲಭ್ಯ ಕೊಟ್ಟುವ ಕೊಡವ ದಾರುಬೋಳಿಕೆಯು ಸಂಸ್ಥೆಯ ಸದಸ್ಯತ್ವ ಪಡೆದವರು ಆಚಿಂಗಿ ಸಾಲ ಸೌಲಭ್ಯ ಕೊಡವ ಆಂಟರ್ಪ್ರೀನರ್ಸ್ ಮಾತ್ರ ಇರಾದೆ ಉಳ್ಳ ಕೊಡವ ಇದಂಡ ಪ್ರಯೋಜನ ಪಡೆದವರು. ಅವರ ವಿವರಕ್ಕೆ ಮಡಿಕೇರಿ ಕೊಡವ ಸಮಾಜ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಉಳ್ಳ ಕೊಡವ ಆಂಟರ್ಪ್ರೀನರ್ಸ್ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ ಕಚೇರಿಯಲ್ಲಿ ಸಿಇಒ ಬಲ್ಲೆಂಡ ಅರುಣ್ ಪೊನ್ನಪ್ಪ ಅಂಗಳ ಸಂಪರ್ಕಿಸಿದೆ. ಫೋನ್ ನಂಬರ್ 9980675745.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
3: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್,
2: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
3: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
4: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ ಗಳು, ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ, 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ.
5: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನಾಟ್ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕು, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
8: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
9: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
8: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186.
10: ನೆಕ್ಸಾ.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
12: ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
13: ಇಲ್ಲ, ಏನಿದೆ ಅಂತದ್ದು?
12: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
13: ಹೌದಾ? ಇಲ್ಲಿ ಪೇಪರ್ ಕೊಡು.
14: ಹಾ ಹೌದು, ನಮಗೂ ತಗೊಳ್ಳೋಣ. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
12: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ.

0: ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಇದೀಗ ಬಂದ ನಿಧನ ಸುದ್ದಿ. ಪೊನ್ನಂಪೇಟೆ ಮಹಾತ್ಮ ಗಾಂಧಿ ನಗರದ ನಿವಾಸಿ ಅಬು ಅವರು 83ನೇ ವರ್ಷ ಪ್ರಾಯದಲ್ಲಿ ಇಂದು ಮುಂಜಾನೆ ನಿಧನರಾದರು. ಅಬು ಅವರ ಅಂತಿಮ ವಿಧಿವಿಧಾನಗಳು ಗೋಣಿಕೊಪ್ಪ ಹರಿಶ್ಚಂದ್ರಪುರ

0: ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಇದೀಗ ಬಂದ ನಿಧನ ಸುದ್ದಿ. ಪೊನ್ನಂಪೇಟೆ ಮಹಾತ್ಮ ಗಾಂಧಿ ನಗರದ ನಿವಾಸಿ ಅಬು ಅವರು 83ನೇ ವರ್ಷ ಪ್ರಾಯದಲ್ಲಿ ಇಂದು ಮುಂಜಾನೆ ನಿಧನರಾದರು. ಅಬು ಅವರ ಅಂತಿಮ ವಿಧಿವಿಧಾನಗಳು ಗೋಣಿಕೊಪ್ಪ ಹರಿಶ್ಚಂದ್ರಪುರ ಮದ್ರಸದಲ್ಲಿ ನಡೆಯಲಿದೆ.
2: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
3: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
4: ಸುದ್ದಿ ಸಮಾಚಾರ ಓದೆಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ ಸುದ್ದಿ ವಿವರ. ಕೊಡಗು ಜಿಲ್ಲೆಯಲ್ಲಿ ಇಕ್ಕಾಕಲೆ ಮಳೆಗಾಲ ಶುರುವಾಯಿತು. ಸಾರ್ವಜನಿಕಗಳ ರಕ್ಷಣೆ ಉದ್ದೇಶದ ಮಣ್ಣ ಕಡ್ತು ಮರ ಪಿಂಜ ಬಲ್ಯ ಕಬ್ಬಿಣತರ ವಸ್ತುವನ್ನು ಸಾಗಚಿಡುವನತ್ತ ಭಾರಿ ಬಲ್ಯ ವಾಹನತರ ಸಂಚಾರತ್ನ ಮಳೆಗಾಲ ತೀರುವಲಿಕೆತ್ತರೆ ನಿಷೇಧ ಮಾಡಿತೆಂದು ಜಿಲ್ಲಾಧಿಕಾರಿ ಪಿಂಜ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷಗಳು ಆನ ಎಸ್ ಜೆ ಸೋಮಶೇಖರ್ ಆದೇಶ ಮಾಡಿತು. ಕೊಡಗಲು ಮುಂಗಾರು ಮಳೆ ಪುಜ್ಜಂಡುಳ್ಳ ಹಿನ್ನೆಲೆಯಲ್ಲಿ ಜಿಲ್ಲೆಗೆ NDRF ತಂಡ ಬಂದಿತ್ತು. NDRF ತಂಡಕರ ಪ್ರವಾಹ ಭೂಮಿ ಕೊಡಂದು ಪೋಪ ಕೊಡಂದನಕ್ಕೆ ಎಲ್ಲ ರೀತಿಯ ಭೂಗುದಿನ ಎದುಪು ಚಿಡುವನ್ನದ ಅನುಭವತ್ನ ಪಡೆದಿತ್ತು. ಅಪಾಯ ಬಪ್ಪನತ ಸಂದರ್ಭದ ಜನಕ್ಕೆ ಪಿಂಜ ಚಾಕು ಪ್ರಾಣಿಯಡ ರಕ್ಷಣೆಗೆ ಬೋಂಡಿಯನ್ನ ಎಲ್ಲ ಎಚ್ಚರಿಕೆಯ ಕ್ರಮತನ್ನು ಈ ತಂಡಕಾರ ಇಡ್ತಾವ. ಮಡಿಕೇರಿ ಕೋಟೆ ಅರಮನೆ ಕಟ್ಟಡ ಇದನ್ನೆಲ್ಲ ಈಗ ಕೇಂದ್ರ ಸರ್ಕಾರ ಹತ್ರ ವಿಶೇಷ ಸ್ಮಾರಕ ಅಣ್ಣಿತ್ತು ಎಕ್ಕಲು ಕಾಪಾಡೊಂಡೊಂದು ಕೇಂದ್ರ ಪ್ರವಾಸೋದ್ಯಮ ಮಂತ್ರಿ ಕೈಂಜವರ ಇಂಡಿ ತಿಂಜಿತ್ತು. ಈ ವಿಷಯದ ಕೊಡಗು ಮೈಸೂರು ಸಂಸದಗಳನ್ನು ಯದುವೀರ್ ಒಡೆಯರ್ ಇಕ್ಕಾಯ್ತು. ಕೇಂದ್ರ ಹತ್ರ ಕೂಡ ತಕ್ಕ ಬಾಕ ನಡ್ತನ ಫಲತ್ತು ಇಕ್ಕ ಕೇಂದ್ರ ಸರ್ಕಾರ ಇದನ್ನು ವಿಶೇಷ ಸ್ಮಾರಕ ಅಣ್ಣಿತ್ತು ಘೋಷಣೆ ಮಾಡಿತು. ನಾಟಕ ಕೋಲು ಕೆಲಸ ಮಾಡಿದವು, ನಟನೆ ಮಾಡಿದವು, ಸಂಘಟನೆ ಮಾಡಿದವು ಎಲ್ಲ ಕೂಡನ ಕಲಾವಿದಂಗ ಕಲಾಭಿಮಾನಿಯಡ ವಿವರ ವಿಶೇಷತೆ ಕೂಡನ ರಾಜ್ಯ ಮಟ್ಟದ ಸಂಚಿಕೆಯನ್ನು ಪ್ರಕಟಪಡಿಸೋಕೆ ಕರ್ನಾಟಕ ನಾಟಕ ಅಕಾಡೆಮಿ ಬಯಂದಿತ್ತು. ಇರದೇ ಉಳ್ಳ ವಿವರೋಡ ಎಲ್ಲ ಮಾಹಿತಿನ ಬೆಂಗಳೂರಿನ ಕಚೇರಿಗೆ ಎತ್ತಿಚಿಡೊಂಡು ಕಟ್ಟಂಡಿತ್ತು. ಅಂಚೆ ಇಲಾಖೆಗೆ ಸಂಬಂಧಪಟ್ಟ ಪಿಂಚಣಿ ಅದಾಲತರ ಸಭೆ ಇದೇ ತಿಂಗಳ 15ನೇ ತಾರೀಕು ಮಧ್ಯಾಹ್ನ 8 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡಪ. ಕೊಡಗು ಅಂಚೆ ವಿಭಾಗದ ಪೋಸ್ಟಲ್ ಪಿಂಚಣಿಗೆ ಸಂಬಂಧಪಟ್ಟನಕ್ಕೆ ಅಹವಾಲ ಉಂಡಂಗೆ ನಾಳೆ ಕೆತ್ತನೆ ಅವಕಾಶ ಉಂಡು. ಬೈಯಂಜಿ 15ನೇ ತಾರೀಕರಂದು ನಡಪ ಸಭೆಯಲ್ಲಿ ಕೂಡಿಯಾಡಲು. ತಿತಿಮತಿ ಅರಣ್ಯ ವಿಭಾಗ ಮಜ್ಜಿಗೆ ಹಳ್ಳ ನರ್ಸರಿಲಿ ಅರಣ್ಯ ಇಲಾಖೆ ಕಾರ ಬಳತನ 20,000 ಅಧಿಯನ ಬಗೆ ಬಗೆಯ ಗಿಡತನ ಕಮ್ಮಿ ಕ್ರಯಕ್ಕೆ ರೈತಂಗಕ್ಕೆ ಕೊಡಪಕ್ಕೆ ಶುರು ಮಾಡಿತು. ಓರೋರು ಗಿಡಕ್ಕೆ 3 ರೂಪಾಯಿ ಪಿಂಜ 6 ರೂಪಾಯಿ ರೇಟಲ್ಲಿ ಬೋಂಡಿ ಅನ್ನನ ಬೊಳೆಕಾರ ಇಡ್ತವಲು. ಇರಾದೆ ಉಳ್ಳವು ಅರ್ಜಿ RTC ಆಧಾರ್ ಕಾರ್ಡ್ ಅನ್ನತ ದಾಖಲೆಯೋಡೆ ಆ ಕೇಂದ್ರಕ್ಕೆ ಪೋಯ್ತು ಗಿಡತನ ಇಡ್ತವಲು. ಇದಲ್ಲತೆ ಸ್ಕೂಲ್ ಕಾಲೇಜು ಸಂಘ ಸಂಸ್ಥೆಗೆ ಬಣ್ಣೆ ಕೊಡಪಕ್ಕೆ 3,000 ಗಿಡ ಪ್ರತ್ಯೇಕ ಉಂಡು. ಸಂಬಂಧಪಟ್ಟವು ಐಂಡ ಸಂಸ್ಥೆಯ ಕಾಗದ ಇಡ್ತನ ಪೋಯ್ತು ಗಿಡತನ ಕೂಡಲೇ ಪಡೆದವಲು. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ಸಿವಿಲ್ ಕೋರ್ಟ್ರ ಜಡ್ಜ್ ಪದವಿಗೆ ಮಡಿಕೇರಿ ಮೂಲತ್ರ ನಂದಿ ನೆರವಂಡ ದಮಯಂತಿ ಸೋಮಯ್ಯ ನೇಮಕ ಆಯಿತೆಂದು ಗೊತ್ತಾಯಿತು. ಕೊಡಗು ಜಿಲ್ಲೆಯ ಆದ್ಯ ಶರಣ ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳ 23ನೇ ತಾರೀಕು ಚೌವಚ್ಚಪಲಾಕತಿಂಜ ಬೈಟಾಕಣೆ. ಕುಶಲ್ನಗರದ ರೈತ ಸಹಕಾರ ಭವನದ ಅರಮೇರಿ ಕಳಂಚೇರಿ ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಅಂಗಡಿ ಮುಂದಾಳತನದ ನಡಪ. ರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ಲಿ ಬೊಳ್ಳಂಡ ಉನ್ನತಿ ಅಯ್ಯಪ್ಪ ಪುದಿಯ ದಾಖಲೆಯ ಮೂಲಕ ಪೊನ್ನರ ಪದಕ ಪಡೆದಿತ್ತು. ಬೆಂಗಳೂರು ನಡೆದ ಕರ್ನಾಟಕ ಸೀನಿಯರ್ ಅಥ್ಲೆಟಿಕ್ಸ್ ಕಳೆಕೂಟದ ಬೊಳ್ಳಂಡ ಉನ್ನತಿ ಅಯ್ಯಪ್ಪ 200 ಮೀಟರ್ ಓಟದಲ್ಲಿ 23.1 ಸೆಕೆಂಡ್ಲಿ ತೀಪಂಜಿ ಈಗ ಮುಪ್ಪಡೆ ಒಲಿಂಪಿಯನ್ ಅಶ್ವಿನಿ ನಾಚಪ್ಪ ಎಂಗಡ ಪೆದ್ದತಲಿಂಜ ದಾಖಲೆಯನ್ನು ದಾಟಿತು. ಬೆಂಗಳೂರು RV ಕಾಲೇಜಲ್ಲಿ ದಂಡನೆ PUC ಓದಿನುಳ್ಳ 3 ಆದ್ವಿಕ್ ಗಣಪತಿ ರಾಜ್ಯಕ್ಕೆ 6ನೇ ಸ್ಥಾನ ಪಡೆದಿತ್ತು. ಆದ್ವಿಕ್ ನಾಪೋಕ್ಲು ಕರಳನ 3 ಜಾಫ್ರಿ ಪಿಂಜ ನೇತ್ರ ದಂಪತಿಯಡ ಮೋಮ. ಕೇಂದ್ರ ಸರ್ಕಾರದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ತಿಂಜ ಸೋಮರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ನಡೆತನ ಸರ್ವೆ ಕಾರ್ಯದಲ್ಲಿ ಭೂಮಿ ಕುಡಿದು ಪೋಪ ಸಾಧ್ಯತೆ ಉಳ್ಳನತ ಜಾಗತನ ಗುರ್ತು ಮಾಡಿ ತಿಂಜಿತು. ಇನ್ನತ ಜಾಗತ್ತು ಪ್ರಾಕೃತಿಕ ವಿಕೋಪ ಪರಿಹಾರ ನಿಧಿ ರಡಿಲು ತಡೆಗೋಡೆ ಕಟ್ಟುವಕ್ಕೆ ಸೋಮರಪೇಟೆ ಪಿಂಜ ಕುಶಲ್ನಗರ ವ್ಯಾಪ್ತಿಗೆ 4.7 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಯಿತು ಎಂದು ಶಾಸಕಗಳನ್ನು ಡಾಕ್ಟರ್ ಮಂತರಗೌಡ ಎಣ್ಣಿತು. ನಿನ್ನಂದು ಸೋಮರಪೇಟೆ ತಾಲೂಕರ ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ಪಿಂಜ ತೋಳೂರು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಡೆಗೋಡೆ ಕಾಮಗಾರಿಗೆ ಭೂಮಿ ಪೂಜೆ ನಡೆದಂಚಿ ಅವು ತಕ್ಕ ಬಂದದ್ದು. ರಾಜ್ಯ ಸರ್ಕಾರದಿಂದ ಕೊಡಗು ಜಿಲ್ಲೆಗೆ ಸುಮಾರು 32 ಕೋಟಿ ಪಣ ಬಿಡುಗಡೆ ಆಯಿತು ಎಂದು ಈ ಸಂದರ್ಭದ ಎಣಿಚಿ. ಕಾಫಿ ತೋಟದಲ್ಲಿ ತಿರುಗಾಡಿ ಎಂಡು ಬೊಳೆ ನಷ್ಟ ಮಾಡಿಂಡುಳ್ಳ ಹಾಲಗುಂದ, ಬೈರಂಬಾಡ, ಕಣ್ಣಂಗಾಲ, ಎಡೂರು, ಪಳ್ಳಕೆರೆ, ಅಮ್ಮತ್ತಿ, ಕಾರ್ಮಾಡು, ಪುಲಿಯೇರಿ, ಇಂಜಿಲ್ಗೆರೆ, ಕರಡಿಗೋಡು ಗ್ರಾಮದಲ್ಲಿ ಉಳ್ಳನತ್ತ ಕಾಡಾನೆಯಳ ಕಾಡು ಕೊಡ್ಚಿಡುವ ಕಾರ್ಬಾರ್ ನಾಳೆ ಪಿಂಜ ಮತ್ತೆಂದು ಪೊಲಾಕ 8 ಗಂಟೆಂಜ 6 ಗಂಟೆಗೆ ತನೇ ನಡಪ. ಈ ದಂಡ ದಿನದ ಕಾಲ ಸಾರ್ವಜನಿಕಂಗ ತೋಟ

0: கேள்ஸுக்கு போகப்போ ஸ்கூல் மக்கள் எச்சரத்தில் இருண்டு வந்து விராஜ்பேட்டை ஒலைய அரண்ய இலக்கிற பிரகட்டனையில் அரிச்சிட்டுது. இல்லைக்கு சுத்தி சமாச்சார தீர்ந்தது.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3-15 ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
9: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
10: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
11: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
12: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್, ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827420875, ಮೊಬೈಲ್ 9108752744 ಅಥವಾ 9448448744.
10: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3-15 ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
13: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
14: ಬೇಟಾ, ಮೈ ಕಲ್ ಅಪ್ನೆ ಭತೀಜೆ ಕೆ ಘರ್ ಹೋಕೆ ಆಯಾ, ದೇಖಕರ್ ಹೈರಾನ್ ರಹ ಗಯಾ ಕಿ ವೋ ಲೋಗ್ ದಿನ ಭರ್ ಎಸಿ ಚಲಾತೆ ಹೈನ್, ರೋಜ್ ವಾಷಿಂಗ್ ಮಷೀನ್ ಚಲಾತೆ ಹೈನ್, ಘರ್ ಮೇ ದೋ ದೋ ಫ್ರಿಜ್ ಹೈನ್, ಫಿರ್ ಭಿ ಉಸ್ಕಾ ಬಿಜ್ಲಿ ಬಿಲ್ ಪತಾ ಹೈ ಕಿತ್ನಾ ಆತಾ ಹೈ? ಜೀರೋ. ಮೈನೆ ಪೂಛಾ ತೋ ಭತೀಜಾ ಬೋಲಾ, ಚಾಚಾ ಜಿ ಸಬ್ ಊಪರ್ ವಾಲೆ ಕಿ ದಯಾ ಹೈ. ಮತಲಬ್ ಸೋಲರ್ ಪ್ಯಾನಲ್ ಕಿ? ಮೈನೆ ಸೋಚಾ ಅಬ್ ತೋ ಲಗವಾನಾ ಹಿ ಪಡೆಗಾ. ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ, ಜುಡ್ನೆ ಕೆ ಲಿಯೇ ರಿಜಿಸ್ಟರ್ ಕರೇ ಪಿಎಂ ಸೂರ್ಯ ಘರ್ .gov.in ಪರ್.
15: नमस्कार, आकाशवाणी से समाचार प्रभात के साथ मैं मुकेश कुमार.

0: ಸಮಯವಾಗಿದೆ 8:30 ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು

0: ನೂತನ ಎಸ್ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಆಕಾಶವಾಣಿಯಲ್ಲಿ ಸಂಗೀತ ವಿಭಾಗದ ಕುರಿತು ನಾವು ನಿನ್ನೆ ಕೇಳ್ತಾ ಇದ್ವಲ್ಲ, 1952 ಪ್ರಾರಂಭವಾದ ಆಕಾಶವಾಣಿ ವಾದ್ಯವೃಂದ ಈ ಸಂಸ್ಥೆಯ ವಿಶಿಷ್ಟ ಪ್ರಯೋಗ. ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತ ಪದ್ಧತಿಗಳೆರಡರ ವಾದ್ಯ ಪ್ರವೀಣರನ್ನು ಜೊತೆಗೂಡಿಸಿ ಹೊಸ ಹೊಸ ರಚನೆಗಳನ್ನು ರಚಿಸಿ ನಿರ್ದೇಶಿಸಿದವರಲ್ಲಿ ಪಂಡಿತ್ ರವಿಶಂಕರ್, ಟಿ ಕೆ ಜಯರಾಮ್ ಅಯ್ಯರ್, ಪನ್ನಾಲಾಲ್ ಘೋಷ್, ಈಮನಿ ಶಂಕರ ಶಾಸ್ತ್ರಿ ಇವರುಗಳು ಉಲ್ಲೇಖಾರ್ಹರು. ಈ ಕಾರ್ಯಕ್ರಮದ ಯಶಸ್ಸಿನಿಂದ ಇನ್ನೊಂದು ಘಟಕವನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕಾಗಿ ಮದ್ರಾಸಿನಲ್ಲಿ 1975 ತೆರೆಯಲಾಯಿತು. ಆಕಾಶವಾಣಿಯ ಅನೇಕ ಕೇಂದ್ರಗಳಿಂದ ಈ ಮೊದಲು ಪ್ರಸಾರವಾಗುತ್ತಿದ್ದ ಸಂಗೀತ ಶಿಕ್ಷಣ ಅನೇಕ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಮಟ್ಟದ ಸಂಗೀತ ಕಲಿಕೆಗೆ ಸಹಾಯವಾಗಿದೆ. ಸಂಗೀತ ಕ್ಷೇತ್ರಕ್ಕೆ ಆಕಾಶವಾಣಿಯ ಮಹತ್ವದ ಕೊಡುಗೆ ಇದೆ. ಹಿಂದಿನ ಹಾಗೂ ಇಂದಿನ ಎಲ್ಲ ಹಿರಿಕಿರಿಯ ಸಂಗೀತಗಾರರು ಆಕಾಶವಾಣಿಯ ಮೂಲಕವೇ ಪ್ರಸಿದ್ಧಿಗೆ ಬಂದವರು. ಆಕಾಶವಾಣಿಯ ಮೂಲಕ ಅವರು ನಾಡಿನಲ್ಲಿ ಮನೆಮಾತಾದವರು. ಇಂದು ಸಂಗೀತ ಈ ರಾಷ್ಟ್ರದಲ್ಲಿ ಸಂಸ್ಕೃತಿ ಪರಂಪರೆಯ ಹೆಮ್ಮೆಯ ಪ್ರತೀಕವಾಗಿ ಉಳಿದಿದ್ದರೆ ಅದರಲ್ಲಿ ಆಕಾಶವಾಣಿಯ ಕೊಡುಗೆ ಅಪಾರ ಎಂಬುದು ಸತ್ಯ. ಜೊತೆಗೆ ನೇಪಥ್ಯಕ್ಕೆ ಸರಿದ ಅಥವಾ ಅಸ್ತಂಗತರಾದ ಅನೇಕ ಹಿರಿಯ ಸಂಗೀತಗಾರರ ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಿ ಅವುಗಳನ್ನು ಹೊಸ ಪೀಳಿಗೆಯ ಶ್ರೋತೃಗಳಿಗೆ, ಸಂಗೀತ ರಸಿಕರಿಗೆ ಪರಿಚಯಿಸುವ ಸ್ತುತ್ಯಾರ್ಹ ಕಾರ್ಯ ಆಕಾಶವಾಣಿಯದು. ನಮ್ಮ ನಾಡಿನ ಹಳ್ಳಿಗಳಲ್ಲಿ ಹಾಸುಹುಕ್ಕಾಗಿರುವ ವಿವಿಧ ಜನಪದ ಸಂಗೀತ ಪ್ರಕಾರಗಳು ಆಕಾಶವಾಣಿಯಲ್ಲಿ ಪ್ರಸಾರಗೊಳ್ಳಲು ಮೊದಲುಗೊಂಡು ನಾಡಿನ ಮೂಲೆ ಮೂಲೆಗಳ ಹಳ್ಳಿಗಳಲ್ಲಿರುವ ಪ್ರತಿಭೆಗಳಿಗೂ ಅವಕಾಶ ದೊರೆಯುವಂತಾಗಿದೆ. ಜಾಗತೀಕರಣ ಹಾಗೂ ನಗರೀಕರಣದ ದಾಳಿಯಿಂದ ಅತಂತ್ರ ಸ್ಥಿತಿಯನ್ನು ತಲುಪಿರುವ ಜನಪದ ಸಂಗೀತವನ್ನು ಈಗಲೂ ಪೋಷಿಸುತ್ತಿರುವ ಏಕೈಕ ಸಂಸ್ಥೆ ಆಕಾಶವಾಣಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಯಾವುದೇ ಆರ್ಥಿಕ ಲಾಭವನ್ನು ತರದ ಇಂತಹ ಕಾರ್ಯಕ್ರಮಗಳು ಇಂದಿನ ಇತರ ಮಾಧ್ಯಮಗಳಿಗೆ ಬೇಡವಾಗಿದ್ದರೂ ಆಕಾಶವಾಣಿ ಸ್ವಯಂ ಪ್ರೇರಿತವಾಗಿ ಈ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ. ಪ್ರತಿ ಶನಿವಾರ ಹಾಗೂ ಭಾನುವಾರಗಳಂದು ರಾಷ್ಟ್ರವ್ಯಾಪಿ ಪ್ರಸಾರದಲ್ಲಿ ಅಖಿಲ ಭಾರತೀಯ ಸಂಗೀತ ಸಭಾ ನಡೆಯುತ್ತದೆ. 1952 ಜುಲೈನಲ್ಲಿ ಪ್ರಾರಂಭವಾದ ಈ ಪ್ರಸಾರ ಇಂದಿಗೂ ಪ್ರತಿ ಶನಿವಾರ ರಾತ್ರಿ 9:30 ರಾತ್ರಿ 11 ಗಂಟೆಯವರೆಗೆ ಹಾಗೂ ಭಾನುವಾರ ರಾತ್ರಿ 10 ಗಂಟೆಯಿಂದ 11 ಗಂಟೆಯವರೆಗೆ ನಡೆಯುತ್ತದೆ. ಇದರಲ್ಲೂ ಸಂಗೀತಗಾರರಿಗೆ ವಿಪುಲವಾದ ಅವಕಾಶಗಳಿವೆ. ಇಲ್ಲಿ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ದೊರೆತವರು ನಾಡಿನ ಶ್ರೇಷ್ಠ ಮಟ್ಟದ ಸಂಗೀತಗಾರರೇ ಆಗಿರುತ್ತಾರೆ ಎನ್ನುವಷ್ಟರ ಮಟ್ಟಿಗೆ ಈ ಕಾರ್ಯಕ್ರಮದ ಖ್ಯಾತಿ ಇದೆ. ಅಂದಿನಿಂದ ಇಂದಿನವರೆಗೂ ಸಂಗೀತ ವಿಭಾಗದಲ್ಲಿ ತನ್ನ ಹಿರಿಮೆ ಗರಿಮೆಗಳನ್ನು, ಪಾರದರ್ಶಕತೆಯನ್ನು ಆಕಾಶವಾಣಿ ಏಕರೂಪವಾಗಿ ಉಳಿಸಿಕೊಂಡು ಬಂದಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobiellar@gmail.com pexbiellar@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
0: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ
3: ಸಂಗೀತ ಜನಗಣಮನ ರಾಷ್ಟ್ರಗೀತೆಯಷ್ಟೇ ಗೌರವ ಪಡೆದಿದೆ. ಭಾರತೀಯರ ಹೃದಯಗಳನ್ನು ಬೆಸೆದಿದೆ. ಇದು ಆಕಾಶವಾಣಿಯ ಸಿಗ್ನೇಚರ್ ಟ್ಯೂನ್ ಅಂಕಿತ ಸಂಗೀತ. ಕಿವಿಗೆ ಬೀಳುತ್ತಿದ್ದ ಹಾಗೆ, ಭಾಷೆ ಗೊತ್ತಿಲ್ಲದವರು ಮುಗುಳ್ನಗು ಬೀರಿ ಮಾತನಾಡಿದ ಹಾಗೆ ಭಾಸವಾಗುತ್ತದೆ.

0: ನಲವತ್ತು ಐವತ್ತರ ದಶಕದಲ್ಲಿ ದೇಶದ 6 ಕೋಟಿ ಕುಟುಂಬಗಳಿಗೆ ಕೇವಲ 5 ಲಕ್ಷ ರೇಡಿಯೋ ಸೆಟ್ಗಳಿದ್ದವು. ಒಂದು ರೇಡಿಯೋ ಸೆಟ್ ಬೆಲೆ 300 ರೂಪಾಯಿ ಅಂತ ಹೇಳ್ತಾರೆ ಆಕಾಶವಾಣಿ ಬೆಂಗಳೂರು ಮತ್ತು ದೂರದರ್ಶನಗಳಲ್ಲಿ ಶ್ರೋತೃ ಸಂಶೋಧನಾ ಅಧಿಕಾರಿಯಾಗಿದ್ದ ಬಿಎಸ್ ಚಂದ್ರಶೇಖರ್. 70ರ ನಂತರ ಟ್ರಾನ್ಸಿಸ್ಟರ್ ಕ್ರಾಂತಿಯಾಯಿತು, ರೇಡಿಯೋ ಮನೆ ಮನೆ ತಲುಪಿತು. ಆಗ ರೇಡಿಯೋ ಕೇಳುಗರಿಗೆ ಏನು ಬೇಕು, ಯಾವುದು ಪ್ರಸಾರದ ಮುಖ್ಯ ಅಂಗವಾಗಬೇಕು, ಜನರ ಆಶೋತ್ತರಗಳೇನು, ಸ್ಪಂದನೆ ಪ್ರತಿಕ್ರಿಯೆ ಏನು ಹೇಳುತ್ತವೆ, ಇಂತಹ ಮೂಲಭೂತ ಪ್ರಶ್ನೆಗಳನ್ನು ಹೊತ್ತುಕೊಂಡೇ ಹುಟ್ಟಿದ್ದು ಶ್ರೋತೃ ಸಂಶೋಧನಾ ವಿಭಾಗ. ಬೆಂಗಳೂರಿನಲ್ಲಿ 60ರ ದಶಕದಲ್ಲಿ ಸ್ಥಾಪನೆಯಾದ ಶ್ರೋತೃ ಸಂಶೋಧನಾ ವಿಭಾಗವನ್ನು ಮುನ್ನಡೆಸಿದವರು ವಿಎಸ್ ಚಂದ್ರಶೇಖರ್, ಎಎಸ್ ಚಂದ್ರಮೌಳಿ ಹಾಗೂ ದೀಪ್ ಕುಮಾರ್. ಪ್ರಸಾರಕರ ಪರಿಕಲ್ಪನೆಗಳನ್ನು ಜನರ ಬಳಿಗೆ ಕೊಂಡೊಯ್ದು ಹಾಗೆ ಜನರ ಬೇಕು ಬೇಡಗಳನ್ನು ಪ್ರಸಾರಕರಿಗೆ ತಿಳಿಸಿ ಶ್ರೋತೃ ಪ್ರಸಾರಕನ ನಡುವಿನ ಕಂಪನಗಳನ್ನು ಕೂಡಿಸಿ ವರದಿಗಳು ಮೌಲ್ಯಮಾಪನಗಳನ್ನು ಸಿದ್ಧಪಡಿಸಿ ದೆಹಲಿ ಪ್ರಭುಗಳಿಗೆ ಮುಟ್ಟಿಸಿ ಪ್ರಸಾರದ ಸಾರ್ಥಕ್ಯ ಮತ್ತು ಭಾವೈಕ್ಯ ಸಾಧಿಸಿದ್ದು ಶ್ರೋತೃ ಸಂಶೋಧನಾ ವಿಭಾಗ. ಯಾವುದೇ ಕಾರ್ಯಕ್ರಮದ ಪ್ರಸಾರಕ್ಕೆ ಮುನ್ನ ಪೈಲಟ್ ಟೆಸ್ಟ್ ಮಾಡುವ ಸಂಪ್ರದಾಯ ಆರಂಭಿಸಿದ್ದು ಬೆಂಗಳೂರು ಆಕಾಶವಾಣಿ. ಬೆಂಗಳೂರು ಆಕಾಶವಾಣಿಯ ವಿನೂತನ ಪರಿಕಲ್ಪನೆಗಳು ದೇಶವ್ಯಾಪಿ ಮಾದರಿ ಎನಿಸಿದ್ದು ಶ್ರೋತೃ ಸಂಶೋಧನಾ ವಿಭಾಗದ ವರದಿಗಳಿಂದ. ಬೆಂಗಳೂರು ಆಕಾಶವಾಣಿಯಲ್ಲಿ ಶ್ರೋತೃ ಸಂಶೋಧನಾ ವಿಭಾಗದ ಅಧಿಕಾರಿಯಾಗಿದ್ದ ಎಎಸ್ ಚಂದ್ರಮೌಳಿ.
1: ಆಗ ತಾಯಿ ತೊಟ್ಲು ಅಂತ ಒಂದು ಯುನಿಸೆಫ್ ಪ್ರಾಯೋಜಿತವಾದಂತ ಒಂದು ಯೋಜನೆ ಅದು. ಅದರ ಒಂದು ಮೌಲ್ಯಮಾಪನ ಬೇಕಾಗಿತ್ತು. ನಿರ್ಮಲಾದೇವಿ ಮತ್ತೆ ಜಯಣ್ಣ ಸೇರಿ ಅದನ್ನ ಮಾಡಿದಂತ ಒಂದು ಸರಣಿ ಅದು. ಯುನಿಸೆಫ್ ಕನ್ಸಲ್ಟೆಂಟ್ ಆದಂತ ಪಿ ವಿ ಕೃಷ್ಣಮೂರ್ತಿ ಅವರು ನಮ್ಮ ದೂರದರ್ಶನದ ಪ್ರಪ್ರಥಮ ಮಹಾನಿರ್ದೇಶಕರಾದವರು. ಚಂದ್ರಮೌಳಿ, ಯು ಹ್ಯಾವ್ ಕಮ್ ವಿತ್ ಸಮ್ ಫಾರಿನ್ ಎಕ್ಸ್ಪೀರಿಯನ್ಸ್, ಯು ಶುಡ್ ಡೂ ಸಮಥಿಂಗ್ ಅಂತಂದ್ರು. 1000 ಲೆಟರ್ಸ್ ಇತ್ತು ಆ ಕಾರ್ಯಕ್ರಮದ ಬಗ್ಗೆ. ಅದರಲ್ಲಿ ಒಂದು 2000 ಏನೋ ನಾನು ಆರಿಸ್ಕೊಂಡು ಸಣ್ಣ ರಿಪೋರ್ಟ್ ಮಾಡಿ ನಾನು ಕೊಟ್ಟೆ ಆಡಿಯನ್ಸ್ ರಿಸರ್ಚ್ ಅಲ್ಲಿ. ಇದು ನನ್ನ ಒಂದು ಪ್ರಥಮ ಪ್ರಯತ್ನ. ಯುನಿಸೆಫ್ ಅಲ್ಲಿ ಬಹಳ ಪ್ರಶಂಸೆಗೆ ಒಳಗಾಯ್ತದು. ಅದಾದ್ಮೇಲೆ ಒಂದು ಪುಟ್ಟ ಪುಟ್ಟ ಹೆಜ್ಜೆ ಅಂತ ಹೇಳಿ ಗರ್ಭಿಣಿ ಆದ ಹೊತ್ತಿಂದ ಮಗುವಿಗೆ 1 ವರ್ಷ ಆಗೋವರೆಗೂ ಕವರ್ ಮಾಡುವಂತ ಒಂದು ಕಾರ್ಯಕ್ರಮ ಅದು. ಅದರದ್ದು ಮೌಲ್ಯಮಾಪನ ಮಾಡಿದೆ. ಹೀಗೆ ಶುರು ಆಯಿತು. ಅಷ್ಟರಲ್ಲಿ ಎಚ್ ವಿ ರಾಮಚಂದ್ರ ರಾಯರು ಸ್ಟೇಷನ್ ಡೈರೆಕ್ಟರ್ ಆಗಿ ಬಂದ್ರು. ನಿಸರ್ಗ ಸಂಪದ ಅಂತ ಹೇಳಿ ಒಂದು ಕಾರ್ಯಕ್ರಮನ ಅವರು ಯೋಜನೆ ಮಾಡಿದ್ರು. ಒಂದು ಡಾಕ್ಯುಮೆಂಟ್ ಆಗ್ಬೇಕು, ಇದು ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಅಂತಂದ್ರು. ಇಟ್ ವಾಸ್ ಎ ಟೂ ವೇ ಕಮ್ಯುನಿಕೇಶನ್ ಪ್ರಾಜೆಕ್ಟ್ ಅದು. ಸೊ ನನಗೊಂದು ದಾಖಲೆ ಸಿಗುತ್ತೆ, ನೋಂದಾಯಿಸ್ಕೊಂಡ್ರೆ ಅದನ್ನ ಬಳಸ್ಕೊಂಡು ನಾನು ಒಂದು ಸ್ಯಾಂಪಲ್ ಒಂದು ಮಾದರಿನ ನಾನು ತಗೋಬಹುದು, ಒಂದು ನಮೂನೆ ತಗೋಬಹುದು ಅಂತ ಹೇಳಿ ಒಂದು ಸಂಶೋಧನಾ ವರದಿನ ನಾನು ಸಿದ್ಧ ಮಾಡಿದೆ. ಇದು ಇಡೀ ರಾಷ್ಟ್ರದ ಗಮನನೇ ಸೆಳೆದು ಬಿಡ್ತು. ನಮ್ಮಲ್ಲಿ ಮಹಾನಿರ್ದೇಶಕರಾಗಿದ್ದಂತ ಚಾವ್ಲಾ ಅವರು ಕೂಡ ಇದನ್ನ ಗಮನಿಸಿ ಅದನ್ನ ಒಂದು ತರಿಸ್ಕೊಂಡು ಓದಿ ಅದ್ರ ಬಗ್ಗೆ ಒಂದು ದೊಡ್ಡ ಲೇಖನನೇ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬರೆದಿದ್ರು. BBCನವರು ಕೂಡ ಬಂದ್ರು, ಇದು ಹೇಗ್ ಸಾಧ್ಯ ಆಯ್ತು, ಹೇಗ್ ಮಾಡಿದ್ರಿ ಅಂತ. ನನಗೂ ಬಹಳ ಒಂದು ಹೆಚ್ಚಿನ ಕೀರ್ತಿ ತಂತು. ಅನೇಕ ಕಾರ್ಯಕ್ರಮಗಳನ್ನ ನಾವು ಜೊತೆಲಿ ಕೂತ್ಕೊಂಡು ಪ್ಲಾನ್ ಮಾಡಿದೀವಿ. ಆಮೇಲೆ ಇದು ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆಯ್ತು ಅಂದ್ರೆ ನಮ್ಮ ಮಹಾನಿರ್ದೇಶನಾಲಯ ಈ ತರದ ಒಂದು ಕಾರ್ಯಕ್ರಮಗಳಾದಾಗ ಮೌಲ್ಯಮಾಪನ ಮಾಡಲೇಬೇಕು. ನಾನೇ ಫಸ್ಟ್ ಪೈಲಟ್ ಟೆಸ್ಟಿಂಗ್ ಮೆಥಡ್ ಆಫ್ ಸೈನ್ಸ್ ಮಾಡಿದಾಗ ಕಮ್ಯುನಿಕೇಶನ್ ಎಫೆಕ್ಟಿವ್ನೆಸ್ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ನಿರೂಪಣೆ ಮಾಡುವಂತ ಒಂದು ಪೈಲಟ್ ಟೆಸ್ಟ್ ಮಾಡಿದೆ. ಅನೇಕ ಪೈಲಟ್ ಟೆಸ್ಟಿಂಗ್ ಆಮೇಲೆ ಆಯ್ತು. ಇದೊಂದು ನಾರ್ಮ್ ಆಗೋಯ್ತು. ಆಮೇಲೆ 300 ವರದಿ ನಾನು ಬರೆದಿದ್ದೀನಿ. ಸ್ಪೆಷಲ್ ಪ್ರಾಜೆಕ್ಟ್ ಒಂದು 50ರ ಮೇಲೆ ಆಗಿರ್ಬೋದು. ಎಷ್ಟು ವಿಭಾಗಗಳಿಗೆ ಮಾಡಿದ್ವಿ, ಹೆಲ್ತ್ಗೆ ಸಂಬಂಧಪಟ್ಟಂತೆ ಮಾಡಿದ್ವಿ, ಪೊಲೀಸ್ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಮಾಡಿದ್ವಿ, ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಮಾಡಿದ್ವಿ. ಹೀಗೆ ಬೇಕಾದಷ್ಟು ವಿಭಾಗಗಳ ಜೊತೆ ನಾವು ಈ ತರ ಕಾರ್ಯಕ್ರಮಗಳು ಮಾಡಿ ಅದರ ಮೌಲ್ಯಮಾಪನ ಮಾಡಿದ್ದೀನಿ. ಬಹಳ ತೃಪ್ತಿದಾಯಕವಾಗಿತ್ತು. ಜೀವನದ ಒಂದು ಭಾಗ ಅಂತ ಹೇಳ್ಬೇಕು.
0: ಪ್ರಸಾರಕ, ಶ್ರೋತೃ, ಅಧಿಕಾರದ ಭಾವುಕ ಹೃದಯ ಬಡಿತಗಳಿಗೆ ವೈಚಾರಿಕ ವೈಜ್ಞಾನಿಕ ಸ್ಪರ್ಶ ಕೊಟ್ಟು ಪ್ರಸಾರ ಭೂಮಿಯ ಫಲವತ್ತತೆ ಹೆಚ್ಚಿಸಿದ್ದು ಶ್ರೋತೃ ಸಂಶೋಧನಾ ವಿಭಾಗ. ನುಡಿತೇರ ಬಾನ ಹಾದಿಯ ಈ ಸಂಚಾರದಲ್ಲಿ ಹೃದಯ ಹಾಸಿ ಚೈತನ್ಯ ತುಂಬಿ ಜೊತೆ ಜೊತೆಗೆ ನಡೆದು ಬಂದು ಸಂತಸ ತಂದವರು ಹಲವಾರು ಮಂದಿ. ಆಯ್ದ ಕೆಲವರ ಅಭಿಪ್ರಾಯಗಳು.
2: ರೇಡಿಯೋದಿಂದ ವಿವಿಧ ಕಾರ್ಯ

0: ಕ್ರಮಗಳನ್ನು ಕೇಳಿ ಆನಂದಿಸ್ತಿದ್ವೆ ಹೊರತು ಅವುಗಳನ್ನು ಸಿದ್ಧಪಡಿಸಿ ಪ್ರಸ್ತುತಪಡಿಸುವವರು ಯಾರು, ಅವ್ರು ಹೇಗಿರ್ತಾರೆ, ಅವರ ಕಾರ್ಯವೈಖರಿ ಏನು ಅನ್ನೋದ್ರ ಕಲ್ಪನೆ ನಮ್ಗೇನು ಇರಲಿಲ್ಲ.
1: ಲೇಖಕ ಅಂಕಣಕಾರ ಶ್ರೀವತ್ಸ ಜೋಶಿ ವಾಷಿಂಗ್ಟನ್ ಡಿಸಿಯಿಂದ.
0: ಮೈಸೂರಿನಲ್ಲಿ ಮೊತ್ತ ಮೊದಲ ಖಾಸಗಿ ರೇಡಿಯೋ ಸ್ಟೇಷನ್ ಚರಿತ್ರೆಯಿಂದ ಹಿಡಿದು ಇಂದಿನ ನ್ಯೂಸ್ ಆನ್ ಏರ್ ಆಪ್ ವರೆಗೆ ಆಕಾಶವಾಣಿ ನಡೆದು ಬಂದ ದಾರಿಯ ಸ್ಥೂಲ ನೋಟ, ಚರಿತ್ರಾರ್ಹ ದಾಖಲೆಗೆ ಸೇರಬೇಕಾದ ಮೌಲ್ಯಯುತ ಕಾರ್ಯಕ್ರಮ. ಇದುವರೆಗೆ ಇಷ್ಟು ಸವಿಸ್ತಾರವಾಗಿ ಪರಿಚಯಿಸಿದ್ದಿಲ್ಲ. ನೆನಪು ಮಾಡ್ಕೊಳ್ಳೋದಾದ್ರೆ ಗುಲ್ಬರ್ಗಾ ಉದ್ಘೋಷಕಿಯರ ಬಗ್ಗೆ ಒಂದು ಕಾರ್ಯಕ್ರಮ ಬಂದಿತ್ತು. ಒಬ್ರು ಉದ್ಘೋಷಕಿ ತನ್ನ ಅನುಭವ ಹೇಳ್ತಾ ಇದ್ರು. ಕಾರ್ ಬಂದಿರಲಿಲ್ಲ, ಡ್ಯೂಟಿ ರೂಮಿಗೆ ಹೋಗ್ಬೇಕಿದ್ರೆ ಟ್ರ್ಯಾಕ್ಟರ್ ಅಲ್ಲಿ ಹೋಗ್ಬೇಕಾಯ್ತು, ಸಮಯಕ್ಕೆ ಸರಿಯಾಗಿ ತಲುಪಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇವೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮಂಗಳೂರು ಆಕಾಶವಾಣಿಯಲ್ಲಿ ನಿರ್ವಾಹಕರಾಗಿದ್ದವರು ಯಾರು, ರೈಲ್ವೆ ಸ್ಟೇಷನ್ ನಲ್ಲಿ ಲಗೇಜ್ ರೂಮ್ ಅಲ್ಲಿ ಟೇಪ್ಗಳು ಬಂದಿದ್ದು ಹುಡುಕೊಡುವವರಿಲ್ಲ, ನೀವೇ ಬೇಕಿದ್ರೆ ಹುಡುಕಿ ಅಂತ ಹೇಳಿದ್ರು. ಅತರ ದೊಡ್ಡ ರಾಶಿಯಲ್ಲಿ ಟೇಪ್ ಹುಡುಕಿ ಅದನ್ನು ತಂದು ನಾವು ಪ್ರಸಾರ ಮಾಡಿದ್ವಿ ಅನ್ನೋದನ್ನೆಲ್ಲ ಕೇಳುವಾಗ ನಿಜಕ್ಕೂ ರೋಮಾಂಚನ. ಒಂದು ರೇಡಿಯೋ ಕಾರ್ಯಕ್ರಮ ಮಾಡುವುದರ ಹಿಂದೆ ಎಂಥ ಶ್ರಮ ಇರ್ತದೆ, ಆಕಾಶವಾಣಿಯ ಒಂದು ಘನತೆ ಗಾಂಭೀರ್ಯ ಉಳಿಸಿಕೊಂಡು ಬೆಳೆಸ್ಕೊಂಡು ಬಂದಿರುವ ಎಲ್ಲ ಬಾನುಲಿ ಕಲೆಗಳಿಗೆ ನಾವೆಲ್ಲರೂ ಚಿರಋಣಿಗಳಾಗಿರ್ತೇವೆ. ಅಂತಹ ಕಲೆಗಳನ್ನು ಪರಿಚಯಿಸಿದ ಈ ಕಾರ್ಯಕ್ರಮ ಸದಾ ಸ್ಮರಣೀಯವಾಗಿರ್ತದೆ. ಈ ಕಾರ್ಯಕ್ರಮದ ಹಿಂದಿರುವ ಎಲ್ಲ ಶಕ್ತಿಗಳಿಗೂ ದೊಡ್ಡದೊಂದು ಸಲಾಂ.
1: ಪತ್ರಕರ್ತೆ ಶಮಂತ, ಬೆಂಗಳೂರು.
2: ಬಾನುಲಿ ಕಲಿಗಳು ತುಂಬಾ ತುಂಬಾ ನಂಗೆ ಇಷ್ಟ ಆಗಿರುವಂತ ಪ್ರೋಗ್ರಾಮ್ ಅದು. ಇದರಲ್ಲಿ ಬಂದವರೆಲ್ಲರ ಹತ್ರ ಕೂಡ ನನುವೆ ನಾನು ಆಸ್ ಎನ್ ಔಟ್ಸೈಡರ್ ರೆಗ್ಯುಲರ್ ಪ್ರೋಗ್ರಾಮರ್ ಈ ತರ ಒಬ್ರಲ್ಲ ಒಬ್ರ ಜೊತೆಗೆ ಅಷ್ಟೂ ಜನ ಜೊತೆಗೂ ಇಂಟ್ರಾಕ್ಟ್ ಇಟ್ಕೊಂಡಿದ್ದವಳು. ಆಲ್ ಇಂಡಿಯಾ ರೇಡಿಯೋನ ಬೆಳಗ್ಗೆ ಹೊತ್ತು 8:30 ಡೆಫಿನೆಟ್ಲಿ ಕೇಳೇ ಕೇಳ್ತೀನಿ. ಇದು ಒಂಥರ ನಾಸ್ಟಾಲ್ಜಿಕ್ ಅನ್ನಿಸ್ತಾ ಇತ್ತು. ನಾನು ಯಾವತ್ತೂ ಕೂಡ ಯಾವ ಪ್ರೋಗ್ರಾಮ್ಗೂ ನಾನು ಈ ತರ ಎಲ್ಲ ಹೇಳಿಲ್ಲ, ಬಟ್ ಈ ಪ್ರೋಗ್ರಾಮ್ ನಂಗೆ ಎಮೋಷನಲಿ ತುಂಬಾ ಇಷ್ಟ ಆಯ್ತು. ಬಿಕಾಸ್ ನಮ್ಗೆ ಗೊತ್ತಿರೋರಷ್ಟು ಜನ ಇದ್ದಾರೆ ಅಂತ. ಆಮೇಲೆ ನಾವುಗಳು ಸಿಕ್ಕೊಂಡಾಗ ಕೂಡ ಆಲ್ ಇಂಡಿಯಾ ರೇಡಿಯೋದಾರಾಗ್ಲಿ, ನಮ್ ರೈಟರ್ಸ್ ಆಗ್ಲಿ, ಜರ್ನಲಿಸ್ಟ್ ಫ್ರೆಂಡ್ಸ್ ಆಗ್ಲಿ, ತುಂಬಾ ಜನ ಇದನ್ನ ಕೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಅಂತೆಲ್ಲ ನಾವು ಮಾತಾಡ್ಕೊತಾ ಇದ್ದಿದ್ದು ಉಂಟು. ಹಾಗಾಗಿ ದಿಸ್ ಪ್ರೋಗ್ರಾಮ್ ಇಸ್ ರಿಯಲಿ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಹಾರ್ಟಿ ಕಂಗ್ರಾಚುಲೇಷನ್ ಟು ದ ಟೀಮ್.
1: ಕವಯತ್ರಿ ಸರೋಜಿನಿ ಪಡಸಲಗಿ, ಬೆಂಗಳೂರು.
3: ಬಾನುಲಿ ಕಲಿಗಳು ಆಕಾಶವಾಣಿ ಶುರು ಆದ ದಿನದಿಂದ ಒಂದೊಂದೇ ಮುತ್ತು ಹೆಕ್ಕಿ ತೆಗೆದು ಪೋಣಿಸಿದ ಹಾರ ಇದು. ಎಷ್ಟೋ ಗೊತ್ತಿರದ ಅಪರೂಪದ ವ್ಯಕ್ತಿತ್ವಗಳ ಅನಾವರಣ, ಗೊತ್ತಿದ್ದ ವ್ಯಕ್ತಿಗಳ ಗೊತ್ತಿರದ ವಿಶಿಷ್ಟತೆಗಳ ಪರಿಚಯ ನೀಡಿದ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ಇದು. ಮುಗಿತದ ಈ ಕಾರ್ಯಕ್ರಮ ಎಂಬುದೇ ಒಂದು ಖಾಲಿತನ ಸೃಷ್ಟಿಸುತ್ತಿದೆ.
1: ಬೆಂಗಳೂರಿನ ಅಶ್ವಥ್ ಕುಲಕರ್ಣಿ.
4: ಬಾನುಲಿ ಕಲಿಗಳು ಕಾರ್ಯಕ್ರಮ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಪ್ರಸಾರಕರನ್ನ ಪರಿಚಯಿಸಿದ್ದು ಒಂದು ಖುಷಿ ತಂದಂತಹ ವಿಷಯ. ನಮ್ಗೆ ಗೊತ್ತೇ ಇರಲಿಲ್ಲ ಅವರನ್ನೆಲ್ಲ ಬಳಕೆಗೆ ತಂದು ಪ್ರಸಾರ ಶಕ್ತಿ ಎಂಥದ್ದು, ಅವರ ಪ್ರತಿಭೆ ಎಂಥದ್ದು, ಅದರ ಬಗ್ಗೆ ಎಲ್ಲ ನಮಗೆ ಈ ಕಾರ್ಯಕ್ರಮದ ಮುಖೇನ ತಿಳಿಸಿ ಕನ್ನಡ ಜನತೆಗೆ ಒಂದು ಮಹದುಪಕಾರ ಮಾಡಿದಾರಂತ ಹೇಳಿದ್ರೆ ತಪ್ಪಾಗ್ಲಕ್ಕಿಲ್ಲ.
1: ಕ್ಯಾಲಿಫೋರ್ನಿಯಾದಿಂದ ಸರಸ್ವತಿ ವಟ್ಟಂ.
5: ಪ್ರತಿ ಸಂಚಿಕೆಯೂ ಕೂಡ ವಿಶಿಷ್ಟವಾದ ವ್ಯಕ್ತಿಗಳೊಂದಿಗೆ, ಅವರು ಸಂಗೀತಗಾರರಾಗಿರ್ಬೋದು, ನಾಟಕಕಾರರಾಗಿರಬಹುದು, ಅಥವಾ ಉದ್ಘೋಷಕರಾಗಿರಬಹುದು, ಅಥವಾ ಕಾರ್ಯಕ್ರಮದ ನಿರ್ವಾಹಕರಾಗಿರ್ಬೋದು, ಎಲ್ಲರನ್ನೂ ಅದು ಎಷ್ಟು ಚೆನ್ನಾಗೆ ಒಂದು ವರ್ಷಗಳ ಕಾಲ ಏಕಪ್ರಕಾರ ಯಾರ್ಯಾರನ್ನ ಕವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಅದೇ ಒಂದು ಇಡೀ ದಿನ ಆಗ್ಬೋದು. ಅಷ್ಟು ಇನ್ಫಾರ್ಮೇಶನ್, ಅಷ್ಟು ಮಾಹಿತಿ ಇದರಲ್ಲಿದೆ. ಅದರಲ್ಲೂ ಇವರು ಬಿ ಕೆ ಸುಮತಿಯವರ ನಿರೂಪಣಾ ಶೈಲಿ ಮತ್ತು ಆ ಪದಗಳ ಜೊತೆ ಆಡುವಂತಹ ಆಟ, ಆ ಲಾಲಿತ್ಯ ತುಂಬಾ ಇಷ್ಟ ಆಗ್ತಿತ್ತು ನನಗೆ. ನಿಜವಾಗ್ಲೂ ನನಗೆ ಇನ್ನು ಮುಂದಿನ ವಾರದಿಂದ ಯಾಕೋ ಬಿಕೋ ಅಂತ ಅನ್ಸೋದಂತೂ ಖಂಡಿತವಾಗ್ಲೂ ಸತ್ಯ.
1: ಮೈಸೂರಿನ ಎಂಎಸ್ ಭಾರತಿ.
6: ಈ ಬಾನುಲಿ ಕಲಿಗಳಿಗೆ ನಮ್ಮನ್ನ ಈ ಕಾರ್ಯಕ್ರಮದ ಮೂಲಕ ಗುರುತಿಸಿ ಗೌರವ ಸಲ್ಲಿಸಿದ್ರು ಅಂತ ಸಂತೋಷ. ಆದ್ರೆ ಕೇಳುಗರಿಗೆ ನಮ್ಮ ಆಕಾಶವಾಣಿಯಲ್ಲಿ ಒಂದು ಸುಂದರ ಕಾರ್ಯಕ್ರಮ ಪ್ರಸಾರಕ್ಕೆ ಮುನ್ನ ಏನೆಲ್ಲ ಕಥೆಗಳಿವೆ ಅಂತ ತಿಳಿಯಿತು. ಆತ್ಮೀಯ ನಿರೂಪಣೆಯನ್ನ ಸಿದ್ಧಪಡಿಸೋದು ಕೂಡ ಒಂದು ಸವಾಲಿನ ಕೆಲಸನೇ ಅಂತ ನನ್ಗನ್ನಿಸ್ತು. ಅವುಗಳನ್ನೆಲ್ಲ ನೀವು ನಿಭಾಯಿಸಿದ್ದು ಮೆಚ್ಚಬೇಕಾದ ವಿಷಯನೇ.
1: ಧಾರವಾಡದ ಚೇತನ.
7: ನಾವು ಕಾಣದ ಕೇಳದ ಆಕಾಶವಾಣಿ ಪ್ರಸಾರ ಬುತ್ತಿಯನ್ನು ಬಿಚ್ಚಿದಿರಿ. ನುಡಿದೀಪವನ್ನು ಬೆಳಗಿದ ಬಾನುಲಿ ಕಲಿಗಳಿಗೆ ನಮಿಸಬೇಕು ನಾವು.

0: ಅನುವರತ.
1: ಯುನೈಟೆಡ್ ಕಿಂಗ್ಡಮ್ನಿಂದ ಶ್ರೀವತ್ಸ ದೇಸಾಯಿ.
2: ನುಡಿತೇರಿನ ರಥಯಾತ್ರೆಯನ್ನು ಪ್ರಾರಂಭದಿಂದಲೂ ಕೇಳುತ್ತಾ ನೋಡುತ್ತಾ ಬಂದಿನಿ. ಎಷ್ಟೊಂದು ಚಿರಪರಿಚಿತ ಹೆಸರುಗಳು, ಅವರ ವೈಯಕ್ತಿಕ ಅನುಭವಗಳು ಕೇಳ್ತಾ ಕೇಳ್ತಾ ರೋಮಾಂಚನ ಆಗ್ತಿತ್ತು. ಅತ್ಯಂತ ರೋಚಕವಾಗಿ ಮತ್ತು ಇನ್ಫಾರ್ಮೇಟಿವ್ ಆಗಿ ಪ್ರಸ್ತುತಪಡಿಸಿದ ನುಡಿತೇರಿನ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಅಭಿನಂದನೆಗಳು.
1: ಯುನೈಟೆಡ್ ಅರಬ್ ಎಮಿರೇಟ್ಸ್ ನಿಂದ ತಿರು ಶ್ರೀಧರ್.
3: ನಮಗೆ ಆಕಾಶವಾಣಿ ಸಾಂಸ್ಕೃತಿಕ ಮತ್ತು ಸುದ್ದಿ ಜಗತ್ತಿನ ಅಮೂಲ್ಯ ಭಾಗ ಆಗಿತ್ತು. ಇಂತಹ ಬದುಕಿನ ಅಮೂಲ್ಯ ಜಗತ್ತಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕರೆ ಎಷ್ಟು ಚಂದ ಅಂತ ಅನಿಸಿದ್ದುಂಟು. ಈ ಕನಸನ್ನ ನುಡಿತೇರನು ಎಳೆದವರು ಬಾನುಲಿ ಕಲಿಗಳು ಕಾರ್ಯಕ್ರಮ ಭವ್ಯ ನನಸಾಗಿ ಮಾಡಿದೆ. ಬೆಂಗಳೂರು ಆಕಾಶವಾಣಿ ತಂಡಕ್ಕೆ ಹೃತ್ಪೂರ್ವಕ ವಂದನೆ ಮತ್ತು ಅಭಿನಂದನೆಗಳು.
1: ಈ ನುಡಿ ಸಂಚಾರದಲ್ಲಿ ಭಾಗವಹಿಸಿದ ಶ್ರೋತೃ ಬಾಂಧವರು, ಎಲ್ಲ ಪ್ರಸಾರಕರು, ಸಿಬ್ಬಂದಿ ಮತ್ತು ವಿವಿಧ ಕೇಂದ್ರಗಳ ಸಹೋದ್ಯೋಗಿ ಮಿತ್ರರಿಗೆ ಕಾರ್ಯಕ್ರಮದ ಯಶಸ್ಸು ಸಲ್ಲುತ್ತದೆ. ಬೆಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನಿರ್ಮಲಾ ಸಿ ಯಲಿಗಾರ್.
4: ಬಾನುಲಿ ಕಲಿಗಳು ಭಾರತದ ಪ್ರಸಾರ ಸೇವೆಯ ವ್ಯವಸ್ಥೆಯಲ್ಲಿಯೇ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಸರಣಿ. ಕನ್ನಡದ ನುಡಿಯ ಅಭಿವೃದ್ಧಿಯೊಂದಿಗೆ ಬದುಕಿನ ಹತ್ತು ಹಲವು ಆಯಾಮಗಳನ್ನು ಬಾಚುತ್ತಾ ಚಾಚುತ್ತಾ ಮುಂದೆ ಸಾಗಿ ಬಂದ ಪ್ರಸಾರ ಕಲೆಗಳನ್ನು ದಾಖಲಿಸುವ ಈ ಸರಣಿ ನಿಮ್ಮ ಕಿವಿಯನ್ನು ತಲುಪಿ ಮನವನ್ನು ಅರಳಿಸಿದೆ ಎಂಬ ಸಂತಸ ನಮಗೆ, ಅಷ್ಟೇ ಹೆಮ್ಮೆಯೂ ಕೂಡ. ಮಾಧ್ಯಮದಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಸವಾಲುಗಳು, ಪರಿಣಾಮಗಳು, ಈ ವಿದ್ಯುನ್ಮಾನ ಮಾಧ್ಯಮದ ಧ್ಯೇಯೋದ್ದೇಶಗಳ ಬಗ್ಗೆ ಈ ಸರಣಿ ಉಪಯುಕ್ತ ಅನುಭವವನ್ನು ನೀಡಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಸರ್ವರಿಗೂ ಮತ್ತು ಪ್ರಾಯೋಜಿಸಿದಂಥ ಇಲಾಖೆಗೂ ಮತ್ತು ಈ ಕಾರ್ಯಕ್ರಮವನ್ನು ಮೆಚ್ಚಿದಂಥ ಎಲ್ಲ ಬಾನುಲಿ ಬಾಂಧವರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು.
1: ಹಿರಿಯ ಪ್ರಸಾರಕರಾದ ಎನ್ಎಸ್ ಕೃಷ್ಣಮೂರ್ತಿ, ಜ್ಯೋತ್ಸ್ನಾ ಕಾಮತ್, ಯಮುನಾ ಮೂರ್ತಿ, ಜಯಶ್ರೀ ಶಾನ್ಭಾಗ್, ಎನ್ಜಿ ಶ್ರೀನಿವಾಸ್ ಹಾಗೂ ಚೇತನ್ ಎಸ್ ನಾಯಕ್ ಅವರಿಗೆ ವಿಶೇಷ ಧನ್ಯವಾದಗಳು. ಸಂಗೀತ ವಿದ್ವಾಂಸರಾದ ಎಸ್ ಶಂಕರ್, ಗೀತಾರಾಮಾನಂದ್, ಆರ್ ಚಂದ್ರಿಕಾ ಹಾಗೂ ಡಿ ಬಾಲಕೃಷ್ಣ ಅವರಿಗೆ ಕೃತಜ್ಞತೆಗಳು. ಕನ್ನಡದ ಪ್ರಸಾರಕರ ಕೀರ್ತಿ ಎಲ್ಲೆಡೆ ತಲುಪಲಿ. ಧ್ವನಿ ಪರಂಪರೆಗೆ, ಭಾಷೆಗೆ ಮಾತ್ರವಲ್ಲ, ಇಡೀ ಸಾಂಸ್ಕೃತಿಕ ಕ್ಷೇತ್ರಕ್ಕೆ, ಮಾಧ್ಯಮಗಳಿಗೆ, ಸೃಜನಶೀಲ ಕಲ್ಪನೆಗಳಿಗೆ ಬೇರು, ನೀರು, ಉಸಿರು ಆಕಾಶವಾಣಿ. ಡಿಜಿಟಲ್ ಯುಗದಲ್ಲಿ ಹೊಸ ಬದಲಾವಣೆಗೆ ತೆರೆದುಕೊಳ್ಳುತ್ತಾ ಪ್ರಸಾರಕರು ಕೈಂಕರ್ಯ ಮುಂದುವರೆಸಿದ್ದಾರೆ. ನುಡಿತೇರು ಸಾಗುತ್ತಲೇ ಇದೆ. ಆಕಾಶವಾಣಿಯ ಆನಂದದ ಪರಿಪರಿ ಕಲ್ಪನೆ ಕುಶಲೋಪರಿ, ಮಾತಿನಂಗಳದ ಮನವರಿಕೆಯಾಗಿ, ಹೃದಯದ ಲವಲವಿಕೆಯಾಗಿ, ದೈನಂದಿನ ಚಟುವಟಿಕೆಯಾಗಿ ನಡೆದಿದೆ ಎಂಬಲ್ಲಿಗೆ ಈ ನುಡಿತೇರ ನೆನಪಿನ ಸಂಚಾರ ಒಂದು ಪ್ರಾಕಾರ ಪ್ರದಕ್ಷಿಣೆಯನ್ನು ಮುಗಿಸಿದೆ.
5: ಜಗಮಂಗಲ ಜಯ ಮಂಗಲ
1: ಗಾನ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು.
6: ಬಾನುಲಿ ಕಲಿಗಳು
7: ನುಡಿ ಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಶೀರ್ಷಿಕ ಗೀತೆ ಸಂಗೀತ ಸಮನ್ವಯ ಡಾಕ್ಟರ್ ಎನ್ ರಘು, ಸಂಗೀತ ಇಂದು ವಿಶ್ವನಾಥ್, ಹಾಡಿದವರು ಶ್ರುತಿ ಜಿ ರಾವ್, ಪೂಜಾ ರಾವ್, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಯಲಿಗಾರ್. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಸಮಯ 8:50 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
8: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಸುಂದರಸಿ ಮಿಕ್ಕೆಲ್ಲ ಜಗವ ಪ್ರತ್ಯೇಕ ಸುಖವ ನೀಂ ಪ್ರತ್ಯೇಕ ಸಂಪದವ ನತ್ಯಾಸೆ ಇಂದರಸಿ ಮಿಕ್ಕೆಲ್ಲ ಜಗವ ಒತ್ತಟ್ಟಿ ಗಿಡುವೆನೆನೆ ನಷ್ಟ ವಾರಿಗೋ ಮರುಳೆ ಬತ್ತುವುದು ನಿನ್ನಾತ್ಮ ಮಂಕುತಿಮ್ಮ
1: ಒತ್ತಟ್ಟಿ ಗಿಡುವೆನೆನೆ ನಷ್ಟ ವಾರಿಗೋ ಮರುಳೆ ಬತ್ತುವುದು ನಿನ್ನಾತ್ಮ ಮಂಕುತಿಮ್ಮ.

ಡಿವಿಜಿಯವರು ಈ ಪದ್ಯದಲ್ಲಿ ವ್ಯಕ್ತಿ ವಿಶಿಷ್ಟ ಸುಖದ ವಿರುದ್ಧವಾಗಿ ಮಾತಾಡೋದನ್ನು ಗುರುತಿಸಬಹುದು. ಇದು ಮನುಷ್ಯನಿಗೆ ಸ್ವಾರ್ಥಕ್ಕೆ ದಾರಿ ಮಾಡಿಕೊಡುವಂಥ ಒಂದು ಬದುಕು. ಈ ಬದುಕನ್ನು ಡಿವಿಜಿಯವರು ಇಲ್ಲಿ ವಿರೋಧಿಸೋದನ್ನು ಗುರುತಿಸ್ಬೋದು. ಪ್ರತ್ಯೇಕ ಸುಖ, ಪ್ರತ್ಯೇಕ ಸಂಪದ, ಇದನ್ನು ಅತ್ಯಾಶೆಯಿಂದ ಅರಸಿ ಅಂತ ಹೇಳೋ ಮಾತಿನಲ್ಲಿ, ಅತಿ ಆಶೆಯಿಂದ ಅರಸುವಂಥ ಇಂತಹ ವಿಶಿಷ್ಟವಾದಂಥ ಸುಖ, ಸ್ವಾರ್ಥದ ಸುಖ, ಪ್ರತ್ಯೇಕ ಸಂಪದ, ಆನಂದ, ಈ ವಿಶಿಷ್ಟವಾದಂಥ ವ್ಯಕ್ತಿ ವಿಶಿಷ್ಟತೆಗೆ ಮಾತ್ರ ದಾರಿ ಮಾಡಿಕೊಡುವಂಥ ಇಂತಹ ಅನುಭವ ನಮಗೆ ಜಗತ್ತನ್ನು ಅರಿಯೋದರಲ್ಲಿ ಅದು ಸಹಾಯ ಮಾಡೋದಿಲ್ಲ. ಜಗತ್ತನ್ನು ಅರ್ಥಕೊಳ್ಳೋದು ಅಂತಂದರೆ ಇದನ್ನು ಮೀರೋದು ಅಂತ ಅನ್ನೋದು ಡಿ ವಿಜಿಯವರ ಈ ಪದ್ಯದ ಮುಖ್ಯವಾದ ಭಾವ ಅಂತ ಕಾಣಿಸ್ತದೆ. ಇದು ಕೇವಲ ಮನುಷ್ಯನು ತಾನು ವೈಯಕ್ತಿಕವಾಗಿ ಬದುಕೋದು ಮುಖ್ಯ ಅಂತ ತಿಳಿದರೆ ಅದರಿಂದ ಉಂಟಾಗುವ ನಷ್ಟ ಏನು ಅನ್ನೋದನ್ನು ಡಿ ವಿಜಿಯವರು ವಿವರಿಸ್ತಾ ಇದ್ದಾರೆ. ಇಲ್ಲಿ ಆತ್ಮ ಅನ್ನೋದು ಕೊನೆಗೂ ಕೂಡ ತನ್ನ ವ್ಯಕ್ತಿತ್ವದ ಬೆಳವಣಿಗೆಗೆ ಮನುಷ್ಯ ಮಾಡಬೇಕಂತ ಒಂದು ದೊಡ್ಡ ಸಾಧನೆ ಅದು. ಅಂದರೆ ಬದುಕು ಅಂತಂದರೆ ಏನು, ಬದುಕಿನ ಸುಖ ದುಃಖ ಅಂತಂದರೆ ಏನು, ಬೇರೆಯವರು ಬದುಕುವ ರೀತಿ ಹೇಗೆ, ಲೋಕವನ್ನು ಅರಿಯೋದು ಹೇಗೆ, ಇದನ್ನು ತಿಳ್ಕೊಳ್ಳದೇ ಇದ್ದರೆ ಮನುಷ್ಯನ ವ್ಯಕ್ತಿತ್ವ ತಾನು ಪಾರದರ್ಶಕವಾಗೋದಿಲ್ಲ. ಸೊ ಹಾಗೆ ಪಾರದರ್ಶಕವಾಗುವಂಥ ವ್ಯಕ್ತಿತ್ವ ಬಹಳ ಮುಖ್ಯ ಅನ್ನೋದು ಡಿ ವಿಜಿಯವರ ಈ ಪದ್ಯದ ಭಾವ. ಹೀಗಾಗಿ ಕೇವಲ ವ್ಯಕ್ತಿ ವಿಶಿಷ್ಟವಾದಂತಹ ಬದುಕಿನ ಸುಖವನ್ನು ಡಿ ವಿಜಿಯವರು ಹಾಗೆ ಮುಖ್ಯವೆಂದು ಹೇಳೋದಿಲ್ಲ, ಅದರ ಬದಲು ಅದು ಅಮುಖ್ಯವೆಂದೇ ವಿವರಿಸ್ತಾರೆ. ಈ ಪದ್ಯದಲ್ಲಿ ಆ ಭಾವ ಬಹಳ ಮುಖ್ಯವಾಗಿದೆ.

ಸದಪರಿ ಪಾಕವ ಪಾಕದಿಂ ಮತಿಶುದ್ಧಿ ಅದರಿ ನೊಳದೃಷ್ಟಿ. ಲೋಕ ಜೀವನದೆ ಮಾನಸದ ಪರಿಪಾಕವ ಪಾಕದಿಂ ಮತಿಶುದ್ಧಿ ಎದರಿ ನೊಳದೃಷ್ಟಿ. ಸಾಕಲ್ಯದಾತ್ಮ ಸಂದರ್ಶನಕ್ಕೆ ಕರ್ಣವದು ಲೋಕದಿಂ ನಿರ್ಲೋಕ ಮಂಕುತಿಮ್ಮ. ಸಾಕಲ್ಯದಾತ್ಮ ಸಂದರ್ಶನಕ್ಕೆ ಕರ್ಣವದು ಲೋಕದಿಂ ನಿರ್ಲೋಕ ಮಂಕುತಿಮ್ಮ.

0: ಹಿಂದಿನ ಪದ್ಯದ ಭಾವವನ್ನೇ ಈ ಪದ್ಯದಲ್ಲಿ ಕವಿ ಮುಂದುವರಿಸ್ತಾ ಇದ್ದಾರೆ. ಲೋಕ ಜೀವನದೇ ಮಾನಸದ ಪರಿಪಾಕ, ಅಂದರೆ ಲೋಕ ಜೀವನದಲ್ಲಿ ಒಳಗೊಳ್ಳೋದ್ರ ಮೂಲಕವೇ ಮನಸ್ಸಿನ ಪರಿಪಾಕವಾಗ್ತದೆ ಅನ್ನೋ ಮಾತು. ಸೊ ಇಂತಹ ಪರಿಪಾಕದಿಂದ ಏನಾಗ್ತದೆ ಅಂತ ಹೇಳ್ತಾ, ಅದು ನಮ್ಮ ಮತಿಯನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ತಿಳುವಳಿಕೆಯನ್ನು ಶುದ್ಧಿಗೊಳಿಸ್ತದೆ. ಹಾಗೆ ಶುದ್ಧಿಗೊಳಿಸೋದು ಮಾತ್ರ ಅಲ್ಲ, ಒಳದೃಷ್ಟಿಯನ್ನು ಕೂಡ ಅದು ತೆರೆಸೋದ್ರ ಮೂಲಕ ಸಂಪೂರ್ಣವಾದಂತಹ ಪರಿಪೂರ್ಣವಾದಂತಹ ಆತ್ಮಸಂದರ್ಶನಕ್ಕೆ ಅದು ಸಾಧನವಾಗ್ತದೆ ಅನ್ನೋ ಮಾತು. ಅಂದರೆ ಲೋಕ ಜೀವನದಲ್ಲಿ ತಾದಾತ್ಮದಿಂದ ವ್ಯಕ್ತಿತ್ವ ತನ್ನನ್ನು ತಾನು ಒಳಗು ಮಾಡಿಕೊಳ್ಳೋದ್ರಿಂದ ತನ್ನ ಆತ್ಮ ಅದು ಓಪನ್ ಔಟ್ ಆಗ್ತದೆ, ಒಂದು ಪರಿಪೂರ್ಣವಾಗ್ತದೆ, ಒಂದು ಅದು ಆತ್ಮ ಸಂದರ್ಶನಕ್ಕೆ ಕಾರಣವಾಗೋದು. ಕಾರಣ ಅಂತಂದರೆ ಸಾಧನ, ಇಲ್ಲಿ ತನ್ನ ತಾನು ನೋಡ್ಕೊಳ್ಳೋದಕ್ಕೆ, ಅರ್ತ್ಕೊಳ್ಳೋದಕ್ಕೆ ಒಂದು ಸಾಧನವಾಗ್ತದೆ ಅನ್ನೋ ಮಾತನ್ನ ಡಿ ವಿ ಜಿ ಇಲ್ಲಿ ವಿವರಿಸ್ತಾ ಇದ್ದಾರೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.
1: ಈಗ ವೇಳೆ 9:09. ಇದು ಆಕಾಶವಾಣಿ ಬೆಂಗಳೂರು.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:35.
3: ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ

0: ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
1: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್ ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇ ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ್ದು ಒಂದು ಕಡೆ ಕೇಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್ ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
2: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಎಲ್ಲಿದೆ ಅಂತದ್ದು?
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900901282
2: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
2: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900109490.
5: ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ. ಇಲ್ಲಿಂದ ಬಂದ ಪ್ರಕಟಣೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗಳು ಇದೇ 10ರಂದು, ನಾಳೆ ಬುಧವಾರ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೋಮವಾರಪೇಟೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿಯನ್ನು ವಿತರಿಸಲಿದ್ದಾರೆ. ಭರ್ತಿ ಮಾಡಿದ ಮತ್ತು ನೋಟರಿಯಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿಯನ್ನು ಸ್ವೀಕರಿಸಲಾಗುವುದು. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸದಲ್ಲಿ ವಿಳಂಬ ಹಾಗೂ ಇನ್ನಿತರ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ದೂರುಗಳನ್ನು ನಿಗದಿತ ಪ್ರಪತ್ರದಲ್ಲಿ ನೀಡಬಹುದು. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ವಿವರಗಳಿಗೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ, ಗೌಳಿಬೀದಿ ಮಡಿಕೇರಿ, ಇಲ್ಲಿನ ದೂರವಾಣಿ ಸಂಖ್ಯೆ 08272 29 5 7 9 ಸಂಪರ್ಕಿಸಬಹುದೆಂದು ಪೊಲೀಸ್ ಉಪಾಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಕೊಡಗು ಜಿಲ್ಲೆ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಸಮಯ 9:05:20. ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ KS ನಿಸಾರ್ ಅಹಮದ್ ಅವರ ರಚನೆ, ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ ಹಾಗೂ ರತ್ನಮಾಲಾ ಪ್ರಕಾಶ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳಿ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆ, ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800042

0: ಇದುವರೆಗೆ ಭಾವಗೀತೆಗಳನ್ನ ಕೇಳಿದ್ರಿ. ಕೇಳುವರೆ, ಈ ಬೆಳಿಗ್ಗೆ 11 ಗಂಟೆಗೆ ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222288 ಅಥವಾ 228129. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಬ್ರೈನ್ ಟ್ಯೂಮರ್ ಎಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಜಯ ಮಹಂತೇಶ ಪೂಜಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ, ಈ ಕುರಿತು ಡಾಕ್ಟರ್ ಶಾಂತಲಾ ಹರ್ಲೇಕರ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಇಂದು ಸಂಜೆ 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ವಿಶ್ವ ಪರಿಸರ ದಿನದ ಪ್ರಯುಕ್ತ ರೂಪಕ ಪರಿಸರ ಉಳಿಸೋಣ ಬದುಕ ಬೆಳೆಸೋಣ, ರಚನೆ ಮತ್ತು ನಿರ್ಮಾಣ ವಿದ್ಯಾರಾವ್ ಕೆಎಲ್. ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಮಂಡಳಿಯ ಸಮಗ್ರ ಕಾಫಿ ಬೆಳೆ ಅಭಿವೃದ್ಧಿ ಯೋಜನೆ ಮತ್ತು ಕಾಫಿ ಬೆಳೆಗಾರರಿಗೆ ಈ ಯೋಜನೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಕುರಿತು ಪಿ ಬಸವರಾಜು ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ರಾತ್ರಿ 7:45 ಅರೆಭಾಷೆ ಐಸಿರಿಯಲ್ಲಿ ಕೊಡಗಿನ ಅರೆಭಾಷೆ ಗೌಡರ ಐನಿ ಮನೆ ಜೀವನ, ಈ ಕುರಿತು ಮಾತನಾಡುತ್ತಾರೆ ಕಡ್ಲೇರ ತುಳಸಿ ಮೋಹನ್.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರ ಚಿತ್ತಾರ. ಕೇಳುಗರಿಗೆಲ್ಲ ಇಂದಿನ ಚಿತ್ರ ಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಂತೋಷ್ ಕೆಎನ್. ಕೆಲವರಿಗೆ ಸಂಭ್ರಮ ಪಡಲಿಕ್ಕೆ ಕಾರಣಗಳೇ ಬೇಕಾಗಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಸಂಭ್ರಮಿಸ್ತಾರೆ, ಖುಷಿ ಪಡ್ತಾರೆ. ಮಳೆ ಬಂತು ಅಂದ್ರೆ ಖುಷಿ, ಬಿಸಿಲು ಬಂತು ಅಂದ್ರೂ ಖುಷಿ, ತಾವು ಹಾಕಿದ ಯಾವುದೋ ಗಿಡದ ಬೀಜ ಮೊಳಕೆ ಒಡೆಯುತ್ತಾ ಅನ್ನೋ ಸಂಭ್ರಮ. ಆಚೆ ಬೀದಿಯ ಸುಮಕ್ಕನಲ್ಲಿ ಹಸು ಕರು ಹಾಕ್ತಾ ಇವರು ಸಂಭ್ರಮಿಸ್ತಾರೆ. ರಸ್ತೆ ಬದಿಯ ಮಾವಿನ ಮರದಲ್ಲಿ ತುಂಬಾ ಹೂ ಬಿಡ್ತಾ ಇವರಿಗೆ ಸಂತೋಷ. ಹೀಗೆ ಪ್ರತಿಯೊಂದಕ್ಕೂ ಖುಷಿಯನ್ನ ಕಾಣೋದನ್ನ ಕಲಿಬೇಕು, ಅದೇ ಜೀವನ ಅಂತ ಹಿರಿಯರು ಹೇಳ್ತಾರೆ. ಆದರೆ ಎಲ್ರಿಗೂ ಹೀಗೆ ಇರಲಿಕ್ಕೆ ಆಗೋದಿಲ್ಲ. ಬೇರೆಯವರ ಯಶಸ್ಸಿನಲ್ಲಿ ಸಂಭ್ರಮದಲ್ಲಿ ನಾವು ಪಾಲ್ಗೊಳ್ಳುವುದು ದೊಡ್ಡ ವಿಷಯವೇ ಸರಿ. ಹೌದು, ಇಂದಿನ ಈ ಸಂಭ್ರಮ ಏಕೆ ಅಂತ ಕೇಳ್ತೀರಾ? ನಾವೆಲ್ಲರೂ ಕೇಳುವ ಈ ಆಕಾಶವಾಣಿಗೆ 90ರ ಸಂಭ್ರಮ ಅಲ್ವಾ? ಅದಕ್ಕಿಂತ ದೊಡ್ಡ ಕಾರಣ ಬೇಕಾ ಸಂಭ್ರಮಿಸಲು? ಒಳ್ಳೆಯ ಹಾಡು, ರೇಡಿಯೋ ಆಕಾಶವಾಣಿ ಬಗ್ಗೆ ಒಂದೆರಡು ಮಾತು. ಸಂಭ್ರಮಿಸೋಣ ಇಂದಿನ ಚಿತ್ರ ಚಿತ್ತಾರವನ್ನು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ?
2: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
4: ಹತ್ತು ಲಕ್ಷ ಲಾಟ್ರಿ ನನ್ಗೆ
5: ಸಿಕ್ಕಿ ಬಿಟ್ರು.
6: ನಕಲಿ ಆಫರ್ ಗಳ ಬಗ್ಗೆ ಎಚ್ಚರ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ.

0: ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ.
1: ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ಲವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಇದು ಆಕಾಶವಾಣಿ.
4: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
5: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
4: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
5: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
4: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
5: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
4: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
5: ಸರ್ವೇ ಜನಾಃ ಸುಖಿನೋ ಭವಂತು.
4: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
5: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
4: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
6: ಚಿತ್ರಚಿತ್ರ ಕಾರ್ಯಕ್ರಮವನ್ನ ಕೇಳುತ್ತಿರುವಿರಿ. ಒಬ್ಬ ವ್ಯಕ್ತಿ 90 ವರ್ಷ ಬದುಕಿದ್ರೆ ಆತನ ಜೀವನವಿಡೀ ಅನೇಕ ಏರಿಳಿತಗಳು, ಬದಲಾವಣೆಗಳನ್ನ ನೋಡಿರ್ತಾನೆ. ಒಂದು ಮರ 90-100 ವರ್ಷ ಹಳೆಯದು ಅಂದ್ರೆ ಅದು ಎಷ್ಟೋ ತೊಂದರೆಗಳನ್ನ, ಹವಾಮಾನ ಬದಲಾವಣೆಯನ್ನ ಮೆಟ್ಟಿ ನಿಂತು ಬೆಳ್ತಿರುತ್ತೆ. ಹೀಗೆ ಪ್ರತಿಯೊಂದು ವಸ್ತುವು ಅಷ್ಟೇ, ಸಂಘ ಸಂಸ್ಥೆಗಳು ಅಷ್ಟೇ, ಸಾಕಷ್ಟು ಬದಲಾವಣೆಗೆ ಒಳಗಾಗಿರ್ತವೆ. ಆಕಾಶವಾಣಿಯೂ ಅಷ್ಟೇ, ಹಲವಾರು ಬದಲಾವಣೆಗೆ ತನ್ನನ್ನು ಒಡ್ಡಿಕೊಂಡಿದೆ. ಅನೇಕ ಸವಾಲುಗಳಿಗೆ, ಸ್ಪರ್ಧೆಗಳಿಗೆ ಒಳಪಟ್ಟು 90 ವರ್ಷಗಳನ್ನು ಪೂರೈಸಿದೆ. ಲೈಸೆನ್ಸ್ ತಗೊಂಡು ರೇಡಿಯೋ ಕೇಳಬೇಕಾದ ಪರಿಸ್ಥಿತಿಯಿಂದ ಹಿಡಿದು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಮೊಬೈಲ್ ಮೂಲಕ ರೇಡಿಯೋ ಕೇಳಬಹುದಾದ ಹಂತಕ್ಕೆ ತಲುಪಿದೆ. ಆಕಾಶವಾಣಿ ಅನೇಕರನ್ನ ಕೇಳುಗರಿಗೆ ಪರಿಚಯಿಸಿದೆ ಧ್ವನಿಗಳ ಮೂಲಕ. ಅತ್ಯುನ್ನತ ಹುದ್ದೆ ಗೌರವಗಳಿಗೆ ಭಾಜನರಾದವರಿಂದ ಹಿಡಿದು ಸಾಮಾನ್ಯ ಪ್ರಜೆಯ ಧ್ವನಿ ಕೂಡ ರೇಡಿಯೋದಿಂದ ಹೊರಬರುತ್ತೆ. ಪ್ರತಿಯೊಂದು ಮಾಧ್ಯಮಕ್ಕೂ ಅದರದೇ ಆದ ವ್ಯಾಪ್ತಿ ಮತ್ತು ಮಿತಿ ಅಂತ ಇರುತ್ತೆ. ಅವುಗಳನ್ನೆಲ್ಲ ಬಳಸಿಕೊಂಡು ಬೆಳೆದು ನಿಂತು 90ರ ಸಂಭ್ರಮದಲ್ಲಿದೆ ಆಕಾಶವಾಣಿ.

ಆಕಾಶವಾಣಿಯನ್ನ ಕೇಳ್ತಾ ಕೇಳ್ತಾ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸಿಕೊಂಡವರೆಷ್ಟೋ ಮಂದಿ, ಸಂಗೀತ ಕಲಿತವರೆಷ್ಟೋ, ಕೃಷಿಯಲ್ಲಿ ಬದಲಾವಣೆ ತಂದುಕೊಂಡವರೆಷ್ಟೋ, ನೋವು ಮರೆತಿರುವವರು ಇದ್ದಾರೆ, ಸಂತೋಷ ಪಟ್ಟಿದವರು ಇದ್ದಾರೆ, ಅನೇಕರು ಅನೇಕ ರೀತಿಯ ಪ್ರಯೋಜನವನ್ನು ಪಡೆದುಕೊಂಡಿರ್ತಾರೆ. ಆಕಾಶವಾಣಿಯನ್ನ ಕೇಳ್ತಾ ಕೇಳ್ತಾ ಸಮಯ ತಿಳಿದುಕೊಳ್ಳುವವರು ಅದೆಷ್ಟೋ ಮಂದಿ. ಚಿಂತನ ಬಂದರೆ ಇಷ್ಟು ಹೊತ್ತು, ಕನ್ನಡ ವಾರ್ತೆ ಬಂದರೆ ಸಮಯ ಎಷ್ಟು, ಇಂಗ್ಲಿಷ್ ವಾರ್ತೆಯ ಸಮಯ ಏನು, ಪ್ರದೇಶ ಸಮಾಚಾರ ಯಾವಾಗ ಮತ್ತು ಆಗ ಸಮಯ ಎಷ್ಟು ಅನ್ನೋದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ನಾನು ಕೂಡ ಹೀಗೆ ಸಮಯ ಗಮನಿಸಿದ್ದೂ ಇದೆ. ಒಮ್ಮೆ ಯಾಕೋ ಬೆಳಿಗ್ಗೆ ಸ್ವಲ್ಪ ಜಾಸ್ತಿನೇ ಮಲಗಿಬಿಟ್ನ ಅಂತ ಅನ್ನಿಸ್ತು. ಎಚ್ಚರಾಗಿ ಗಮನಿಸ್ತೀನಿ, ಅಮ್ಮ ಅಡುಗೆ ಮನೆಯಲ್ಲಿ ರೇಡಿಯೋ ಆನ್ ಮಾಡಿದ್ಲು, ಅದರಲ್ಲಿ ಪ್ರದೇಶ ಸಮಾಚಾರ ಬರ್ತಾ ಇತ್ತು. ಓ, 7:10 ಆಯ್ತಷ್ಟೇ, 7:45ರ ಬಸ್ಗೆ ಹೋಗಬಹುದು ಅಂತ ಆರಾಮಾಗಿ ಎದ್ದು ಬ್ರಷ್ ಪೇಸ್ಟ್ ಹಿಡ್ಕೊಂಡು ಬಾತ್ರೂಮ್ಗೆ ಹೊರಟೆ. 7:45ರ ಬಸ್ಗೆ ಹೋಗಲೇಬೇಕಿತ್ತು. ಬ್ರಷ್ ಮಾಡಿ ಹೊರಬರ್ತೀನಿ, ರೇಡಿಯೋ ಉಳಿಯಿತು, ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಅಂತ. ನಾನು ಕೇಳಿದ್ದು ಪ್ರದೇಶ ಸಮಾಚಾರ ಅಲ್ಲ, ವಾರ್ತೆ ಅಂದರೆ ಆಗ ಸಮಯ 7:45 ಆಗಿ ಹೋಗಿದ್ದು ಗೊತ್ತಾಗಿ ನಾನು ಬೆಂಗನಾಗಿದ್ದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ನಾನು ಮೊದಲು ರೇಡಿಯೋ ನೋಡಿದ್ದು ಮತ್ತು ಕೇಳಿದ್ದು ಮಡಿಕೇರಿಯಲ್ಲಿದ್ದ ದೊಡ್ಡಪ್ಪನ ಮನೆಯಲ್ಲಿ. ರೇಡಿಯೋದ ಕಿವಿ ಹಿಂಡಿದಾಗ ಅದು ಹಾಡೋದು, ಮಾತನಾಡೋದು, ಬೇರೆ ಬೇರೆ ವ್ಯಕ್ತಿಗಳ ಧ್ವನಿ ಅದರಲ್ಲಿ ಕೇಳಿಬರೋದು ನನಗೊಂದು ಬೆರಗಿನ ವಿಷಯ ಆಗಿತ್ತು. ಒಂದು ಸಣ್ಣ ಸೂಟ್ಕೇಸ್ನಷ್ಟು ದೊಡ್ಡದಿದ್ದ ಆ ಡಬ್ಬದೊಳಗೆ ಯಾರಿದ್ದಾರೆ ಅಂತ ಅದರ ಸಣ್ಣ ಸಣ್ಣ ರಂಧ್ರಗಳಲ್ಲಿ, ತೂತುಗಳಲ್ಲಿ ಇಣುಕಿ ನೋಡಲು ಪ್ರಯತ್ನಿಸಿದ್ದನ್ನೇ ಯೋಚಿಸಿದರೆ ಈಗ ನಗು ಬರುತ್ತೆ. ನೀರು ಆಹಾರ ಇಲ್ಲದಿದ್ರೆ ಮನುಷ್ಯ ತುಂಬ ದಿನ ಬದುಕೋದಿಲ್ಲ ಅಂತ ಶಾಲೆಯಲ್ಲಿ ಮೇಷ್ಟ್ರು ಹೇಳಿಕೊಟ್ಟಿದ್ದನ್ನ ಮನನ ಮಾಡಿಕೊಂಡ ನನ್ನ ಗೆಳತಿಯೊಬ್ಳು ಅವಳ ಮನೆಗೆ ಆಗತಾನೆ ಬಂದಿದ್ದ ಹೊಸ ರೇಡಿಯೋದ ಸಣ್ಣ ತೂತು ಒಂದರೊಳಗೆ ಸ್ವಲ್ಪ ಸ್ವಲ್ಪವೇ ರೊಟ್ಟಿ ಚೂರು ಮತ್ತು ಕಾಫಿ ಹಾಕಿ ಹಾಕಿ ರೇಡಿಯೋದ ಒಳಗಿದ್ದವರ ಹೊಟ್ಟೆ ತುಂಬುವಂತೆ ಮಾಡಿದ್ಲು. ನಂತರ ಮಾತನಾಡದ ರೇಡಿಯೋ ನೋಡಿದ ಆಕೆಯ ತಂದೆಯಿಂದ ಪೆಟ್ಟು ತಿಂದಿದ್ದು ಈಗ ಇತಿಹಾಸ. ದೊಡ್ಡಪ್ಪನ ಮನೆಯಲ್ಲಿದ್ದ ರೇಡಿಯೋ ಒಮ್ಮೆ ಹಾಡೋದನ್ನು ನಿಲ್ಲಿಸ್ಬಿಡ್ತು. ಆಗ ಅದರ ಬ್ಯಾಟ್ರಿ ಮುಗ್ದಿದೆ ಅಂತ ದೊಡ್ಡಪ್ಪ ಬ್ಯಾಟ್ರಿ ಚೇಂಜ್ ಮಾಡಿದರು. ಆಗ ಅದರೊಳಗಿದ್ದ ಜಿರಳೆ ಜೇಡ ಎಲ್ಲ ಹೊರಬಂದು ಓಡಾಡಲು ಆರಂಭಿಸ್ತು. ಆಗ ನಾನು ದೊಡ್ಡಪ್ಪನಲ್ಲಿ ಕೇಳಿದ್ದೆ, ಆ ಪ್ರಶ್ನೆ ನೆನೆಸ್ಕೊಂಡ್ರೆ ನನಗೆ ನಾಚಿಕೆ ಆಗುತ್ತೆ. ಈಗ ದೊಡ್ಡಪ್ಪ, ಇಷ್ಟು ಹೊತ್ತು ಹಾಡಿದ್ದು ಈ ಜಿರಳೆನ ಅಂತ ಕೇಳಿಬಿಟ್ಟಿದ್ದೆ.

ಮನೆಗೆ ರೇಡಿಯೋ ಬಂದ ಆರಂಭದ ದಿನಗಳಲ್ಲಿ ಮನೆಯ ಕೆಲವು ನಿರ್ದಿಷ್ಟ ಜಾಗದಲ್ಲಿ ಮಾತ್ರ ರೇಡಿಯೋ ಕೇಳಿಸ್ತಿತ್ತು. ಮೋಡ ಗುಡುಗು ಬಂದರೆ ರೇಡಿಯೋ ಕೂಡ ಕರಕರ ಅಂತ ಶಬ್ದ ಮಾಡ್ತಿತ್ತು. ಒಮ್ಮೆ ಕ್ರಿಕೆಟ್ ವಿಶ್ವಕಪ್ ನಡೆಯುತ್ತಿದ್ದ ಸಮಯ, ಯಾವುದೋ ಒಂದು ಸ್ಟೇಷನ್ನಲ್ಲಿ ಮಾತ್ರ ಸ್ವಲ್ಪ ಕ್ರಿಕೆಟ್ ಕಮೆಂಟ್ರಿ ಬರ್ತಿತ್ತು. ಅದು ಕೂಡ ಮನೆಯ ಎದುರಿನಲ್ಲಿದ್ದ ಹಲಸಿನ ಮರದ ಹತ್ತಿರ ರೇಡಿಯೋ ತಗೊಂಡು ಹೋದರೆ ಮಾತ್ರ. ಆಗ ಕ್ರಿಕೆಟ್ ಮ್ಯಾಚ್ ಆರಂಭ ಆಗ್ತಿದ್ದಿದೆ ರಾತ್ರಿ 7 ಗಂಟೆ ಮೇಲೆ. ಕಮೆಂಟ್ರಿ ಮುಗಿಯುವಾಗ ರಾತ್ರಿ 1-2 ಗಂಟೆ ಎಲ್ಲ ಆಗ್ಬಿಡ್ತಿತ್ತು. ಆ ಸಮಯದಲ್ಲಿ ರಾತ್ರಿಯ ಊಟ ಎಲ್ಲ ಮುಗ್ದು ಮನೆಯವರೆಲ್ಲ ಮಲಗಿದ ಮೇಲೆ ಕದ್ದು ಮುಚ್ಚಿ ಯಾರಿಗೂ ಗೊತ್ತಾಗದ ಹಾಗೆ ರೇಡಿಯೋ ತಗೊಂಡು ಹಲಸಿನ ಮರದ ಬಳಿಗೆ ಹೋಗಿ ಆ ಮರದ ರೆಂಬೆಯೊಂದರ ಮೇಲೆ ಕುಳಿತು ರಾತ್ರಿ ಇಡೀ ಕ್ರಿಕೆಟ್ ಕಮೆಂಟ್ರಿ ಕೇಳ್ತಿದ್ದೆ. ನನ್ನ ಈ ಅವಸ್ಥೆಯನ್ನು ನೋಡಿದ ನನ್ನೂರಿನವನೊಬ್ಬ ತಾನು ಕಲಿತ ವಿಜ್ಞಾನವನ್ನು ಪ್ರಯೋಗಿಸಿ ನಮ್ಮ ಮನೆಯಲ್ಲಿದ್ದ ಹಳೆಯ ಸಿಲ್ವರ್ ಬಾಣಲೆಯನ್ನು ಆ ಹಲಸಿನ ಮರದ ತುದಿಯಲ್ಲಿ ಸಿಕ್ಕಿಸಿ ಅದಕ್ಕೊಂದು ತಂತಿ ಪೋಣಿಸಿ ಆ ತಂತಿಯ ಇನ್ನೊಂದು ತುದಿಯನ್ನು ಮನೆಯ ಹಜಾರದಲ್ಲಿ ರೇಡಿಯೋ ಇಟ್ಟು ರೇಡಿಯೋದ ಏರಿಯಲ್ಗೆ ಆ ತಂತಿಯನ್ನು ಸಿಕ್ಕಿಸ್ದ. ನಡೆಯಿತು ನೋಡಿ ಪವಾಡ. ಸರಿಯಾಗಿ ಕೇಳಿಸದ ಅನೇಕ ಸ್ಟೇಷನ್ಗಳು ಕೇಳಲು ಆರಂಭಿಸ್ತು. ಇಂತಹ ಘಟನೆಗಳು, ಇಂತಹ ಅನೇಕ ಸಂಭ್ರಮ ಪಡುವ ವಿಷಯಗಳು ನಿಮ್ಮಲ್ಲೂ ಇರಬಹುದು, ಅದನ್ನು ನೀವು ಕೂಡ ಹಂಚಿಕೊಳ್ಬೋದು ಅಂತ ಹೇಳ್ತಾ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ ಪ್ರಸಾರವಾಯಿತು.

0: ನನ್ನ ಮೆದೆಯ ಹಾಡು. ನಿಮ್ಮಿಷ್ಟದ ಗೀತೆಯನ್ನ ಆಲಿಸಲು ಕರೆ ಮಾಡಿ 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281229 ಕೋಡ್ ಸಂಖ್ಯೆ 08272. ಇದು ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ ಕರೆ ಮಾಡಬೇಕಾದಂತಹ ಸಮಯ ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಯುಗವೇ ಸಾಗಿ ಮರಳಿ ಬರಲಿ ಹೃದಯ ಮುಡುಪಾಗಿಡುವೆ.
0: ನಿಮ್ಮಿಷ್ಟದ ಹಾಡನ್ನ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಚಿತ್ರ ಸುಜನ್. ಈಗ ಸಮಯ 10:33. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಎನ್ ರಮಣಿ ಅವರಿಂದ ಕೊಳಲು ವಾದನವನ್ನು ಕೇಳಲಿದ್ದೀರಿ. ಪೂರ್ವಿ ಕಲ್ಯಾಣಿ ರಾಗ ಮಿಶ್ರ ಚಾಪು ತಾಳ, ಶ್ಯಾಮಶಾಸ್ತ್ರಿಯವರ ಕೃತಿ ನಿನ್ನು ವಿನಾಗ.

ಶ್ರೋತೃಗಳೇ, ಸಮಯ 10:21:04. ನೀವು ಕೇಳ್ತಾ ಇದ್ದೀರಾ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎನ್ ರಮಣಿ ಅವರಿಂದ ಕೊಳಲು ವಾದನದಲ್ಲಿ ಇನ್ನು ಕೇಳಿ ತ್ಯಾಗರಾಜರ ಕೃತಿ ಚೇತುಲಾರ ಶೃಂಗಾರಮು, ಭೈರವಿ ರಾಗ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರಮಣಿ ಅವರಿಂದ ಕೊಳಲು ವಾದನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ನನ್ನೆದೆಯ ಹಾಡು. ನಿಮ್ಮಿಷ್ಟದ ಗೀತೆಯನ್ನ ಆಲಿಸಲು ಕರೆ ಮಾಡಿ 228558 ಮತ್ತೊಂದು ದೂರವಾಣಿ ಸಂಖ್ಯೆ 228129 ಕೋಡ್ ಸಂಖ್ಯೆ 08272. ಇದು ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ ಕರೆ ಮಾಡಬೇಕಾದಂತಹ ಸಮಯ ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಯುಗವೇ ಸಾಗಿ ಮರಳಿ ಬರಲಿ ಹೃದಯ ಮುಡುಪಾಗಿ ಇಡುವೆ.
0: ನಿಮ್ಮಿಷ್ಟದ ಹಾಡನ್ನ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 10:33:03. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಮೊದಲಿಗೆ ಕೇಳೋಣ ಆಪ್ ಜೈಸಾ ಕೋಯಿ ಚಿತ್ರದ ಗೀತೆ ವಿಶಾಲ್ ಮಿಶ್ರಾ ಹಾಗೂ ಪ್ರತೀಕ್ಷಾ ಶ್ರೀವಾತ್ಸ ಅವರ ಧ್ವನಿಯಲ್ಲಿ, ಸಾಹಿತ್ಯ ರಚನೆ ರಾಜಶೇಖರ್ ಅವರದ್ದು, ಸಂಗೀತ ನೀಡಿದ್ದಾರೆ ಜಸ್ಟಿನ್ ಪ್ರಭಾಕರನ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇನ್ನು ಕೇಳೋಣ ದೇವಾ ಚಿತ್ರದ ಗೀತೆ ವಿಶಾಲ್ ಮಿಶ್ರಾ ಹಾಗೂ ಪ್ರತೀಕ್ಷಾ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ ರಾಜಶೇಖರ್ ಅವರದ್ದು, ಸಂಗೀತ ನೀಡಿದ್ದಾರೆ ವಿಶಾಲ್ ಮಿಶ್ರಾ.

0: ನನ್ನೆದೆಯ ಹಾಡು. ನಿಮ್ಮಿಷ್ಟದ ಗೀತೆಯನ್ನ ಆಲಿಸಲು ಕರೆ ಮಾಡಿ 228558 ಮತ್ತೊಂದು ದೂರವಾಣಿ ಸಂಖ್ಯೆ 228129 ಕೋಡ್ ಸಂಖ್ಯೆ 08272. ಇದು ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ ಕರೆ ಮಾಡಬೇಕಾದಂತಹ ಸಮಯ ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಯುಗವೇ ಸಾಗಿ ಮರಳಿ ಬರಲಿ ಹೃದಯ ಮುಡುಪಾಗಿ ಇಡುವೆ.
0: ನಿಮ್ಮಿಷ್ಟದ ಹಾಡನ್ನ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ

ಗಾನಭಜನದಲ್ಲಿ ಇನ್ನು ಕೇಳೋಣ ಶಿಲ್ಪಾರಾವ್ ಅವರ ಧ್ವನಿಯಲ್ಲಿ ದೇವರ ಪಾರ್ಟ್ 1 ಚಿತ್ರದ ಗೀತೆ. ಸಾಹಿತ್ಯ ರಚನೆ ಕೌಸರ್ ಮುನೀರ್, ಸಂಗೀತ ನೀಡಿದ್ದಾರೆ ಅನಿರುದ್ಧ್ ರವಿಚಂದರ್.

0: ನನ್ನ ನೆದೆಯ ಹಾಡು. ನಿಮ್ಮಿಷ್ಟದ ಗೀತೆಯನ್ನ ಆಲಿಸಲು ಕರೆ ಮಾಡಿ 228558 ಮತ್ತೊಂದು ದೂರವಾಣಿ ಸಂಖ್ಯೆ 228129 ಕೋಡ್ ಸಂಖ್ಯೆ 08272. ಇದು ನನ್ನ ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ ಕರೆ ಮಾಡಬೇಕಾದಂತಹ ಸಮಯ ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಯುಗವೇ ಸಾಗಿ ಮರಳಿ ಬರಲಿ, ಹೃದಯ ಮುಡುಪಾಗಿ ಇಡುವೆ.
0: ನಿಮ್ಮಿಷ್ಟದ ಹಾಡನ್ನ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಅಭಿಜಿತ್ ಹಾಗೂ ಸೌಮ್ಯ ರಾವ್ ಹಾಡಿರುವ ಧೂಮ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಸಮೀರ್ ಅವರದ್ದು, ಸಂಗೀತ ನೀಡಿದ್ದಾರೆ ಪ್ರೀತಮ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 11:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು
2: ನನ್ನೆದೆಯ ಹಾಡು.
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು
2: ನನ್ನೆದೆಯ ಹಾಡು.

ಶ್ರೋತೃಗಳಿಗೆಲ್ಲ ನಮಸ್ಕಾರ. ಈಗ ನೀವೆಲ್ಲ ಕಾಯ್ತಾ ಇರೋ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನನ್ನೆದೆಯ ಹಾಡು ಬಂದಾಯ್ತು. ನೀವು ಕರೆ ಮಾಡ್ಬೋದು, ನಿಮ್ಮ ನೆಚ್ಚಿನ ಹಾಡು ಯಾವುದು, ಯಾಕೆ ಆ ಹಾಡು ಇಷ್ಟ ಅಂತ ಹೇಳಿ. ನಾವು ಕೇಳೋ ಸುಲಭವಾದ ನುಡಿಗಟ್ಟಿಗೆ ಅರ್ಥ ಹೇಳಿ ವಾಕ್ಯ ರಚನೆ ಕೂಡ ಮಾಡ್ಬೋದು. ಇವತ್ತು ನಿಮ್ ಜೊತೆ ಇರೋದು ನಿಮ್ಮ ಬಾನುಲಿ ಗೆಳತಿ ಚಿತ್ರಾ ಸುಜನ್.

ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಯಾವಾಗ್ಲೂ ಹೇಳೋ ಹಾಗೆ ರೂಲ್ಸ್ ಅಂದ್ರೆ ನಿಯಮಗಳನ್ನ ಹೇಳಬೇಕಲ್ವಾ? ನಿಮ್ಗೆ ರೂಲ್ಸ್ ಗೊತ್ತಿದೆ ಅಂತ ನನ್ ಗೊತ್ತು, ಆದ್ರೂ ಹೇಳೋದು ನಮ್ಮ ಕರ್ತವ್ಯ. ಮೊದಲನೆಯದಾಗಿ, ಶ್ರೋತೃಗಳು ಯಾವುದೇ ಇತರ ವ್ಯಕ್ತಿಗಳ ಹೆಸರು, ಅವಾಚ್ಯ ಶಬ್ದಗಳನ್ನ ಬಳಸುವಂತಿಲ್ಲ, ರಾಜಕೀಯ ಪಕ್ಷಗಳ ಕುರಿತು ಮಾತನಾಡುವಂತಿಲ್ಲ, ಬೇರೆಯವರ ಮನಸ್ಸಿಗೆ ನೋವಾಗುವಂತೆ ಮಾತನಾಡುವಂತಿಲ್ಲ. ನಿಯಮಗಳು ಗೊತ್ತಿದೆ ಅಲ್ವಾ? ಈಗ ಮೊದಲ ಕರೆಯನ್ನ ಸ್ವೀಕರಿಸುವುದಕ್ಕೂ ಮುನ್ನ ಒಂದು ಹಾಡನ್ನ ಕೇಳೋಣ. ಅಪಾಯವಿದೆ ಎಚ್ಚರಿಕೆ ಚಿತ್ರದ ಗೀತೆ ಹಾಡಿದ್ದಾರೆ ರಜತ್ ಹೆಗ್ಡೆ. ಸಾಹಿತ್ಯ ರಚನೆ ಮತ್ತು ಸಂಗೀತ ಅಭಿಜಿತ್ ತೀರ್ಥಹಳ್ಳಿಯವರದ್ದು.

0: ಮೊದಲ ಕರೆ ಯಾರು ಇಲ್ಲಿಂದ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ವಾಣಿ
1: ನಾನು
0: ಅವರು,
1: ಚೀರಂಬಾಣೆ ಕೊಳಗದಾಳು ಗ್ರಾಮದಿಂದ ಚೀರಮ್ಮ ವಾಣಿ ಚಂಗೊಮ್ಮೆ.
0: ವಾಣಿ ಅವರು ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಚೆನ್ನಾಗಿದ್ದೀರಾ? ಏನು ತಿಂದ್ರಿ ಇವತ್ತು? ತಿಂಡಿ ಏನು ಬೆಳಗ್ಗೆ?
1: ಇಡ್ಲಿ ಸಾಂಬಾರ್ ಮೇಡಮ್.
0: ಇಡ್ಲಿ ಸಾಂಬಾರ್. ಇಡ್ಲಿ ಸಾಂಬಾರ್, ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ತಿಂದಿದ್ದೀರಾ ಮಳೆಗೆ ಚಳಿಗೆ?
1: ತಿಂದಿದ್ದೀನಿ ಮೇಡಮ್. ಇದು
0: ಹೌದು,
1: ಚಳಿ ಅಲ್ವಾ?
0: ಮಳೆ. ಹೌದಲ್ಲ, ಮಳೆ ಶುರುವಾಯ್ತು.
1: ಮಳೆ ಜೋರಿಲ್ಲ ಮೇಡಮ್. ನಿನ್ನೆ ಇವತ್ತು ಬಂದಿಲ್ಲ, ನಿನ್ನೆ ಸ್ವಲ್ಪ ಸ್ವಲ್ಪ ಅನಿಯನಿ ಬೀಳುತ್ತೆ, ಜೋರಾಗಿ ದೋ ಅಂತ ಬೀಳೋದಿಲ್ಲ.
0: ಹೌದು ಹೌದು, ಇವಾಗ ಶುರುವಾಗ್ತಾ ಇರೋದಲ್ಲ, ಹಾಗಾಗಿ ಹನಿ ಹನಿ ಮಳೆ ಬೀಳ್ತಾ ಇದೆ ಅಷ್ಟೇ. ಹೌದು, ಏನ್ ಮಾಡಿದ್ರಿ ಇವತ್ತು ಬೆಳಗ್ಗೆಯಿಂದ?
1: ಬೆಳಗ್ಗೆಯಿಂದ ನಾನು ರೇಡಿಯೋದ ಮುಂದೆನೆ ಕೂತಿದ್ದೀನಿ ಮೇಡಮ್.
0: ರೇಡಿಯೋ
1: ಕರೆಂಟ್ ಇಲ್ಲ,
0: ಕರೆಂಟ್ ಇಲ್ಲ. ಹಾ,
1: ಹಾಗೆ ರೇಡಿಯೋ ಇಟ್ಟು ಬ್ಯಾಟ್ರಿ ಇಟ್ಟು ರೇಡಿಯೋ ಇಟ್ಕೊಂಡು ಬರೀತಾ ಒಂದು ಚುಟುಕ ಬರೆದಿದ್ದೀನಿ, ಓದ್ತೀನಿ ಮೇಡಮ್.
0: ಚುಟುಕನ್ನ ಓದಿ.
1: ವೇದನೆ ಲತೆಯು ಬಾಡಿ ಹೋಯಿತು, ಮೊಗ್ಗು ಬಿರಿಯುವ ಮುನ್ನ ಮೊಗ್ಗು ಉದುರಿ ಹೋಯಿತು, ಹೂ ಅರಳುವ ಮುನ್ನ ತುಂಬಿ ಆರಿ ಹೋಯಿತು, ಜೇನು ಈರುವ ಮುನ್ನ ಅಕ್ಕಿ ಆರಿ ಹೋಯಿತು, ಹಣ್ಣು ಬಿಡುವ ಮುನ್ನ ಕೈ ಜಾರಿ ಹೋಯಿತು, ಕಂಗಳು ಕಾಣುವ ಮುನ್ನ ಮನವು ಆವರಿಸಿತು, ಮನೆ ಸೇರುವ ಮುನ್ನ.
0: ಚೆನ್ನಾಗಿತ್ತು.
1: ಪೆನ್ ಪೇಪರ್ ತೆಗೆದುಕೊಂಡು ಬರ್ತಾ ಬರಿತಾ ಇದ್ದೀನಿ, ಯೋಚನೆ
0: ಕವನಗಳನ್ನ
1: ಮಾಡ್ತಾ
0: ಬರೆಯೋದು, ಚುಟುಕುಗಳನ್ನ ಬರೆಯೋದು ಫ್ರೀ ಇದ್ದಾಗ.
1: ಇದೆ. ಹೌದು,
0: ಹೌದಾ? ಇವಾಗ ಯಾವ ಹಾಡು ಬೇಕಾಗಿತ್ತು ನಿಮಗೆ?
1: ನನಗೆ ಮಾಸ್ ಕ್ಷತ್ರಿಯ ಚಿತ್ರದಿಂದ ಈ ಭೂಮಿ ಬಣ್ಣದ ಬುಗರಿ ಆಗುವನೇ ಚಾಟಿ ಕಣೋ.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋದು.
1: ಹೌದೌದು,
0: ಹೌದು,
1: ಇದು
0: ಬಹಳ ಅರ್ಥಪೂರ್ಣವಾದ ಹಾಡದು.
1: ಅದೇ
0: ಅದಕ್ಕಿಂತ
1: ಅದೇ
0: ಮುಂಚೆ
1: ಸ್ವಲ್ಪ
0: ನಿಮಗೊಂದು ನುಡಿಗಟ್ಟನ್ನು ಕೇಳೋಣ.
1: ಹೇಳಿ ಹೇಳಿ ನೋಡುವ.
0: ಕಾಲಿಗೆ ಬುದ್ಧಿ ಹೇಳು,
1: ಕಾಲಿಗೆ ಬುದ್ಧಿ ಹೇಳು, ಅತಿಯಾಗಿ ನಡೆದರೆ ಏನಾದ್ರೂ ಹೇಳಿದ್ರೆ ಮುಂದೆ ಸಾಗುವುದು ನಾವು.
0: ಅಲ್ಲ, ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಏನಾದ್ರೂ ಒಂದು ಈಗ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋದು.
1: ಅದೇ ಅದೇ ತಪ್ಪಿಸ್ಕೊಳ್ಳೋದು, ಎಲ್ಲಿಗಾದ್ರೂ ಏನಾದ್ರೂ ಇಲ್ಲಿ ಪ್ರಾಣಿಗಳೆಲ್ಲ ನೋಡಿ ಸಿಕ್ಕದಿದ್ದಾರೆ ಕಾಲಿಗೆ ಬುದ್ಧಿ ಹೇಳುತ್ತೆ.
0: ಅಂದ್ರೆ ಪ್ರಾಣಿಗಳನ್ನ ಕಂಡಾಗ, ಏನು ವನ್ಯಜೀವಿಗಳನ್ನ ಕಂಡಾಗ

0: ನಾವು ಕಾಲಿಗೆ ಬುದ್ಧಿ ಹೇಳ್ತೀವಿ ಅಂತ.
1: ಅದೇ ಅದೇ ಅದೇ
0: ಹೌದಲ್ವಾ? ಧನ್ಯವಾದಗಳು ವಾಣಿ ಅವರೇ, ಹೀಗೆ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ಈಗ ಕೇಳೋಣ ಎಸ್ ಪಿ ಬಿ ಅವರು ಹಾಡಿರುವ ಮಹಾಕ್ಷತ್ರಿಯ ಚಿತ್ರದ ಗೀತೆ, ಸಾಹಿತ್ಯ ರಚನೆ ಮತ್ತು ಸಂಗೀತ ಹಂಸಲೇಖಾ.

0: ಶ್ರೋತೃಗಳೇ, ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827227288. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 228558. ಕೋಡ್ ಸಂಖ್ಯೆ 0827272. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಸಾಲಿಗ್ರಾಮ ತಾಲೂಕಿಂದ ಕುಮಾರಗೌಡ ಅಂತ.
0: ಕುಮಾರ ಅವ್ರೆ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಮೇಡಮ್?
0: ನಾವೆಲ್ಲ ಚೆನ್ನಾಗಿದ್ದೀವಿ. ಮೊದಲನೇ ಬಾರಿ ಕರೆ ಮಾಡ್ತಾ ಇರೋದ ಹೇಗೆ?
1: ಇಲ್ಲ, ಮೊದ್ಲೆಲ್ಲ ಮಾಡ್ತಿದ್ದೆ ಮೇಡಮ್, ಕರೆ ಸಿಗ್ತಾ ಇರ್ಲಿಲ್ಲ.
0: ಹೌದಾ?
1: ರಸಪ್ರಶ್ನೆಗೆಲ್ಲ ಮಾಡ್ತಾ ಇದ್ದೆ.
0: ಮಾಡ್ತಾ ಇದ್ರಿ?
1: ಹೌದು.
0: ಪ್ರತಿನಿತ್ಯ ರೇಡಿಯೋ ಕೇಳ್ತೀರಾ? ನಿಮ್ಮ ನೆಚ್ಚಿನ
1: ಆಕಾಶವಾಣಿ?
0: ಹಾ.
1: ಹಾಸನ?
0: ಹಾ.
1: ಮಡಿಕೇರಿ
0: ಕೇಳ್ತೀರಾ? ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು?
1: ನೆಚ್ಚಿನ ಕಾರ್ಯಕ್ರಮ ಅಂತ ಅಂದ್ರೆ ಇದು ಚಿತ್ರಕಾವೇರಿ.
0: ಚಿತ್ರಕಾವೇರಿ?
1: ಹೌದು.
0: ಅದ್ ಮಾತ್ರ ಕೇಳೋದು, ಇಲ್ಲ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತೀರಾ ಮಧ್ಯ ಮಧ್ಯದಲ್ಲಿ?
1: ಕೇಳ್ತೀರಿ, ಇದು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತೀವಿ.
0: ಕೇಳ್ತಾ ಇರ್ತೀರಾ? ಬೆಳಗ್ಗೆ ತಿಂಡಿ ಏನ್ ಮಾಡಿದ್ರಿ?
1: ತಿಂಡಿ ಇದು ಅನ್ನ ಸಾಂಬಾರು ಮೇಡಮ್.
0: ಅನ್ನ ಸಾಂಬಾರೇ?
1: ಹೌದು.
0: ಹಾ, ಮತ್ತೆ ಹಲೋ
1: ಹೇಳಿ,
0: ಕೇಳಿಸ್ತಾ ಇದೆಯಲ್ಲ, ಯಾವ ಹಾಡು ಬೇಕಾಗಿತ್ತು ನಿಮಗೆ?
1: ಬೊಬ್ರು ಅನ್ನದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಡಿರೋದು, ಯಾರು ತಿಳಿಯರು ನಿನ್ನ ಬುದ್ಧಬಲದ ಪರಾಕ್ರಮ ತಂದೆ ಮಕ್ಕಳದು.
0: ಹಾ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿ ಬಿ ಶ್ರೀನಿವಾಸ್ ಅವರು ಹಾಡಿರೋದು.
1: ಇಲ್ಲ ಇಲ್ಲ, ಡಾಕ್ಟರ್ ರಾಜ್ಕುಮಾರ್ ಇಬ್ಬರದು.
0: ಹೌದು.
1: ಹಾ, ಕರೆಕ್ಟ್ ಕರೆಕ್ಟ್.
0: ಹಾ ಹೌದು, ಇಬ್ರು ಹಾಡಿರೋದು ಗೀತೆ ಅದು.
1: ಸರಿ,
0: ಏನ್ ಕೆಲಸ ಮಾಡ್ತಿರೋದು ಕುಮಾರ್ ಅವರು? ಖುಷಿ ಆಗ್ತಾ ಇದೆಯಾ?
1: ಖುಷಿ ಆಗ್ಬಿಡ್ತದ ಮೇಡಮ್, ಇವತ್ತು
0: ನಮಗೂ ಖುಷಿ ಆಯ್ತು ಕುಮಾರ್ ಅವರು ಕಾಲ್ ಮಾಡಿದ್ದು. ಇವಾಗ ನೀವ್ ಏನ್ ಕೆಲಸ ಮಾಡ್ತಾ ಇರೋದು ಕುಮಾರ್ ಅವ್ರೆ?
1: ನಾನು ಮನೇಲೇ ಇದ್ದೀನಿ, ಹ್ಯಾಂಡಿಕ್ಯಾಪ್ ಮೇಡಮ್. ಈಗ ಮೊದ್ಲೆಲ್ಲ ಮೇಷನ್ ಕೆಲಸ ಮಾಡ್ತಿದ್ದೆ.
0: ಹೌದಾ? ಹಾ. ಇವಾಗ ನಿಮಗೊಂದು ನುಡಿಗಟ್ಟು. ಕಪ್ಪ, ಅದಕ್ಕೊಂದು ವಾಕ್ಯ ರಚನೆ ಮಾಡ್ಬೇಕು ನೀವು. ಕಪ್ಪ ಅಂದ್ರೆ ಏನು ಅಂತ ಅರ್ಥ ಹೇಳಿ.
1: ಕಪ್ಪ ಕಾಣಿಕೆ ಅಂತ ಅಂದ್ರೆ ಕೆಂಚಿದ್ದೀನಿ ಅಂತ ಹೇಳ್ತಾರಲ್ಲ ಅದು.
0: ಹೌದೌದು. ಹಿಂದೆ ಎಲ್ಲ ಒಂದು ವಾಕ್ಯ ರಚನೆ ಮಾಡಬಹುದು ಅದಕ್ಕೆ ಕಪ್ಪ ಕಾಣಿಕೆ. ಕಪ್ಪ
1: ತಪ್ಪಾಯ್ತು ಅಂತ ಕೆಂಚಿದ್ದೀನಿ ಅಂತಾರಲ್ಲ ಮೇಡಮ್, ಅದಲ್ವಾ
0: ಕಪ್ಪ ಕಾಣಿಕೆ? ಕಪ್ಪ ಕಾಣಿಕೆ ಅಂದ್ರೆ, ಕಪ್ಪ ಅಂದ್ರೆ ಕಾಣಿಕೆ. ಕಾಣಿಕೆಗಳನ್ನ ಹಿಂದೆ ಎಲ್ಲ ರಾಜರು ಬ್ರಿಟಿಷರಿಗೆ ಕಪ್ಪ ಕಾಣಿಕೆಗಳನ್ನ ಸಲ್ಲಿಸ್ತಾ ಇದ್ರು ಆತರ.
1: ಹೌದೌದು, ಅದು ನನ್ಗೆ ಅರ್ಥ ಗೊತ್ತಿಲ್ಲ ನನಗೆ.
0: ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ತರ ಕರೆ ಮಾಡ್ತಾ ಇರಿ ಅಂತ ಹೇಳಿ. ನೀವು ಕೇಳಿದ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.

ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋ ಆರ್ಜಿಸಿದ

ಯಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾ

ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ, ಖಂಡಿಸದೆ ಉಳಿಸುವೆ ಹೋಗೋ ಹೋ.

0: ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ, ಓಡುಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ರುವಾಹನ.
1: ಮುಂದಿನ ಕರೆ ಯಾರು, ಇಲ್ಲಿಂದ ನೋಡೋಣ.
2: ಹಲೋ.
1: ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ನಾನು ಸುಳ್ಯದಿಂದ ಶ್ರೀಧರಪ್ಪ ಇಂಗಾಜಿ ಅಂತ ಮಾತನಾಡುದು ಮೇಡಮ್.
1: ಶ್ರೀಧರ್ ಅವ್ರೆ, ಹೇಗಿದ್ದೀರಾ?
2: ನಾವೆಲ್ಲರೂ ಆರಾಮಿದ್ದೇವೆ ಮೇಡಮ್.
1: ಆರಾಮಿದ್ದೀರಾ?
2: ಆಕಾಶವಾಣಿ ಬಳಗದವರೆಲ್ಲ,
1: ನಾವೆಲ್ಲರೂ ಚೆನ್ನಾಗಿದ್ದೀವಿ.
2: ಸರಿ ಮೇಡಮ್, ನೀವು ಚೆನ್ನಾಗಿದ್ದು ನಿಮ್ಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೀವು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಮೇಡಮ್.
1: ಹೌದು. ಶ್ರೀಧರ್ ಅವರೇ, ಬೆಳಿಗ್ಗೆ ಏನ್ ತಿಂಡಿ?
2: ಬೆಳಿಗ್ಗೆ ನಮ್ಮ ಇಲ್ಲಿ ರೊಟ್ಟಿ ಮೇಡಮ್, ಮಡಿಕೇರಿಯ ಪೊಕ್ಳ ರೊಟ್ಟಿ ಅಲ್ಲ, ಇಲ್ಲಿ ಒಂದು ಕಾವಲಿಯಲ್ಲಿ ಒಯ್ಯುವ ರೊಟ್ಟಿ ಉಂಟು.
1: ಓಡ್ ರೊಟ್ಟಿ?
2: ಓಡ್ ರೊಟ್ಟಿ, ಓಡ್ ರೊಟ್ಟಿ ಬೇರೆ, ಅದು ದಪ್ಪ ಇರ್ತದೆ, ಈ ತೆಳ್ಳಗಿದ್ದು ಕಾವಲಿಯಲ್ಲಿ ಒಯ್ತಾರೆ.
1: ಕಾವಲಿಯಲ್ಲಿ ಒಯ್ಯುವಂತ ರೊಟ್ಟಿ?
2: ಹೌದು ಹೌದು.
1: ರೊಟ್ಟಿ, ರೊಟ್ಟಿಯನ್ನ ತಿಂದ್ರಿ ಆಗ?
2: ಹೌದು, ರೊಟ್ಟಿ ಮತ್ತು ಹಸಿ ಬಟಾಣಿ ಸಾರು ಮೇಡಮ್.
1: ಹೌದಾ? ಶ್ರೀಧರ್ ಅವರಿಗೆ ಯಾವ್ಯಾವ ಕಾರ್ಯಕ್ರಮಗಳು ಇಷ್ಟ ಆಗುತ್ತೆ? ಆಕಾಶವಾಣಿಯಲ್ಲಿ ಬರುವಂತ ಯಾವ ಕಾರ್ಯಕ್ರಮಗಳು?
2: ನಾನು ಹೆಚ್ಚಾಗಿ ಕೇಳೋದು ಚಿತ್ರಗೀತೆ, ಹಳೆ ಚಿತ್ರಗೀತೆಗಳನ್ನು ಕೇಳುವಂತ ಅಭ್ಯಾಸ ನನಗೆ ಜಾಸ್ತಿ ಮೇಡಮ್.
1: ಹಾ, ಹಳೆ ಚಿತ್ರಗೀತೆಗಳನ್ನ ಕೇಳ್ತೀರಾ?
2: ಹೌದು, ನಾಲ್ಕುವರೆಗೆಲ್ಲ
1: ನೆನಪು ನೀನಾದ ಕಾರ್ಯಕ್ರಮ ಇದೆಯಲ್ಲ, ಕೇಳ್ತೀರಾ?
2: ಹೌದು, ಅದನ್ನು ಕೇಳ್ತೇನೆ ಮೇಡಮ್. ಮತ್ತೆ ಚಿತ್ರಕಾವೇರಿ ಕೇಳ್ತಾ ಇರ್ತೇನೆ ಮೇಡಮ್.
1: ಕೇಳ್ತೀರಾ?
2: ಅಪರೂಪಕ್ಕೊಮ್ಮೆ, ವಾರಕ್ಕೆ ಎರಡು ವಾರಕ್ಕೆ ಒಮ್ಮೆ ಫೋನ್ ಮಾಡ್ತಾ ಇರ್ತೇನೆ ಮೇಡಮ್.
1: ಹಾ, ನಿಮ್ಗೆ ಯಾವ ಹಾಡು ಬೇಕಾಗಿತ್ತು ಶ್ರೀಧರ್ ಅವರೇ?
2: ನನಗೆ ನಮ್ಮ ಊರಲ್ಲಿ ಇವತ್ತು ವಿಪರೀತ ಮಳೆ ಮೇಡಮ್.
1: ಹಾ,
2: ಅದಕ್ಕೊಂದು ನೆನಪಾಯ್ತು, ಮಳೆ ಬಂತು ಮಳೆ ಅಂತ ಹೇಳಿ ಒಂದು ಹಾಡು.
1: ಮಳೆ ಬಂತು ಮಳೆ.
2: ಹೌದು ಹೌದು ಮೇಡಮ್.
1: ಹೌದು, ಅದೇ ಹಾಡು ಬೇಕಾಗಿತ್ತಾ? ಮಳೆ ಬರ್ತಿರೋದಕ್ಕೆ ಆ ಹಾಡು ಬೇಕಾಗಿತ್ತು ನಿಮಗೆ?
2: ಆ ಹಾಡನ್ನೇ ಕೇಳಲಿಕ್ಕೋಸ್ಕರವೇ ನಾನು ಫೋನ್ ಮಾಡಿದ್ ಮೇಡಮ್.
1: ಹೌದಾ? ನಿಮ್ಮ ಹಾಗಾದ್ರೆ ನಿಮ್ಮ ಎದೆಯಲ್ಲಿ ಇರುವಂತಹ ಹಾಡು ಮಳೆ ಬಂತು ಮಳೆ ಚಿತ್ರದ್ದು?
2: ಹೌದು ಮೇಡಮ್.
1: ಹೌದು, ಹೌದಾ? ಹಾಗೆ, ಶ್ರೀಧರ್ ಅವರು ಏನ್ ಕೆಲಸ ಮಾಡ್ತಾ ಇರೋದು?
2: ಕೃಷಿಕ ಮೇಡಮ್.
1: ಕೃಷಿಕ, ಇವಾಗ ಏನ್ ಕೆಲಸಗಳಾಗ್ತಾ ಇದೆ ಶ್ರೀಧರ್ ಅವರೇ?
2: ಮಳೆ ಈಗ ತೋಟಕ್ಕೆ, ನಮಗೆ ಅಡಿಕೆ ತೋಟ ಮೇಡಮ್, ಅಡಿಕೆ ತೋಟಕ್ಕೆ ಮದ್ದು ಸ್ಪ್ರೇ ಮಾಡುವ ಕೆಲಸಗಳೆಲ್ಲ ನಡೀತಾ ಇರ್ತದೆ.
1: ಹಾ,
2: ನಮ್ದು ಆಗಿದೆ ಈಗ, ಆಲ್ರೆಡಿ
1: ಕೆಲಸಗಳೆಲ್ಲ ಮುಗ್ದಿದೆ. ಆಗ ಮಳೆಗಾಲದಲ್ಲಿ ಏನ್ ಕೆಲಸ ಇರುತ್ತೆ?
2: ಮಳೆಗಾಲದಲ್ಲಿ ಅದೇ ಗೊಬ್ಬರ ಹಾಕೋದು ಅದು ಇದೆಲ್ಲ ಇರ್ತದಲ್ಲ ಮೇಡಮ್, ಮಳೆ ಕಡಿಮೆ ಆದಾಗ ಸ್ವಲ್ಪ. ಏನಾದ್ರೂ ಕೆಲಸ, ದನಗಳಿವೆ ಮೇಡಮ್ ನನಗೆ.
1: ಹೌದಾ? ಎಷ್ಟಿದೆ ದನಗಳು? ಎಷ್ಟಿದೆ
2: ದನಗಳು? ನಮ್ದು ಮಲೆನಾಡಿಗಿಂತ ಒಂದು ನಾಲ್ಕೈದು ದನಗಳಿವೆ ಮೇಡಮ್.
1: ಹಾ, ಹೌದು. ಹೌದಾ? ಆಗ ಹೈನುಗಾರಿಕೆ, ಕೃಷಿ ಜೊತೆಗೆ ಹೈನುಗಾರಿಕೆಯನ್ನ ಕೂಡ ಮಾಡ್ತೀರಾ ನೀವು?
2: ಸಣ್ಣ ಹಿಡುವಳಿದಾರ, ಸಣ್ಣ

0: ದನಗಳನ್ನು ಸಾಕಿಕೊಂಡು ಹೀಗೆ ಒಂದು ನೆಮ್ಮದಿಯ ಜೀವನ ಹೋಗ್ತಾ ಇದೆ ಮೇಡಮ್.
1: ಹೌದು, ನೆಮ್ಮದಿಯ ಜೀವನ. ಹೌದು
0: ಹೌದು
1: ಹೌದು.
0: ಮೇಡಮ್.
1: ಇವಾಗ ನಿಮಗೆ ಒಂದು ಪ್ರಶ್ನೆ,
0: ಹೇಳಿ
1: ನುಡಿಗಟ್ಟು.
0: ಮೇಡಮ್.
1: ಕರುಳು ಹಿಂಡು,
0: ಕರುಳು
1: ಹಿಂಡು ಅದೊಂದು ನುಡಿಗಟ್ಟು. ಅದಕ್ಕೆ ಒಂದು ಅರ್ಥ ಹೇಳಿ, ಅದಕ್ಕೊಂದು ಸ್ವಂತ ವಾಕ್ಯವನ್ನು ರಚಿಸಬಹುದು.
0: ಒಂದು ಅನಾಥ ಮಗುವನ್ನು ನೋಡುವಾಗ ಮೇಡಮ್
1: ಹಾಂ,
0: ಕರುಳು ಹಿಂಡಿ ಬರ್ತಾ ಉಂಟು ಅಂತ ಹೇಳಿ ಒಂದು ಹೇಳ್ತಾರೆ ಮೇಡಮ್.
1: ಹೌದು, ಸರಿ ಹೌದು, ಬೇಸರ ಆಗುವಂಥದ್ದು.
0: ಕೊನೆಗೊಂದು ಪ್ರಶ್ನೆ ಕೇಳಿದ್ರು ಮೇಡಮ್, ಅದರ ಕಪ್ಪ ಕಾಣಿಕೆ ಅಂತ ಹೇಳಿ.
1: ಹೌದು ಹೌದು, ಕಪ್ಪ ಕಾಣಿಕೆ ಅಂತ ಹೇಳಿ. ಹೌದು
0: ಆ ಹಾಡಲ್ಲೇ ಇತ್ತು ಮೇಡಮ್ ಅದರ ಅರ್ಥ ಕೂಡ.
1: ಹೌದು ಹೌದು
0: ಬಬ್ರವಾಹನನ ಕುದುರೆಯನ್ನು ಕಟ್ಟಿ ಹಾಕಿದಾಗ
1: ಹೌದು,
0: ಅದರಲ್ಲಿ ಇತ್ತು ಕಪ್ಪ ಕಾಣಿಕೆ ನೀಡಿ ಅದನ್ನು ಬಿಡಿಸಿಕೊಂಡು ಹೋಗಿ ಅಂತ ಹೇಳಿ ಏನೋ
1: ಹೌದು ಹೌದು ಹೌದು, ಇತ್ತದು. ಹೌದು
0: ನೆನಪಾಯ್ತು ಮೇಡಮ್ ಅದು.
1: ಹೌದಾ?
0: ಹೌದು ಹೌದು
1: ಹೌದು ಹೌದು, ಒಳ್ಳೆದಾಯ್ತು. ಧನ್ಯವಾದಗಳು ಶ್ರೀಧರ್ ಅವರೇ. ಇದೇ ತರ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಗೀತೆ ಮಳೆ ಬಂತು ಮಳೆ ಚಿತ್ರದ್ದು ಕೇಳಿ.
0: ಓಕೆ,
1: ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಈಗ ಕೇಳೋಣ ಮಳೆ ಬಂತು ಮಳೆ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಸಾಹಿತ್ಯ ರಚನೆ ಆರ್ ಎನ್ ಜಯಗೋಪಾಲ್ ಅವರದ್ದು, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಮುಂದಿನ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಸರಸ್ವತಿ ಅವರು.
1: ಹೌದು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮಗೆ ನಮ್ಮ ಅರ್ಜಿ ಗೊತ್ತಾಗ್ತಾ ಇದೆ ಮೇಡಮ್.
0: ಹೇಳಿ ಸರಸ್ವತಿ ಅವರೇ, ಕೇಳಿಸ್ಲಿಲ್ಲ.
1: ನಿಮ್ಮ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡುವಂತ ನನಗೆ ಮಾಡುವಂತ ಆಯ್ತು. ಇವತ್ತು ಎಲ್ಲರನ್ನು ಚೆನ್ನಾಗಿ ಮಾಡಿದ್ದೀರಿ ಮೇಡಮ್, ಅದಕ್ಕಾಗಿ ನಾನು ಸತತ ಮಾಡಿದೆ.
0: ಕರೆ ಬೆಳಗಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ? ಆಗ
1: ತುಂಬಾ ಖುಷಿ ಆಗ್ತದೆ. ನಾವು ಯಾವಾಗಲೂ ಬೆಳಿಗ್ಗೆ ಇಂದ ಸಂಜೆ ವರೆಗೆ ಕೇಳಿದ್ದೀನಿ ಮೇಡಮ್.
0: ಕೇಳ್ತೀರಾ ಅಲ್ವಾ?
1: ಮತ್ತೆ ನಿಮ್ಮ ಆಗ್ತೀರಲ್ಲ ನೀವು,
0: ಹಾ,
1: ಅದೆಲ್ಲ ತುಂಬಾ ಖುಷಿ ಆಗ್ತದೆ. ನೀವು ಆಗಿ ಹಾಡಾಕುದು ಅದು ತುಂಬಾ
0: ಹೌದು,
1: ಖುಷಿ ಅಲ್ಲ ಸರ್.
0: ಕೇಳ್ತೀರಾ. ಮೊನ್ನೆ ಅಷ್ಟೇ
1: ಮತ್ತೆ
0: ನಾವು ಜೂನ್ 5ರಂದು ಪರಿಸರ ದಿನ ಮಾಡಿದ್ವಲ್ಲ,
1: ಹೌದು
0: ನೀವು
1: ಮೇಡಮ್.
0: ಪರಿಸರ ದಿನ ಮಾಡಿದ್ರೆ ಹೇಗೆ
1: ನಾವು ಮಾಡಿದ್ವಿ ಮೇಡಮ್,
0: ಮಾಡಿದ್ರಾ?
1: ನಮ್ಮ ಮನೆಯಿಂದಲೇ ನಾವು ಪರಿಸರ ಸ್ವಚ್ಛತೆ ಮಾಡಿ ಗಿಡಗಳನ್ನು ಇಟ್ಟರೆ ಎಲ್ಲರಿಗೂ ಅನುಭವ ಆಗ್ತದೆ ಮೇಡಮ್.
0: ಹೌದು, ಏನಾದರೂ ಸಂಕಲ್ಪ ಮಾಡ್ಕೊಂಡ್ರ ಆ ದಿನ ಹೀಗೆ ಪರಿಸರದ ರಕ್ಷಣೆಗಾಗಿ ನಾನು ಈ ಥರ ಮಾಡ್ತೀನಿ ಅಂತ ಏನಾದರೂ ಮಾಡ್ಕೊಂಡ್ರ?
1: ನಾವು ಪರಿಸರದಂದ್ರೆ ಎಲ್ಲ ಪಂಚಾಯತ್ ಹತ್ತಿರ ಇರ್ತದೆ ನಮಗೆ,
0: ಹಾಂ,
1: ಅವರೆಲ್ಲ ತಕೊಂಡೆಲ್ಲ ಒಂದು ರೂಢಿ ಮಾಡಿ ಕೊಡುವುದೆಲ್ಲ ನಮ್ಮ ಕರ್ತವ್ಯ, ಎಲ್ಲರದ್ದು ಕರ್ತವ್ಯ ಅದು, ನಮ್ಮದ್ದು ಕರ್ತವ್ಯ.
0: ಹೌದು. ಯಾವ
1: ಸ್ವಚ್ಛತೆ
0: ಹಾಡು ಬೇಕು?
1: ಕಾಪಾಡಿದ್ರೆ ನಮ್ಮ ಆರೋಗ್ಯವೂ ಕಾಪಾಡ್ತದೆ ಮೇಡಮ್.
0: ಹೌದು ಹೌದು, ಖಂಡಿತ.
1: ಮತ್ತೆ ನಮ್ಮ ಪರಿಸರದಲ್ಲಿ ಗಿಡ ಮರಗಳನ್ನು ಆದಷ್ಟು ನೆಡಬೇಕು. ಮಣ್ಣು ಜೂನ್ 5ಕ್ಕೆ ಅದಕ್ಕೆ ಮುಂಚೆಯೇ ನೆಡ್ತೇವೆ, ಆದ್ರೆ ಜೂನ್ 5ಕ್ಕೆ ಒಂದು ಗಿಡವಾದ್ರೂ ನೆಡಬೇಕು ಎಲ್ಲಾದರೂ.
0: ಹೌದು ಹೌದು ಹೌದು. ಯಾವ ಹಾಡು ಬೇಕಾಗಿತ್ತು ಸರಸ್ವತಿ ಅವರಿಗೆ?
1: ನನಗೆ ಮೈಸೂರು ಮಲ್ಲಿಗೆ ಚಿತ್ರದಿಂದ ಮೇಡಮ್,
0: ಹಾ,
1: ಅಕ್ಕಿಯ ಹಾರಿಗೆ ತಲೆ ತುಂಬುವ ನಾನಾಗುವ ಹಾಡಿದ್ದ ಮೇಡಮ್.
0: ಹೌದು, ಎಸ್ ಜಾನಕಿ ಅವರು ಹಾಗೂ BR ಛಾಯಾ ಅವರು ಹಾಡಿರೋದು.
1: ಹೌದು ಮೇಡಮ್.
0: ಹೌದು, ಇವಾಗ ನಿಮಗೆ ಆ ಹಾಡು ಪ್ರಸಾರ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೊಂದು ನುಡಿಗಟ್ಟು.
1: ಗೊತ್ತಿದ್ರೆ ಮೇಡಮ್
0: ಅಟ್ಟಕ್ಕೇರಿಸು ಅಂತ,
1: ಎಂತ ಮೇಡಮ್?
0: ಅಟ್ಟಕ್ಕೇರಿಸು.
1: ಅಟ್ಟಕ್ಕೇರಿ ಬಂದ್ರೆ ಮಾತಾಡಿ ಮಾತಾಡಿ ಮಾತಾಡಿ ಅಟ್ಟಕ್ಕೆ ಇರ್ತದೆ ಅಂತ ಹೇಳ್ತೇವಲ್ಲ ನಾವು. ಒಂದು ಅವರನ್ನು ಸಣ್ಣ ಮಾತಿನಿಂದ ನಾವು ದೊಡ್ಡದಾಗಿ ಮಾಡಿಕೊಂಡು ಹೋಗುವುದಕ್ಕೆ ಅಟ್ಟಕ್ಕೆ ಇರ್ತದೆ ಅಂತ ಹೇಳ್ತೇವೆ ಮೇಡಮ್.
0: ಹೌದು ಹೌದು, ಅದಕ್ಕೊಂದು ವಾಕ್ಯ ರಚನೆ ಮಾಡಬಹುದಾ? ಹೊಗಳಿ ಹೊಗಳಿ ಅಟ್ಟಕ್ಕೆ ಉಬ್ಬಿಸುವುದು ಅಂತ.
1: ಒಗಣೆ ಒಗಣೆ ಒಗಣೆ ಇದು
0: ಹೌದು
1: ಆಗ್ತದೆ.
0: ಹೌದು, ಅದಕ್ಕೊಂದು ವಾಕ್ಯ ರಚನೆ ಮಾಡಬಹುದಾ?
1: ವಾಕ್ಯ ಅಂದ್ರೆ ಅವ ನಾವು ಯಾರನ್ನು ಗೊತ್ತಿದ್ದು ನಾವು ಒಬ್ಬರನ್ನು ಹೊಗಳ್ತೇವಲ್ಲ ಅದು ಒಳ್ಳೇದು ಮೇಡಮ್. ಗೊತ್ತಿಲ್ಲದೆ ಸುಮ್ಮನೆ ಸುಮ್ಮನೆ ಹೊಗಳ್ತಾರೆ ಅಲ್ಲ, ಅದು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ.
0: ಹೌದು,
1: ನಾವು
0: ಅಟ್ಟಕ್ಕೇರಿಸುವುದು.
1: ಸ್ನೇಹಿತರನ್ನು ವಿಷಯ ಇಲ್ಲ, ನಾವು ಒಂದು ರೇಡಿಯೋದಲ್ಲಿ ಮಾಹಿತಿಯನ್ನು ಯಾರಿಗೂ ಒಳ್ಳೇದಕ್ಕೋಸ್ಕರ ಅವರನ್ನು ಹೊಗಳ್ತೇವೆ. ಅದು ನಮಗೆ ಗೊತ್ತಿದ್ರೆ ನಾವು ಹೊಗಳೋದು, ಇಲ್ಲದಿದ್ರೆ ಹೊಗಳಿಕೆ ಬಾರದು.
0: ಹೌದು, ಒಬ್ಬರನ್ನ ಸುಮ್ಮನೆಯಾದ್ರೂ ಅಟ್ಟಕ್ಕೇರಿಸುವುದು, ಹೊಗಳಿ ಹೊಗಳಿ
1: ಮತ್ತೆ ಅವರನ್ನು
0: ಅಟ್ಟಕ್ಕೇರಿಸುವುದು
1: ನಾವು
0: ತಪ್ಪು.
1: ಕೆಲ ಮಧ್ಯದಲ್ಲಿ ನಮಗೆ ಬೇಡ ಅವರು ಕೇಳೋದು ಒಳ್ಳೇದಿಲ್ಲದಿದ್ರೆ ನಾವು ಅವರನ್ನು ಏನೋ ಹೇಳ್ಬಾರ್ದು ಮೇಡಮ್, ಗೊತ್ತಿದ್ರು ಹೇಳ್ಬಾರ್ದು ಮೇಡಮ್.
0: ಹೌದು ಹೌದು,
1: ಅದು ಒಳ್ಳೇದು ಅಂತ ಹೇಳ್ಬಾರ್ದು.
0: ಈಗ ನೀವು ಕೇಳಿರೋ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಸರಸ್ವತಿ ಅವರೇ,
1: ಥ್ಯಾಂಕ್
0: ಕೇಳಿ.
1: ಯು ಮೇಡಮ್.
0: ಧನ್ಯವಾದಗಳು. ಈಗ ಕೇಳೋಣ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ, ಎಸ್ ಜಾನಕಿ ಹಾಗೂ BR ಛಾಯಾ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ KS ನರಸಿಂಹಸ್ವಾಮಿ ಅವರದ್ದು, ಸಂಗೀತ ನೀಡಿದ್ದಾರೆ CR ಅಶ್ವಥ್.

ಶ್ರೋತೃಗಳೇ, ಇವತ್ತು ಮಧ್ಯಾಹ್ನ ಯಾವುದೆಲ್ಲ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಪ್ರಸಾರ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಲ್ವಾ? ಹೌದು, ಇವತ್ತು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾ ಕೇಂದ್ರ. ಈ ಕಾರ್ಯಕ್ರಮದ ಕೊಡುಗೆ ಮೈಸೂರು ಆಕಾಶವಾಣಿ. ಇನ್ನು 12:35 ಆರೋಗ್ಯಕರ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಜಯ ಮಹಾಂತೇಶ ಪೂಜಾರಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ, ಈ ಕುರಿತು ಡಾಕ್ಟರ್ ಶಾಂತಲಾ ಹರ್ಲೇಕರ ಅವರೊಂದಿಗೆ

0: ಸಂದರ್ಶನ ಪ್ರಸಾರ ಆಗುತ್ತೆ. ಕಾರ್ಯಕ್ರಮದ ಪ್ರಸ್ತುತಿ ಮಂಜುಳಾ ಪುರಾಣಿಕ ಅವರದ್ದು. ಈ ಕಾರ್ಯಕ್ರಮದ ಕೊಡುಗೆ ಧಾರವಾಡ ಆಕಾಶವಾಣಿ. ಇನ್ನು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವಂತಹ ಕಾರ್ಯಕ್ರಮ. ಇದರಲ್ಲಿ ಇವತ್ತು ರಾಷ್ಟ್ರೀಯ ಕಲೋತ್ಸವ ಕುರಿತು ಮಾತನಾಡ್ತಾರೆ ಗುರುಪ್ರಸಾದ್ ತುಂಬುಸೋಗಿ. ಇನ್ನು ಮಧ್ಯಾಹ್ನ 1:30 ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಇನ್ನು 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ವಿಶ್ವ ಪರಿಸರ ದಿನದ ಪ್ರಯುಕ್ತ ರೂಪಕ ಪರಿಸರ ಉಳಿಸೋಣ ಬದುಕ ಬೆಳೆಸೋಣ, ರಚನೆ ಮತ್ತು ನಿರ್ಮಾಣ ವಿದ್ಯಾರಾವ್ ಕೆಎಲ್. ಇನ್ನು 5:30 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. ಇನ್ನು 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಇವತ್ತು ಕಾಫಿ ಮಂಡಳಿಯ ಸಮಗ್ರ ಕಾಫಿ ಬೆಳೆ ಅಭಿವೃದ್ಧಿ ಯೋಜನೆ ಮತ್ತು ಕಾಫಿ ಬೆಳೆಗಾರರಿಗೆ ಈ ಯೋಜನೆಯಲ್ಲಿ ಸಿಗುವ ಸೌಲಭ್ಯಗಳನ್ನ ಕುರಿತು ಪಿ ಬಸವರಾಜು ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ನನ್ನೆದೆಯ ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಪುಷ್ಪರಾಜ್ ಮಾತಾಡೋದು ಮೇಡಮ್, ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಮೇಡಮ್.
0: ಪುಷ್ಪರಾಜು ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಿ?
0: ನಾವು ಚೆನ್ನಾಗಿದ್ದೀವಿ. ಯಾವ ಹಾಡು ಬೇಕಾಗಿತ್ತು
1: ಮೇಡಮ್? ಕುಶಲವೇ ಕ್ಷೇಮವೇ ಚಿತ್ರದಲ್ಲಿ ರಾಜೇಶ್ ಹಾಗೂ ಚಿತ್ರ ಅವರು ಆಡಿರುವ ನನ್ನೊಲವೇ ನನ್ನೊಲವೇ ಕುಶಲವೇ ಕ್ಷೇಮವೇ ಆಗಿದೆ ಮೇಡಮ್.
0: ಆ ಹಾಡು ಯಾಕೆ, ಆ ಹಾಡು ಇಷ್ಟ ಪುಷ್ಪರಾಜ್ ಅವರಿಗೆ?
1: ಒಂಥರ ಮೆಲೋಡಿ ಆಗಿದೆ ಮೇಡಮ್ ಕೇಳಲಿಕ್ಕೆ, ಅದಕ್ಕೆ ಇಷ್ಟ ಮೇಡಮ್. ಸಾಹಿತ್ಯ ಚೆನ್ನಾಗಿದೆ.
0: ಹೌದಾ, ಸಾಹಿತ್ಯ ಚೆನ್ನಾಗಿದೆ, ಅದಕ್ಕೆ ಇಷ್ಟ ಆಗುತ್ತೆ.
1: ಹೌದು ಮೇಡಮ್.
0: ಪುಷ್ಪರಾಜ್ ಅವರೇ, ಬೆಳಿಗ್ಗೆ ಏನ್ ತಿಂಡಿ?
1: ಇಡ್ಲಿ ಉಪ್ಪಿಟ್ಟು ಮೇಡಮ್.
0: ಇಡ್ಲಿ ಉಪ್ಪಿಟ್ಟು?
1: ಹೌದು ಮೇಡಮ್.
0: ಇಡ್ಲಿ ಬೇರೆ ಉಪ್ಪಿಟ್ಟು ಬೇರೆಯಾ?
1: ಇಡ್ಲಿನ ಅದೇ
0: ಇಡ್ಲಿಗೆ ಒಗ್ಗರಣೆ ಹಾಕುವುದು.
1: ಹೌದು ಮೇಡಮ್.
0: ಹಾ, ಇಡ್ಲಿ ಉಪ್ಪಿಟ್ಟು.
1: ಹೌದು ಮೇಡಮ್.
0: ಹೌದಾ, ಹಾಗೆ. ಪುಷ್ಪರಾಜ್ ಅವರೇ, ಇವಾಗ ನಿಮಗೊಂದು ನುಡಿಗಟ್ಟನ್ನ ಕೇಳೋಣ.
1: ಓಕೆ ಮೇಡಮ್.
0: ಕಂಬಿ ಕೀಳು
1: ಅಂದ್ರೆ ಏನಂದ್ರೆ ಕೆಟ್ಟ ಕೆಲಸ ಮಾಡಿಬಿಟ್ಟು ಎದ್ರಿ ಓಡಿ ಹೋಗೋದು ಮೇಡಮ್, ಕದ್ದು ಬಿಟ್ಟು ಓಡಿ ಹೋಗೋದು.
0: ಹಾ, ಹೇಳದೆ ಕೇಳದೆ ಓಡಿ ಹೋಗೋದು. ಇದಕ್ಕೊಂದು ವಾಕ್ಯ ರಚನೆ ಮಾಡಬಹುದಾ? ಕಂಬಿ ಕೀಳುವುದು.
1: ಅದೇ ಒಂದು ಮಾವಿನಕಾಯಿ ಕೊಯ್ಯುದು, ಮಾವಿನಕಾಯಿ ಸೀಸನ್ ಅಲ್ಲ ಮೇಡಮ್?
0: ಹೌದು.
1: ಮಾವಿನಕಾಯಿ ಕೊಯ್ಯೋದು, ಯಾರಾದ್ರೂ ನೋಡಿದಾಗ ಓಡಿ ಹೋಗೋದು.
0: ಹಾ, ಅಲ್ಲಿಂದ ಕಂಬಿ ಕೀಳ್ತಾರೆ.
1: ಹೌದು ಮೇಡಮ್.
0: ಹಾ, ಧನ್ಯವಾದಗಳು ಪುಷ್ಪರಾಜ್ ಅವರೇ. ಇದೇ ತರ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಗೀತೆ ರಾಜೇಶ್ ಹಾಗೂ ಚಿತ್ರ ಅವರು ಹಾಡಿರೋದು ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ ಕೇಳಿ.
1: ನಮಸ್ತೆ,
0: ಧನ್ಯವಾದಗಳು. ಈ ಗೀತೆಯ ರಚನೆ ಕೆ ಕಲ್ಯಾಣ್ ಅವರದ್ದು, ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್.

0: ಮುಂದಿನ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ,
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಸೀನಾ ಅಂತ, ಪುತ್ತೂರಿಂದ.
0: ಪುತ್ತೂರಿಂದ ಸೀನಾ ಅವ್ರೆ, ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೇನೆ, ನೀವೆಲ್ಲಾಗಿದ್ದೀರಾ?
0: ನಾವೆಲ್ಲ ಚೆನ್ನಾಗಿದ್ದೀವಿ. ಬೆಳಗ್ಗೆ ಏನು ತಿಂಡಿ ತಿಂದ್ರಿ?
1: ತಿಂಡಿ ನಮಗೆ ನೀರು ದೋಸೆ.
0: ನೀರು ದೋಸೆ.
1: ಹೌದು,
0: ದಕ್ಷಿಣ ಕನ್ನಡದಲ್ಲಿ ನೀರು ದೋಸೆ ಫೇಮಸ್ಸು.
1: ನೀರು ದೋಸೆ, ಇಡ್ಲಿ,
0: ನೀರು ದೋಸೆ, ಇಡ್ಲಿ,
1: ಇನ್ನೊಂದು ಓಡ್ಪಾಳೆ ಅಂತ ಮಾಡ್ತಾರೆ, ಮಣ್ಣಿನ ಓಡಿನಲ್ಲಿ.
0: ಮಣ್ಣಿನ ಓಡಿನಲ್ಲಿ ಓಡುಪಾಳೆ ಅಂತ ಮಾಡ್ತಾರಾ?
1: ಹೌದೌದೌದು.
0: ಹಾ ಹೌದು. ಅದಕ್ಕೇನು ಸಾರೇನು? ಅದಕ್ಕೆ ಚಿಕನ್ ಸುಕ್ಕವ
1: ಯಾವುದು ಆಗ್ತದೆ?
0: ಯಾವುದು ಆಗ್ತದೆ?
1: ಬೇಳೆ ಸಾಂಬಾರು, ಟೊಮೆಟೊ ಸಾಂಬಾರು.
0: ಎಲ್ಲವೂ ಚೆನ್ನಾಗಾಗತ್ತೆ.
1: ಹೌದೌದೌದು.
0: ಏನ್ ಕೆಲಸ ಮಾಡ್ತಿರೋದು ಸೀನಾ ಅವರು? ಏನ್ ಕೆಲಸ ಮಾಡ್ತಾ ಇರೋದು ನೀವು?
1: ನಾನು ಕೆಲಸ ಈಗ ಮನೆಯಲ್ಲಿ ಇರೋದು.
0: ಹಾ,
1: ಮೊದಲೆಲ್ಲ ಮಡಿಕೆರೆ ಕಡೆ ಎಲ್ಲ ಇದ್ದೆ, ಕಗ್ಗೋಡು, ಕಡಗದಲ್ಲ,
0: ಹಾ, ಏನ್ ಕೆಲಸ ಮಾಡ್ತಾ ಇದ್ರಿ?
1: ಶುಂಠಿಯಪ್ಪ ಆ ಕಡೆ ಎಲ್ಲ ಇದ್ದೆ.
0: ಹೌದಾ, ಕೆಲಸ ಮಾಡ್ತಾ ಇದ್ರ ಅಲ್ಲಿ ಏನಾದ್ರೂ?
1: ಹೌದೌದು, ಕಾಫಿ ತೋಟದ ಕೆಲಸ, ಗದ್ದೆ ಕೆಲಸ ಎಲ್ಲ ಮಾಡ್ತಿದ್ದೆ. ಈ ಕಡೆ ಬಾವಲ್ಲಿ ಪಾರಣ್ಯ ಎಲ್ಲ ಉಂಟಲ್ಲ,
0: ಹೌದು ಹೌದು.
1: ಆ ಕಡೆ ಎಲ್ಲ ಗದ್ದೆ ಕೆಲಸ ಮಾಡ್ತಿದ್ದೆ.
0: ಹಾಗಾಗಿ ಕೊಡಗಿನ ನಂಟು ಇದೆ ನಿಮಗೆ.
1: ಹೌದೌದು.
0: ಹೌದು
1: ಪೊನ್ನಂಪೇಟೆ ಹೋಗಿದ್ದೇನೆ.
0: ಹೌದಾ?
1: ಮಾಪ್ಲ ತೋಡು ಉಂಟಲ್ಲ,
0: ಹಾ ಹಾ,
1: ಅಲ್ಲಿವರೆಗೆ ಹೋಗಿದ್ದೇನೆ.
0: ಹಾ, ಹಾಗಾದ್ರೆ ಕೊಡಗಿನ ನಂಟು ಇದೆ ಸೀನಾ ಅವರಿಗೆ. ಯಾವ ಹಾಡು
1: ಹೌದೌದು.
0: ಬೇಕಾಗಿತ್ತು ನಿಮಗೆ?
1: ನನಗೆ ಅಂಜದ ಗಂಡಿಂದ,
0: ಅಂಜದ ಗಂಡುವಿಂದ ಯಾವ ಹಾಡು ಬೇಕಾಗಿತ್ತು?
1: ಹೀಗಾಯ್ತು ಅದಾಡು,
0: ಯಾಕೆ ಈ ಹಾಡು ನಿಮಗೆ ಇಷ್ಟ ಆಯ್ತು?
1: ಅದು ಹಾಡು ಚೆನ್ನಾಗಿದೆ
0: ಚೆನ್ನಾಗಿದೆ.
1: ಕೇಳಿದ್ದೆ.
0: ಯಾಕೆ ಹೀಗಾಯ್ತು ಅನ್ವಾಗ ನಾನು ಹೆದರಿಬಿಟ್ಟೆ. ಏನಾಯ್ತಪ್ಪ ಅಂತ, ಸೀನಾ ಅವ್ರಿಗೆ ಏನಾಯ್ತು ಅಂತ.
1: ಏನಾಗಿಲ್ಲ, ಈಗ
0: ಏನಾಗ್ಲಿಲ್ಲ.
1: ದೃಷ್ಟಿ ಕಳ್ಕೊಂಡಿದ್ದೇನೆ ನಾನು,
0: ಏನು?
1: ಈಗ ನಾನು ದೃಷ್ಟಿ ಕಳ್ಕೊಂಡಿದ್ದೇನೆ.
0: ಹೌದಾ?
1: ಇಲ್ಲಿ ಕೆಲಸಕ್ಕೆ ಹೋಗಿ ಅದೊಂದು ಇದು ಸೊಪ್ಪು ದುಃಖ ಇದು ಚಿಕ್ಕ

0: ಹಾಂ
1: ಅಲ್ಲಿ ಏನು ಚಿಕ್ಕಿದೆ ಅದು, ಅಲ್ಲಿ
0: ಹೌದಾ?
1: ಮರ ಕಟ್ಟಾಗಿಲ್ಲ ಅಂದೆ,
0: ಹಾಂ,
1: ಹಾಗೆ ಬೆಚ್ಚಿಗೆ ಹಾಕಿಲ್ಲ ಅಂತ ಹೇಳಿದ್ದಾರೆ. ಅದು ನಾನು
0: ಹಾಸ್ಪಿಟ್ಲಿಗೆ
1: ಎಲ್ಲ ಕೆಲಸ ಮಾಡ್ತೇನೆ, ಸೌದೆ ಹೊಡಿತೇನೆ, ಸೌದೆ ಕಟ್ ಮಾಡ್ತೇನೆ,
0: ಕೆಲಸಗಳೆಲ್ಲ
1: ಮನೆ
0: ಮಾಡ್ತೀರಾ?
1: ಕೆಲಸ
0: ನೀವು
1: ಮಾಡ್ತೇನೆ.
0: ಆಸ್ಪತ್ರೆಗೆ ತೋರಿಸಿದ್ರಾ?
1: ತೋರಿಸಿದ್ದೇನೆ, KMC ಅದೆಲ್ಲ ಎಲ್ಲ ತೋರಿಸಿದ,
0: ತೋರಿಸಿದ್ರಾ?
1: ಮತ್ತೆ ಇದು ಕಂಕನಾಡಿಗೆ ಎಲ್ಲ ತೋರಿಸಿದ್ದೇನೆ.
0: ತೋರಿಸಿದ್ದೀರಾ?
1: ಕಂಕನಾಡಿಲಿ ಪರೀಕ್ಷೆ ಮಾಡಿ ಹೇಳಿದ್ರು, ಒಂದು ಕಣ್ಣಿಗೆ ಪ್ರಯೋಗ ಮಾಡ್ಬೋದು, ದೃಷ್ಟಿ ಬರ್ಸ್ಬೋದು ಅಂತ ಹೇಳಿದ್ದಾರೆ.
0: ಹಾಂ, ನಿಮ್ಮ ದೃಷ್ಟಿ ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ನಿಮಗೊಂದು ನುಡಿಗಟ್ಟು ಕೇಳೋಣವಾ?
1: ಹಾ ಕೇಳಿ, ಗೊತ್ತಿದ್ರೆ ಅಂತೇಳಿ.
0: ಗೊತ್ತಿದ್ರೆ ಹೇಳ್ತೀರಾ, ಸುಲಭವಾದ ನುಡಿಗಟ್ಟು ಕೇಳ್ತೀನಿ. ತಿಪ್ಪರ್ಲಾಗ.
1: ನನಗೆ ಗೊತ್ತಾಗಿಲ್ಲ ಅದು,
0: ತಿಪ್ಪರ್ಲಾಗ ಹಾಕೋದು
1: ಏನಾದರೂ
0: ನನಗೆ ಈ ವಿಷಯ ತಿಪ್ಪರ್ಲಾಗ ಹಾಕಿದ್ರು ಗೊತ್ತಾಗ್ತಾ ಇಲ್ಲ.
1: ಈಗ ಎಲ್ಲ ಏನಾದರೂ ಈಗ ಹೋಗ್ತಾರಲ್ಲ ಹುಡುಗರು ಎಲ್ಲ ಆಟ ಆಡ್ಕೊಂಡು,
0: ಹಾಂ,
1: ಅದು ಆಗಿರ್ಬೋದು.
0: ಅಲ್ಲ ಅಲ್ಲ, ತಿಪ್ಪರ್ಲಾಗ ಅಂದ್ರೆ ಅಂದ್ರೆ ಏನು, ತಿಪ್ಪರ್ಲಾಗ ಹಾಕಿದ್ರು ಗೊತ್ತಾಗ್ತಾ ಇಲ್ಲ ನನಗೆ ಅಂತಾರಲ್ಲ, ಆ ಥರ
1: ಹೌದಾ,
0: ಮರಳಿ ಇದು ಮಾಡೋದು ಆ ಥರ. ಈಗ
1: ಹೌದೌದು.
0: ನೀವು ಕೇಳಿರೋ ನಿಮ್ಮ ನೆಚ್ಚಿನ ಗೀತೆ ಅಂಜದ ಗಂಡು ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಅವರು ಹಾಡಿರೋ ಗೀತೆ ಬರ್ತಾ ಇದೆ, ಕೇಳಿ.
1: ಆಯ್ತು, ಧನ್ಯವಾದಗಳು.
0: ಧನ್ಯವಾದಗಳು.

0: ಕಾರ್ಯಕ್ರಮದ ಕೊನೆಯ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಸಕಲೇಶ್ಪುರಿಂದ ಗಿರಿಜಾ ಮೇಡಮ್.
0: ಗಿರಿಜಾ ಅವರೇ, ಹೇಗಿದ್ದೀರಾ?
1: ಒಬ್ಬ ಚೆನ್ನಾಗಿದ್ದೀವಿ. ನಿನ್ನೆಯಿಂದ ಸ್ವಲ್ಪ ಮಳೆ ಜಾಸ್ತಿ ಬರ್ತಾ ಇದೆ ನಮಗೆ.
0: ಮಳೆ ಜಾಸ್ತಿ ಬರ್ತಾ ಇದೆಯಾ?
1: ಬೀಜ ಹಾಕ್ಬೇಕಲ್ಲ ಗದ್ದೆಗೆ.
0: ಹೌದು, ಏನ್ ಹಾಕ್ತಿದ್ದೀರಾ? ಏನು ಕೃಷಿ? ಏನ್
1: ಭತ್ತ ಭತ್ತ ಬಿತ್ತಬೇಕು. ಇನ್ನು
0: ಭತ್ತ ಬಿತ್ತೀರಾ?
1: ಅಗೇಡಿ ಹಾಕಿ ಆಮೇಲೆ ಇನ್ನು ಆಮೇಲೆ ಮೃಗಶಿರ ಆರಿದ್ರೆ ಮಳೆ ಎಲ್ಲ ಬರೋ ಅಷ್ಟು 1 ತಿಂಗಳು ಸಸಿ ನೆಡೋದು.
0: ಓಹೋ, ಕೃಷಿ. ಆಗ ಇನ್ನು ಗಿರಿಜಾ ಅವರು ಫುಲ್ ಬಿಸಿ ಇರ್ತೀರಾ?
1: ಹೌದು ಸರ್, ಹೌದು ಮೇಡಮ್.
0: ಹೌದು ಹೌದಲ್ವಾ? ಯಾವ ಬೆಳಗಿಂದ ಕಾರ್ಯಕ್ರಮನ ಕೇಳಿದ್ರ?
1: ಕೇಳಿದ್ದೀನಿ ಮೇಡಮ್.
0: ಕೇಳ್ತಾ ಇದ್ದೀರಾ? ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು ಆಕಾಶವಾಣಿಯಲ್ಲಿ?
1: ಎಲ್ಲ ಕಾರ್ಯಕ್ರಮನೂ ಇಷ್ಟ ಆಗುತ್ತೆ, ಅದರಲ್ಲೂ ತುಂಬಾ ಇಷ್ಟವಾದ ಕಾರ್ಯಕ್ರಮ ವ್ಯಕ್ತಿ ವಿಶೇಷ. ಆಮೇಲೆ ವಯಸ್ಸಾದವರಿಗೆ ವಯಸ್ಸು ಮಾಡ್ತಿಲ್ಲ ಆ ಕಾರ್ಯಕ್ರಮ. ಆಮೇಲೆ ಯುವವಾಣಿಲಿ ಅದು ಇಷ್ಟ ಆಗುತ್ತೆ. ಬಾಕಿ ಎಲ್ಲವೂ ಇಷ್ಟ ಆಗುತ್ತೆ, ಆದ್ರೆ ಕೆಲವೊಂದು ಅದರಲ್ಲೂ ವ್ಯಕ್ತಿ ವಿಶೇಷನ ಹುಡುಕಿ ಹುಡುಕಿ ಹೆಚ್ಚಿತ್ತ ನಮ್ಗೆ ಪ್ರಸಾರ ಮಾಡ್ತಿರಲ್ಲ ಮೇಡಮ್.
0: ಹೌದು,
1: ತುಂಬಾ ಖುಷಿ ಆಗುತ್ತೆ ನಂಗೆ.
0: ಖುಷಿ ಆಗುತ್ತೆ. ಕೇಳ್ತೀರಾ ಕಾರ್ಯಕ್ರಮಗಳನ್ನ?
1: ಹೌದು, ಎಲೆ ಮರೆಕಾಯಿ ಆಗಿರೋರ್ನೆಲ್ಲ ಹೊರಗೆ ತರ್ತೀರಾ ನೋಡಿ ನೀವು.
0: ಹೌದು,
1: ಅದಕ್ಕೆ ತುಂಬಾ ಇಷ್ಟ ನಂಗೆ.
0: ಇಷ್ಟ ಆಗತ್ತಾ?
1: ಒಂದನ್ನು ಮಿಸ್ ಮಾಡ್ಕೊಳಲ್ಲ,
0: ಒಂದನ್ನು ಮಿಸ್ ಮಾಡ್ಕೊಳಲ್ಲ. ಎಲ್ಲ ಕೇಳ್ತೀರಾ?
1: ವನಿತ ವ್ಯವಹಾರ ಪ್ರತಿ ಒಂದು ಅದು ಅದೆಲ್ಲ ಇಷ್ಟ. ಇನ್ ಚಿತ್ರಗೀತೆಗಳು ಯಾವಾಗ್ಲೂ ಮಾಮೂಲಿ ಬಿಡಿ.
0: ಹೌದು,
1: ಅದು ಇವೆಲ್ಲ ವಿಶೇಷ ಕಾರ್ಯಕ್ರಮಗಳು.
0: ವಿಶೇಷ ಕಾರ್ಯಕ್ರಮಗಳನ್ನೆಲ್ಲಾನು ಕೇಳ್ತೀರಾ?
1: ಕೇಳ್ತೀನಿ ಕೇಳ್ತೀನಿ.
0: ಕೇಳ್ತೀರಾ? ಏನ್ ತಿಂಡಿ ಬೆಳಗ್ಗೆ?
1: ನಮ್ಮನೇಲಿ ಒತ್ತು ಶಾವಿಗೆ ಮೇಡಮ್.
0: ಶಾವಿಗೆ ಮಾಡಿದ್ರಿ?
1: ಒತ್ತು ಶಾವಿಗೆ, ಕಾಯಿ ಹಾಲು, ಮಾವಿನಕಾಯಿ ಚಟ್ನಿ.
0: ಓಹೋ, ಇವಾಗ ಮಾವಿನಕಾಯಿ ಸೀಸನ್ ಅಲ್ಲ?
1: ಸೀಸನ್.
0: ಹೌದು, ಸೀಸನ್ ಅಲ್ಲಿ ಮಾವಿನಕಾಯಿ ಚಟ್ನಿ.
1: ಮಾವಿನಕಾಯಿ ಅಲ್ವಾ, ಇವಾಗೆಲ್ಲ ಒಂಥರ ಬೇರೆ ಬೇರೆ ತರ ವಿಶೇಷವಾಗಿ ಮಾಡ್ಬೇಕು, ಬಿಸಿ ಬಿಸಿಯಾಗಿ ಮೇಡಮ್.
0: ಹೌದು ಹೌದು.
1: ಸಾಯಂಕಾಲ ಕಾಫಿ ಜೊತೆಗೆ ಹಪ್ಪಳ.
0: ಹಪ್ಪಳ ನೀವೇ ಮಾಡ್ತೀರಾ ಮನೆಯಲ್ಲಿ ಎಲ್ಲ ತರೋದಾ?
1: ಮನೇಲೆ ಬೇಸ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ.
0: ಯಾವ್ಯಾವ ಹಪ್ಪಳ ಮಾಡ್ತೀರಾ?
1: ಅಕ್ಕಿ ಹಪ್ಪಳ, ಹಲಸಿನಕಾಯಿ ಹಪ್ಪಳ, ಬಾಳೆಕಾಯಿ ಹಪ್ಪಳ, ಆಲೂಗೆಡ್ಡೆ ಹಪ್ಪಳ.
0: ಹಪ್ಪಳ ಸ್ಪೆಷಲಿಸ್ಟ್ ಆಗ ಗಿರಿಜಾ ಅವರು.
1: ಅವಲಕ್ಕಿ ಹಪ್ಪಳ, ಸಂಡಿಗೆ ಕುಂಬಳಕಾಯಿ ಸಂಡಿಗೆ, ಅಕ್ಕಿ ಸಂಡಿಗೆ ಎಲ್ಲ ಮಾಡಿ ಚೆನ್ನಾಗಿ ಒಣಸಿ ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕಿ ಡಬ್ಬಕ್ಕೆ ಹಾಕಿ ಮುಸ್ಲ ಹಾಕಿ ಇಟ್ಬಿಡ್ತೀವಿ.
0: ಹೌದಾ? ಆಗ ಬಿಸಿ ಬಿಸಿ ಹಪ್ಪಳ. ಹಪ್ಪಳ ಸ್ಪೆಷಲಿಸ್ಟ್.
1: ಕಾಫಿ ಜೊತೆಗೆ ಸಾಯಂಕಾಲ.
0: ಹೌದು ಹೌದು, ಕಾಫಿ ಜೊತೆಗೆ ಏನಾದ್ರೂ ಬೇಕಲ್ಲ. ಹೌದು, ಬೇಕನ್ಸತ್ತೆ. ಹೌದು, ಏನಾದ್ರೂ ಬಿಸಿ ಬಿಸಿ ಇದ್ರಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ.
1: ಅನ್ಸುತ್ತೆ.
0: ಯಾವ ಹಾಡು ಬೇಕಾಗಿತ್ತು
1: ನಂಗೆ? ಒಲವು ಗೆಲುವು ಇಂದವ ನನ್ನದೇ ಕೋಗಿಲ ಅಂತ ಹೇಳಿ ಆ ಹಾಡು ಬೇಕಿತ್ತು.
0: ಯಾಕೆ ಇಷ್ಟ ಈ ಹಾಡು
1: ಅಂದ್ರೆ ಒಂಥರ ಅದ್ರಲ್ಲಿ ಎಲ್ಲ ಹಾಡು ಚೆನ್ನಾಗಿದೆ. ಅವರು ಹೇಳಿರೋದು ತುಂಬಾ ಒಂಥರ ತುಂಬಾನೇ ಚೆನ್ನಾಗಿ ಹೇಳಿದಾರಲ್ಲ.
0: ಹೌದು ಹೌದು,
1: ಅದಕ್ಕೆ ಇಷ್ಟ ಆಗುತ್ತೆ.
0: ಇಷ್ಟ ಆಗುತ್ತೆ
1: ಎಲ್ರಿಗೂ ಇಷ್ಟ ಆಗುತ್ತೆ ಮೇಡಮ್ ಇದು.
0: ಹೌದು, ಎಲ್ರಿಗೂ ಇಷ್ಟ ಆಗುತ್ತೆ. ಮೊನ್ನೆ ಅಷ್ಟೇ ಪರಿಸರ ದಿನ ಆಯ್ತು.
1: ಹೌದು ಗೊತ್ತು ಮೇಡಮ್.
0: ಆಚರಣೆ ಮಾಡಿದ್ರ?
1: ಗಿಡ ನೆಡೋದು. ನಾವು
0: ಗಿಡ ನೆಡ್ತೀರಾ? ನೀವ್ ಯಾವಾಗ್ಲೂ ಕೃಷಿಕರಲ್ವಾ? ನಿಮ್ಗೆ ಯಾವಾಗ್ಲೂ ಪರಿಸರ ದಿನಾನೇ ಅಲ್ವಾ?
1: ಹೌದು ಮೇಡಮ್, ದಿನಾನು ಪರಿಸರ
0: ದಿನ. ದಿನಾನು ಪರಿಸರ ದಿನಾನೇ. ಹೌದು ಹೌದು. ಹಾಗಾಗಿ
1: ಮಾವಿನ ಗಿಡ ನೆಟ್ಟಿದ್ದು ನೆನೆ ಸರ್ ನಾವು.
0: ಹೌದಾ?
1: ಹೌದು ಮೇಡಮ್.
0: ಏನೇನು ಕೃಷಿ ಅಂದ್ರೆ ಭತ್ತ ನೆಡ್ತೀರಾ ಮತ್ತೆ ಮಾವಿನಕಾಯಿ ಗಿಡಗಳು?
1: ಇದು ಮಿಶ್ರ ಬೆಳೆ ನಮ್ದು.
0: ಮಿಶ್ರ ಬೆಳೆ,
1: ತೆಂಗು, ಬಾಳೆ, ಮೆಣಸು, ಕಾಳು ಮೆಣಸು,
0: ಕಾಫಿ
1: ಸ್ವಲ್ಪ ಎಲ್ಲ ಮಿಶ್ರ.
0: ಮಿಶ್ರ ಬೆಳೆಯಾ? ಸರಿ.
1: ಒಂದಿಲ್ದರೆ ಒಂದು ಸೈಡ್ ಏನಾದ್ರು ಬಿಸ್ನೆಸ್ ಇರ್ಬೇಕು ಮೇಡಮ್.
0: ಹೌದು ಹೌದು,
1: ಒಂದನ್ನೇ ನಂಬ್ಕೊಂಡಿರ್ಬಾರ್ದು.
0: ಹೌದು ಹೌದು. ಇವಾಗ ನಿಮಗೊಂದು ನುಡಿಗಟ್ಟು ಗಿರಿಜಾ ಅವರೇ.
1: ಹೇಳಿ ಮೇಡಮ್.
0: ಹೊಟ್ಟೆ ತಣ್ಣಗಿರಲಿ.
1: ಹೊಟ್ಟೆ ತಣ್ಣಗಿರ್ಲಿಲ್ರಿ.
0: ಅರ್ಥ ಅರ್ಥ, ಹೊಟ್ಟೆ ತಣ್ಣಗಿರಲಿ.
1: ನಾವು ಹೇಳ್ತಿರ್ತೀವಿ ನಾವು ಇದು ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ, ಏನಾದ್ರು ಉಪಕಾರ ಮಾಡಿದ್ರೆ ನಿಮ್ಮ ಮನೆ ಚೆನ್ನಾಗಿರ್ಲಿ, ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ ಅಂತ ಹೇಳ್ತೀವಿ ಮೇಡಮ್.
0: ಹೌದು. ಒಂದು ವಾಕ್ಯ ಮಾಡ್ಬೋದಾ ಹಾಗೆ?
1: ಏನ್ ವಾಕ್ಯ ಮಾಡ್ಬೋದು?
0: ವಾಕ್ಯ ಅಂದ್ರೆ ಹೊಟ್ಟೆ ತಣ್ಣಗಿರಲಿ.
1: ಅದೇ
0: ನಮಗೆ ಸಹಕಾರ ಮಾಡಿದವರ ಹೊಟ್ಟೆ ತಣ್ಣಗಿರಲಿ. ನಮ್ಮನ್ನ ಹೆತ್ತು ಹೊತ್ತವರ ಹೊಟ್ಟೆ ತಣ್ಣಗಿರಲಿ ಅಂತ ಹೇಳ್ತೀವಿ. ಅದೇ ತರ. ಸರಿ ಗಿರಿಜಾ ಅವರೇ, ಕರೆ ಮಾಡಿದ್ ಖುಷಿ ಆಯ್ತು. ಈಗ ಕೇಳಿ.
1: ಧನ್ಯವಾದಗಳು ಆಕಾಶವಾಣಿ ಹೃತ್ಪೂರ್ವಕ ಧನ್ಯವಾದಗಳು.
0: ಧನ್ಯವಾದಗಳು ಗಿರಿಜಾ ಅವರೇ,
1: ನಿಮಗೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತೀರಾ.
0: ಧನ್ಯವಾದಗಳು. ಥ್ಯಾಂಕ್ಸ್. ಈಗ ಕೇಳೋಣ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಒಲವು ಗೆಲುವು ಚಿತ್ರದ ಗೀತೆ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಸಮಯದ ಅಭಾವದಿಂದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ ಶ್ರೋತೃಗಳೇ, ಕರೆ ಸಿಗ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕರೆ ಮಾಡಿ ಅಂತ ಹೇಳ್ತಾ ತಾಂತ್ರಿಕ ಸಹಕಾರ ನೀಡಿದವರಿಗೂ ಕಾರ್ಯಕ್ರಮದ ಸಹಕಾರ ನೀಡಿದವರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು
0: ಶ್ರೋತೃಗಳೇ, ಈಗ ಸಮಯ 12 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ತುಮಕೂರು ಬೆಂಗಳೂರು ಸೇಲಂ ಕನ್ಯಾಕುಮಾರಿ ಕಾರಿಡಾರ್ನಲ್ಲಿರುವ ಪ್ರಮುಖ ಆರ್ಥಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಆಶೋತ್ತರ ರಾಷ್ಟವಾಗಿ ದೇಶ ಪರಿವರ್ತನೆಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನದ ಹಿನ್ನೆಲೆ ಯುವಜನರಿಗೆ ಅವಕಾಶಗಳು, ನಾವೀನ್ಯತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಸಿದೆ ಎಂದು ಸುದ್ದಿಸಂಸ್ಥೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ, 186,000 ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದೆ. 18,000 ಹೆಚ್ಚು ಜನೌಷಧಿ ಕೇಂದ್ರಗಳ ಮೂಲಕ ಜನರಿಕ್ ಔಷಧಿಗಳು ಈಗ ಮಾರುಕಟ್ಟೆ ದರಕ್ಕಿಂತ ಶೇಕಡಾ 50-90% ಕಡಿಮೆ ದರದಲ್ಲಿ ಲಭ್ಯವಿವೆ. 47 ಕೋಟಿಗೂ ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆ ನಡೆಸಲಾಗಿದೆ. ಜೂನ್ 5 ವಿಶ್ವ ಪರಿಸರ ದಿನದ ಹಿನ್ನೆಲೆ ರಾಜ್ಯದ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮಸಭೆ ಹಾಗೂ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಅಭಿಯಾನವನ್ನು ಆಯೋಜಿಸಿ ವಿವಿಧ ಪ್ರಜಾತಿಯ ಸಸಿಗಳನ್ನು ನೆಡಲಾಯಿತು. ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಅವರ ನಿವಾಸದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡೆದು ಶ್ರದ್ದಾಂಜಲಿ ಸಲ್ಲಿಸಿದರು. ಸೂರಜ್ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ ಮೊಮ್ಮಗ. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಮನೆಗೊಂದು ಗ್ರಂಥಾಲಯ ಅಭಿಯಾನದ ಉಡುಪಿ ಜಿಲ್ಲೆ ಸಹಸಂಚಾಲಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಅಧ್ಯಕ್ಷ ಎಚ್ಪಿ ರವಿರಾಜ್ ಅವರನ್ನು ನೇಮಕಗೊಳಿಸಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಆದೇಶಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಎಚ್ಪಿ ರವಿರಾಜ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ಕಳೆದ

0: ಎರಡೂವರೆ ವರ್ಷಗಳಿಂದ ಮನೆಯೇ ಗ್ರಂಥಾಲಯ ಎನ್ನುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಮನೆ ಮನೆಗಳಿಗೆ ಹೋಗಿ ಗ್ರಂಥಾಲಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ. ಈ ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕಗಳು ಇರಬೇಕು, ಮನೆಗೆ ಬಂದಂತಹ ಅತಿಥಿಗಳು ಮತ್ತು ಮಕ್ಕಳು ಈ ಪುಸ್ತಕಗಳನ್ನು ಓದಬೇಕು, ಆ ಮೂಲಕ ಪುಸ್ತಕ ಖರೀದಿ ಮಾಡಿ ಗ್ರಂಥಾಲಯವನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಒಳ್ಳೆಯ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದೀಗ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೇ ರೀತಿಯಾದಂತಹ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಸುಮಾರು 1 ಲಕ್ಷ ಮನೆಗಳಲ್ಲಿ ಗ್ರಂಥಾಲಯ ಆಗಬೇಕು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಉಡುಪಿಯಲ್ಲಿಯೂ ಕೂಡ ಈ ಅಭಿಯಾನವನ್ನ ಆರಂಭಿಸಬೇಕು, ಈ ಮೂಲಕ ಕನ್ನಡ ಮನಸ್ಸುಗಳನ್ನ ತಲುಪಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯಿತು.
1: ಮಂಡ್ಯ ಜಿಲ್ಲೆಯ ಎಲ್ಲ ಒತ್ತುವರಿ ಕೆರೆಗಳನ್ನು ಪಟ್ಟಿ ಮಾಡಿ ತಿಂಗಳಿಗೆ 5 ಕೆರೆಗಳ ಒತ್ತುವರಿ ತೆರವುಗೊಳಿಸುವುದಾಗಿ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತ 21ನೇ ತಾರೀಕು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿಸಿದೆ ಎಂದು ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತಿಳಿಸಿದ್ದಾರೆ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಮ್ಸ್ 6ನೇ ಘಟಿಕೋತ್ಸವ 13ನೇ ತಾರೀಕು ಶನಿವಾರ ಸಂಜೆ 4:30ಕ್ಕೆ ಆಯೋಜಿತವಾಗಿದೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಪ್ರಕಟಿಸಿದೆ. ಭಾರೀ ಮಳೆ ಹಿನ್ನೆಲೆ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ 10 ನಿಮಿಷಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರು.
3: ಹಾಯ್, ಹೇಗಿದ್ದೀರಾ ಎಲ್ಲರೂ? ತುಂಬಾ ದಿನ ಆಯ್ತಲ್ವಾ ನಾವೆಲ್ಲ ಆಚೆ ಕಡೆ ಹೋಗಿ, ಎಲ್ಲಾದ್ರೂ ಟ್ರಿಪ್ ಹೋಗೋಣವಾ?
4: ಹೌದಲ್ವಾ, ಸರಿ. ಹಾಗಾದ್ರೆ ಎಲ್ಗ್ ಹೋಗೋಣ?
5: ಯಾವ್ದಾದ್ರೂ ನದಿವನ ಇರೋ ಜಾಗಕ್ಕೆ ಹೋಗೋಣವಾ?
4: ನಾನೊಂದ್ ಜಾಗ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಅಂತ ನಿಮಗೆಲ್ಲ ಒಂದ್ ಸರ್ಪ್ರೈಸ್ ಹೋದ್ಮೇಲೆನೆ ಗೊತ್ತಾಗೋದು.
5: ಸರಿ, ನಾಡಿದ್ದು ಭಾನುವಾರ ಆಗಿದೆ, ಎಲ್ಲರೂ ರೆಡಿ ಆಗಿರಿ, ಬೆಳಗ್ಗೆ 5ಕ್ಕೆ ಹೊರಡ್ಬಿಡ್ಬೇಕು ಆಯ್ತಾ?
6: ವಾವ್, ಎಷ್ಟ್ ಚೆನ್ನಾಗಿದೆ ಈ ಜಾಗ.
3: ಈ ಪರಿಸರದಲ್ಲಿ ಹೂವಿನ ಗಿಡಗಳು ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ.
4: ಹಾ ಹೌದು, ಸಂಪಿಗೆ, ಪಾದರಿ, ಮೊಲ್ಲೆ, ಜಾಜಿ
5: ಎಲ್ಲ ಈ ಕಡೆ ನೋಡಿ. ಮರುಗ, ಪಚ್ಚೆ, ಮಲ್ಲಿಗೆ, ಗುಲಾಬಿ, ವಾವ್ ಎಷ್ಟು ಸುಂದರವಾಗಿದೆ.
4: ಇಲ್ ನೋಡಿ ಎಷ್ಟು ಹಣ್ಣಿನ ಮರಗಳು, ಮಾವು, ಹಲಸು, ಸೀಬೆ,
5: ಹಾ ಕಿತ್ತಲೆ, ದ್ರಾಕ್ಷಿ, ತೆಂಗು, ಬಾಳೆ.
6: ಬನ್ನಿ ಬನ್ನಿ, ಮುಂದೆ ಹೋಗೋಣ, ಇನ್ನು ಈ ಪ್ರಕೃತಿ ಸೌಂದರ್ಯ ಸವಿಬಹುದು.
3: ದೊಡ್ಡ ದೊಡ್ಡ ಮರಗಳ ಸಾಲೆ ಇಲ್ಲಿದೆ, ನೋಡಿದ್ರೆ ಒಂದು ಕತ್ತಲ ಅನುಭವನೇ ಆಗ್ತಾ ಇದೆ ಅಲ್ವಾ?
4: ಹ್ಞೂ, ಇಲ್ಲಿ ನೋಡಿಪ್ಪ, ಆಲ, ಅರಳಿ, ಬೇವು, ತೇಗ, ಗಂಧದ ಮರ.
5: ಅಷ್ಟೇ ಅಲ್ಲ, ಹೊನ್ನೆ, ಬೀಟೆ, ಹೊಂಗೆ, ಹುಣಸೆ ಎಷ್ಟು ಚೆನ್ನಾಗಿ ಸೊಂಪಾಗಿ ಬೆಳೆದಿದೆ ನೋಡಿ.
4: ಈ ಭೂತಾಯಿ ವರ್ಣನೆ ಇರೋ ನಮ್ಮ HR ಲೀಲಾವತಿ ಮೇಡಮ್ ಬರೆದಿರೋ ಹಾಡಿನ ಮೂಲಕ ಪ್ರಕೃತಿ ಮಾತೆಗೆ ನಂಬಿಸೋಣ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ,

0: ಎಷ್ಟು ಇಂಪಾದ ಹಾಡು ಆ ಕೊನೆ ಸಾಲಿದೆಯಲ್ಲ, ಭೂತಾಯಿ ಪ್ರೇಮದಲ್ಲಿ ಹರಸ್ಯಾಳು, ಈ ಸಾಲು ತುಂಬಾ ಸೊಗಸಾಗಿದೆ.
1: ನಾವು ಈ ಪರಿಸರವನ್ನು ಕಾಪಾಡಿದ್ರೆ ಭೂಮಿ ತಾಯಿ ನಮ್ಮೆಲ್ಲರನ್ನು ಖಂಡಿತವಾಗಿ ಕಾಪಾಡ್ತಾಳೆ.
2: ಹಿಂದೆಲ್ಲ ಇಷ್ಟೊಂದು ವಾಹನಗಳ ದಟ್ಟಣೆ ಇರಲೇ ಇರಲಿಲ್ಲಪ್ಪ, ಈಗಂತೂ ವಿಪರೀತ ವಾಹನಗಳು. ಇದರಿಂದ ಬರ್ತಾ ಇರೋ ಹೊಗೆ ವಾತಾವರಣನ ಹದಗೆಡಿಸಿ ಪರಿಸರ ಮಾಲಿನ್ಯನ ಮಾಡ್ತಾ ಇದೆ ಅಲ್ವಾ?
3: ಹ್ಞೂ, ಈ ವಾಹನಗಳ ಹೊಗೆ ಮತ್ತು ಕಾರ್ಖಾನೆಗಳಿಂದ ಹೊರಸೂಸುವ ಹೊಗೆ ಇವೆಲ್ಲವೂ ನಮ್ಮ ಈ ವಾತಾವರಣವನ್ನ ಕೆಡಿಸಿಬಿಡತ್ತೆ.
4: ಹೌದಲ್ವಾ, ಈ ವಾಹನಗಳಿಂದ ಬರುತ್ತಲ್ಲ ಇಂಗಾಲದ ಡೈಆಕ್ಸೈಡ್,

0: ಇದನ್ನೆಲ್ಲ ಹಾಳು ಮಾಡ್ತಿರೋದು.
1: ಓ ಅದೆಲ್ಲ ಬಿಡಿಪ್ಪ, ಇಲ್ಲಿ ನೋಡಿ ನಮ್ಮ ಮುಂದೆ ಕಾಣ್ತಿರೋ ಈ ನದಿ ನೀರು ಎಷ್ಟು ಸ್ವಚ್ಛವಾಗಿ ತಿಳಿಯಾಗಿದೆ.
0: ಆ ಹೌದಲ್ವಾ, ನಮ್ಗೆಲ್ಲ ಈ ದೃಶ್ಯ ಎಷ್ಟು ಖುಷಿ ಕೊಡ್ತಾ ಇದೆ ನೋಡಿ.
2: ಅಲ್ವಾ, ನಾವು ನಮ್ಮ ಸಿಟಿಗಳಲ್ಲಿ ಆ ಕೊಳಚೆ ಮೋರಿ ನೀರನ್ನ ನೋಡಿ ನೋಡಿ ಸಾಕಾಗಿದೆ.
3: ಹ್ಮ್, ಸಿಟಿಗಳಲ್ಲಂತೂ ನೀರ್ ಕುಡಿಯೋಕೆ ಭಯ ಆಗತ್ತೆ.
0: ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈ ನದಿ ತೀರದಲ್ಲಿ ಕುತ್ಕೊಂಡು ನಾವೆಲ್ಲರೂ ನೀರಿನ ಬಗ್ಗೆನೇ ಮಾತಾಡ್ತಾ ಅರಿವು ಮೂಡಿಸ್ಕೊಳ್ಳೋಣ.
4: ನೀರ್ ಮಲಿನ ಆಗೋಕೆ ನಮ್ ಸಿಟಿಲಿರೋ ಕಾರ್ಖಾನೆಯಿಂದ ಬರೋ ಈ ತ್ಯಾಜ್ಯಗಳು ನದಿಗಳಿಗೆ ಸೇರಿ ಆ ನೀರು ಕಲುಷಿತವಾಗುತ್ತೆ.
1: ನಾವೆಲ್ಲ ನೀರನ್ನು ಶುದ್ಧೀಕರಿಸಿಯೇ ಕುಡಿಬೇಕು.
0: ನೀರನ್ನ ದುರ್ಬಳಕೆ ಕೂಡ ಮಾಡಬಾರ್ದು,
2: ನೀರನ್ನ ಸಂರಕ್ಷಣೆ ಮಾಡ್ಬೇಕಪ್ಪ. ಹೇಗೆ ಗೊತ್ತಾ? ಲಭ್ಯ ಇರೋ ಶುದ್ಧವಾದ ನೀರನ್ನ ಮಿತವಾಗಿ ಬಳಸ್ಬೇಕು, ನೀರನ್ನು ವ್ಯರ್ಥವಾಗದಂತೆ ತಡೆಯೋದು, ಮುಂದಿನ ಪೀಳಿಗೆಗೆ ನೀರನ್ನ ಸಂರಕ್ಷಿಸಿರುವುದು, ಇವೆಲ್ಲ ಮಾಡ್ಬೇಕು.
3: ಮುಂದಿನ ದಿನಗಳಲ್ಲಿ ನೀರಿನ ಅಭಾವನೇ ಶುರು ಆಗ್ಬಿಡುತ್ತೇನೋ.
0: ಹಾ, ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಹವಾಮಾನ ಬದಲಾವಣೆ ಇವೆರಡು ಸೇರಿ ಒಂದು ಗಂಭೀರ ಸಮಸ್ಯೆಯಾಗಿದ್ದು, ಅದಕ್ಕಾಗಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನೀರನ್ನು ಉಳಿಸುವುದು ಅತ್ಯಗತ್ಯವಾಗಿದೆ.
4: ನೀರಿನ ಸಂರಕ್ಷಣೆಗಾಗಿ ನಾವು ಮಾಡಬಹುದಾದಂತಹ ಸರಳ ಮತ್ತು ಪ್ರಮುಖ ವಿಧಾನಗಳನ್ನ ನಾ ಹೇಳ್ತೀನಿ ಕೇಳಿ. ಮೊದಲನೆಯದು, ಮನೆಗಳಲ್ಲಿ ನೀರಿನ ಮಿತ ಬಳಕೆ. ಹೇಗೆ ಅಂದ್ರೆ, ಬ್ರಷ್ ಮಾಡುವಾಗ, ಶೇವಿಂಗ್ ಮಾಡುವಾಗ ನಲ್ಲಿಯಲ್ಲಿ ನೀರನ್ನ ಸದಾ ಬಿಡಬಾರ್ದು. ಮತ್ತೆ ಸ್ನಾನಕ್ಕೆ ಶವರ್ ಬಳಸುವುದರ ಬದಲು ಬಕೆಟ್ಗಳಲ್ಲಿ ನೀರನ್ನು ಬಳಸ್ಬೇಕು. ಹಾಗೆ ಸೋರುತ್ತಿರೋ ನಲ್ಲಿಗಳನ್ನ ತಕ್ಷಣ ರಿಪೇರಿ ಮಾಡೋದು.
1: ಮಳೆ ನೀರು ಕೊಯ್ಲಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮನೆಗಳ ಮೇಲ್ಛಾವಣಿಯಲ್ಲಿ ಬೀಳುವ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಭೂಮಿಗೆ ಇಂಗಿಸುವ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು.
0: ಕೃಷಿಯಲ್ಲಿ ನೀರಿನ ನಿರ್ವಹಣೆ ಹೇಗಿರ್ಬೇಕು ಗೊತ್ತಾ? ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಪದ್ಧತಿ, ಮತ್ತೊಂದು ತುಂತುರು ನೀರಾವರಿ ಪದ್ಧತಿನೂ ಅಳವಡಿಸ್ಕೋಬಹುದು. ಮತ್ತೆ ಮಣ್ಣಿನ ತೇವಾಂಶ ಕಾಪಾಡ್ಕೊಳ್ಳೋಕೆ ಮಲ್ಚಿಂಗ್ ಪದ್ಧತಿ ಕೂಡ ಬಳಸಬಹುದು.
3: ಮಲ್ಚಿಂಗ್ ಅಂದ್ರೆ ಮುಚ್ಚಳಿಕೆ. ಗಿಡಗಳಿರುವ ಮಣ್ಣಿನ ಭಾಗವನ್ನು ಮುಚ್ಚಿ ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಳ್ಳುವುದು, ಹಾಗೆ ಕಳೆ ಬೆಳೆಯೋದನ್ನ ತಡಿಬಹುದು.
0: ಮತ್ತೆ ಮಳೆ ನೀರನ್ನು ಹಿಡಿದಿಟ್ಕೊಳ್ಳಲು ಕೃಷಿ ಹೊಂಡಗಳನ್ನು ಸಹ ನಿರ್ಮಿಸಬಹುದು.
4: ಹಾಗೆ ನೀರಿನ ಮರುಬಳಕೆ ಮಾಡಬಹುದು, ಅಂದ್ರೆ ರೀಸೈಕಲ್. ಈ ತರಕಾರಿ ನೀರು, ಅಕ್ಕಿ ತೊಳೆದ ನೀರು, ಹಾಗೆ ಆರ್ವ ವಾಟರ್ ಪ್ಯೂರಿಫೈಯರ್ ಇಂದ ಬರೋ ತ್ಯಾಜ್ಯದ ನೀರು, ಇದನ್ನ ಗಿಡಗಳಿಗೆ ಅಥವಾ ಮನೆ ಸ್ವಚ್ಛತೆಗೆ ಉಪಯೋಗಿಸಬಹುದು.
1: ಹೇ, ಈ ನಮ್ಮ ಮಾತೆಲ್ಲ ಕೇಳ್ತಾ ಕೇಳ್ತಾ ನದಿಗಳಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಬಹುಶಃ ನದಿಗಳು ಈ ಹಾಡನ್ನು ಕೇಳ್ತಾವೇನೋ ಅನ್ಸುತ್ತೆ.

0: ಆಹಾ, ಇದು ಹೆಚ್ ಆರ್ ಲೀಲಾವತಿ ಮೇಡಮ್ ಅವರ ರಚನೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಎಷ್ಟೋ ನದಿಗಳ ಹೆಸರಿದೆ ಇದರಲ್ಲಿ.
1: ನಂಗೇನನ್ನಿಸ್ತಿದೆ ಗೊತ್ತಾ, ಈ ಸುಂದರ ಪ್ರಕೃತಿಯ ಮಡಿಲಲ್ಲಿರೋ ಗಿಡ ಮರಗಳು ತಾವೇ ಮಾತಾಡ್ತಾ ಇದ್ದವೇನೋ ಅಂತ ನೋಡಿ, ಆ ಶಬ್ದಗಳನ್ನ ಕೇಳಿಸ್ಕೊಳ್ಳಿ.
2: ಹಾ, ನಾನು ಮಾವಿನ ಮರ, ಹಣ್ಣುಗಳ ರಾಜ. ನಾನು ಕೊಡೋ ಸಿಹಿ ಸಿಹಿ ಹಣ್ಣುಗಳನ್ನ ಮಾನವರು ತುಂಬಾ ಪ್ರೀತಿಯಿಂದ ಸೇವಿಸ್ತಾರೆ. ನನ್ನನ್ನ ಬೇರೆ ಬೇರೆ ರೂಪದಲ್ಲೂ, ಅಂದರೆ ಉಪ್ಪಿನಕಾಯಿ, ತೊಕ್ಕು, ಚಟ್ನಿ, ಚಿತ್ರಾನ್ನ, ರಸಾಯನ, ಹೀಗೆ ಹಲವಾರು ರೂಪದಲ್ಲಿ ಸೇವಿಸ್ತಾರೆ. ನನ್ನ ಜನ್ಮ ಸಾರ್ಥಕ.
3: ನಾನು ತೇಗದ ಮರ, ಟೀಕುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಹೆಚ್ಚು ಹೆಚ್ಚು ಬಾಳಿಕೆ ಬರ್ತೇನೆ. ನಾನು ನೈಸರ್ಗಿಕ ತೈಲಗಳನ್ನು ಹೊಂದಿರುವುದರಿಂದ ಬೇಗ ಕೊಳೆತು ಹೋಗುವುದಿಲ್ಲ. ನನಗೆ ಗೆದ್ಲು ಕೀಟಗಳ ಭಯವೂ ಇಲ್ಲ. ಮಾನವ ತನ್ನ ಮನೆಗಳನ್ನು ಕಟ್ಟಲು ನನ್ನನ್ನು ಉಪಯೋಗಿಸುತ್ತಾನೆ. ಫರ್ನಿಚರ್ಸ್ ಕೂಡ ಮಾಡ್ತಾರೆ. ನನ್ನ ಜೀವನ ಸಾರ್ಥಕತೆಯಿಂದ ಕೂಡಿದೆ.
0: ನಾನು ಬೀಟೆ ಮರ, ರೋಸ್ವುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಯಾವ ಕೀಟಗಳಿಗೂ ಹೆದರೋದಿಲ್ಲ, ನಾನು ಕೊಳೆಯೋದೂ ಇಲ್ಲ ಕೂಡ. ನನ್ನಿಂದ ದುಬಾರಿ ಫರ್ನಿಚರ್ಸ್ ಮಾಡ್ತಾರಪ್ಪ. ಸಂಗೀತ ವಾದ್ಯಗಳಿಗೂ ನನ್ನನ್ನು ಉಪಯೋಗಿಸ್ತಾರೆ. ಶ್ರೀಗಂಧ ಬಿಟ್ರೆ ನನಗೆ ಬೆಲೆ ಜಾಸ್ತಿ.
4: ನಾನು ಅರಳಿ ಮರ, ಆಮ್ಲಜನಕದ ಆಗರ. ಪರಿಸರ ಶುದ್ಧೀಕರಣಕ್ಕೆ, ಆಯುರ್ವೇದ ಚಿಕಿತ್ಸೆಗಳಿಗೆ ಹಾಗೂ ಧಾರ್ಮಿಕ ನಂಬಿಕೆಗಳಿಗೂ ವರದಾನವಾಗಿದ್ದೀನಿ. ಹಲ್ಲಿನ ಆರೈಕೆ, ಚರ್ಮದ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆಗಳಿಗೂ ಔಷಧವಾಗಿ ನನ್ನನ್ನು ಉಪಯೋಗಿಸುತ್ತಾರೆ.
0: ನಾನ್ಯಾರು ಗೊತ್ತಾ? ನಾನು ಬೇವಿನ ಮರ, ಅತ್ಯಂತ ಪ್ರಭಾವಶಾಲಿ. ಆರೋಗ್ಯ ರಕ್ಷಣೆಗೆ ನಾನು ಬೇಕೇ ಬೇಕು. ನನ್ನ ಬೇರಿನ ಕಷಾಯದಿಂದ ಅನೇಕ ರೋಗಗಳು ಗುಣವಾಗುತ್ತವೆ. ಚರ್ಮ ರೋಗಗಳಿಗೆ ನನ್ನ ಎಣ್ಣೆ ರಾಮಬಾಣ. ಹಲ್ಲಿನ ಸಮಸ್ಯೆ, ಕೂದಲಿನ ಸಮಸ್ಯೆಗಳಿಗೆ ನನ್ನಲ್ಲಿ ಔಷಧ ಇದೆ. ಧಾರ್ಮಿಕ ಸಂಪ್ರದಾಯಗಳಲ್ಲೂ ನನಗೆ ಮಹತ್ವವಿದೆ. ನನ್ನ ಜನ್ಮ ಕೂಡ ಸಾರ್ಥಕವಾಗಿದೆ.
1: ನಾನು ಶ್ರೀಗಂಧದ ಮರ. ಪ್ರಪಂಚದಾದ್ಯಂತ ನನಗೆ ಬಹಳ ಬೇಡಿಕೆ ಇದೆ. ಅತ್ಯಂತ ಸುವಾಸನೆಯುಕ್ತವಾದ ನಾನು ದಶಕಗಳ ಕಾಲ ಸುವಾಸನೆಯಿಂದ ಕೂಡಿರುತ್ತೇನೆ. ನನ್ನ ಬೆಳವಣಿಗೆ ಸ್ವಲ್ಪ ನಿಧಾನ, ಆದರೂ ಮರಗಳ ರಾಜ ನಾನೇ. ಕೃಷಿಯಲ್ಲಿ ನಾನು ಬಹಳ ಆದಾಯ ಕೊಡುವ ಮರವಾಗಿದ್ದೇನೆ.
2: ಇನ್ನು ಎಷ್ಟೋ ಮರಗಳ ಮಾತು ಕೇಳಿಸ್ತಾ ಇದೆ ಅಲ್ವಾ?

0: ಒಟ್ಟಿನಲ್ಲಿ ಪ್ರಕೃತಿ ಮಾತೆ ಮಡಿಲಲ್ಲಿರುವ ಈ ಸಸ್ಯ ಸಂಕುಲಗಳೆಲ್ಲವೂ ಒಂದಲ್ಲ ಒಂದ್ ರೀತಿ ಮಾನವನಿಗೆ ಅನುಕೂಲ ಮಾಡಿಕೊಡ್ತಾನೇ ಇದೆ.
1: ಹೌದು, ಚೈತ್ರ ಮಾಸ ವಸಂತ ಋತುಗಳಲ್ಲಿ ಚಿಗುರಿ ಬೆಳೆದು ನಳನಳಿಸುತ್ತಿರುವ ಪ್ರಕೃತಿ ಮಾತೆಯ ಈ ಸೊಬಗನ್ನು ವರ್ಣಿಸಿರುವ ಒಂದು ಹಾಡು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರೋ ಈ ಗೀತೆಯನ್ನು ಕೇಳೋಣವಾ?

0: ನಮ್ಮ ಸುತ್ತಲಿನ ಭೌತಿಕ ಪರಿಸರ, ಹವಾಮಾನ, ನೈಸರ್ಗಿಕ ಸಂಪನ್ಮೂಲಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವನೊಂದಿಗೆ ಈ ಎಲ್ಲದರ ಸಂಬಂಧವನ್ನು ಪ್ರಕೃತಿ ಅಂತ ಕರಿತೀವಲ್ವಾ? ಅಂತಹ ಪ್ರಕೃತಿ ನಮಗೆ ಆಹಾರ, ನೀರು, ಹಣ್ಣು, ತರಕಾರಿ, ಧಾನ್ಯ ಎಲ್ಲವನ್ನ ಕೊಡ್ತಾ ಇದೆ.
1: ಹೌದು, ಜೀವಜಲವಾದ ನದಿಗಳು, ಮಳೆ ಎಲ್ಲವೂ ಪ್ರಕೃತಿ ಮಾತೆ ನಮಗೆ ನೀಡಿರೋ ವರಗಳೇ.
2: ತುಂಬಾ ಇಂಪಾರ್ಟೆಂಟ್ ಆಗಿರೋ ಆಮ್ಲಜನಕವನ್ನು ಮರಗಳು ನಮಗೆ ಫ್ರೀಯಾಗಿ ಕೊಡ್ತಾ ಇವೆ ಗೊತ್ತಾ?
3: ಆಯುರ್ವೇದದ ಗಿಡ ಮೂಲಿಕೆಗಳಿಂದ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಪ್ರಕೃತಿಯೇ ಸರಿಪಡಿಸುತ್ತಿದೆ.
4: ಪರಿಸರದಲ್ಲಿರೋ ಹಸಿರು, ಹಕ್ಕಿ, ಪಕ್ಷಿಗಳ ಕಲರವ, ಹರಿಯುವ ನದಿಗಳ ಜುಳುಜುಳು ನಿನಾದ ಎಲ್ಲವೂ ನಮ್ಮ ಮನಸ್ಸಿಗೆ ಸಂತೋಷನ ಉಂಟು ಮಾಡ್ತಾ ಇದೆ ಅಲ್ವಾ?
5: ಅಲ್ವಾ ಮತ್ತೆ, ನಾವು ಈ ಪ್ರಕೃತಿ ಮಾತೆನ ಸುಂದರವಾಗಿ ಇಟ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡಬೇಕು.
1: ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು.
0: ನದಿಗಳು ಮತ್ತು ಪರಿಸರವನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಿ ಸ್ವಚ್ಛವಾಗಿಡಬೇಕು.
6: ವೃಕ್ಷೋ ರಕ್ಷತಿ ರಕ್ಷಿತಃ.
2: ನಮ್ ಚೈತ್ರ ಮಹೇಶ್ ಅವ್ರು ಬರ್ದಿರೋ ಪ್ರಕೃತಿ ಮಾತೆ ಬಗ್ಗೆ ಹಾಡು ತುಂಬಾ ಸೊಗಸಾಗಿದೆ. ಎಲ್ಲರೂ ಸೇರಿ ಹಾಡೋಣವಾ?

ಇದುವರೆಗೂ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 12:30:22. ಈಗ ವಾಣಿಜ್ಯ ಪ್ರಕಟಣೆಗಳು.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.

ಈಗ ಕೆಲವು ಪ್ರಕಟಣೆಗಳು. ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ರೋಟರಿ ಸಂಸ್ಥೆ ಸಕಲೇಶಪುರ ಇವರ ಸಂಯುಕ್ತಾಶ್ರಯದಲ್ಲಿ ನಡೆಸುತ್ತಿರುವ ನಾಕೃ ಗಣಪಯ್ಯ ರೋಟರಿ ಶ್ರವಣದೋಷವುಳ್ಳ ಮಕ್ಕಳ ವಸತಿ ಶಾಲೆ ಕಳೆದ 37 ವರ್ಷಗಳಿಂದ 1ರಿಂದ 10ನೇ ತರಗತಿಯವರೆಗೆ 6ರಿಂದ 16 ವರ್ಷ ವಯೋಮಿತಿ ಇರುವ ಶ್ರವಣದೋಷವುಳ್ಳ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಬರುತ್ತಿದ್ದು, ಇಲ್ಲಿ ಇವರಿಗೆ ವಸತಿ, ಊಟ, ಕಂಪ್ಯೂಟರ್ ಶಿಕ್ಷಣ, ಹೊಲಿಗೆ ತರಬೇತಿ ನೀಡಲಾಗುತ್ತದೆ. ವಿಶೇಷ ತರಬೇತಿ ಹೊಂದಿದ ಶಿಕ್ಷಕರಿಂದ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತದೆ. ವಿಳಾಸ: ನಾಕೃ ಗಣಪಯ್ಯ ರೋಟರಿ ಶ್ರವಣದೋಷವುಳ್ಳ ಮಕ್ಕಳ ಶಾಲೆ, ಕೌಡಳ್ಳಿ ಆನೆಮಹಲ್ ಅಂಚೆ, ಸಕಲೇಶಪುರ. ದಾಖಲಾತಿಗಾಗಿ ಸಂಪರ್ಕಿಸಿ ಲೋಕೇಶ್ ಪ್ರಾಂಶುಪಾಲರು. ದೂರವಾಣಿ ಸಂಖ್ಯೆ 9986685210 ಅಥವಾ 9141722868. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 9986685210 ಅಥವಾ 9141722868. ರಾಜೀವ್ ಗಾಂಧಿ ವಸತಿ ನಿಗಮದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿರಹಿತ ಹಾಗೂ ನಿವೇಶನರಹಿತರ ಸಮೀಕ್ಷೆ ಅರ್ಜಿ ಸಲ್ಲಿಸಲು ಅವಧಿಯನ್ನು ವಿಸ್ತರಿಸಲಾಗಿದ್ದು, ಅರ್ಜಿ ಸಲ್ಲಿಸಲು ಇದೇ ತಿಂಗಳ 30 ಕೊನೆ

ದಿನ ನಿವೇಶನ ರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಧುರರು, ವಿಶೇಷಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ https://pmay.urban.gov.in. ಶ್ರೋತೃಗಳೇ, ಈಗ ಸಮಯ 12:35. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ. ಆರೋಗ್ಯ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಜಯ ಮಹಾಂತೇಶ ಪೂಜಾರಿ ಅವರೊಂದಿಗಿನ ಸಂದರ್ಶನ ಹಾಗೂ ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ, ಈ ಕುರಿತು ಡಾಕ್ಟರ್ ಶಾಂತಲಾ ಹರ್ಲೇಕರ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಕೊಡುಗೆ ಧಾರವಾಡ ಆಕಾಶವಾಣಿ ಕೇಂದ್ರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಈ ದಿನದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ನರರೋಗ ತಜ್ಞರಾದ ಡಾ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ನರರೋಗ ತಜ್ಞರಾದ ಡಾ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
2: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮಿದುಳು ಅನ್ನೋದು ನಮ್ಮ ದೇಹದ ಬಹುಮುಖ್ಯವಾದ ಅಂಗ. ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ, ತಲೆಯಾಗ ಏನಾರ ಅದನ್ನೋ ಇಲ್ಲೋ ಅಂತ ಕೇಳ್ತಿರ್ತೀವಿ, ತಪ್ಪು ತಪ್ಪಾಗಿ ಮಾತಾಡಿದಾಗ, ಪೆದ್ ಪೆದ್ದಾಗಿ ಮಾತಾಡಿದಾಗ. ಅಂದ್ರೆ ಅಷ್ಟು ಹಗುರವಾಗಿ ನಾವು ಇದು ಮಾತಾಡುವಂತಹ ವಿಷಯ ಅಲ್ಲ. ನಮ್ಮ ಮಿದುಳು ಅನ್ನೋದು ನಮ್ಮ ಇಡೀ ದೇಹವನ್ನ ನಿಯಂತ್ರಿಸುವಂತಹ ಒಂದು ಪರಿಪೂರ್ಣ ಅಂಗ. ಈ ಮಿದುಳಿನ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸಿದ್ರು ಕಡಿಮೆನೆ, ಹೆಚ್ಚು ಕಾಳಜಿಯನ್ನ ವಹಿಸೋದು ಅತ್ಯಗತ್ಯ. ಅವಾಗವಾಗ ಕೇಳ್ತಿರ್ತೀವಿ, ಯಾರಿಗೋ ಬ್ರೈನ್ ಟ್ಯೂಮರ್ ಆತಂತ ಆಪರೇಷನ್ ಆತು ಅಂತ ಕೇಳ್ತೀವಿ. ಏನಿದು ಬ್ರೈನ್ ಟ್ಯೂಮರ್ ಅಂತಂದ್ರೆ, ಬ್ರೈನ್ ಟ್ಯೂಮರ್ಗೆ ಏನು ಕಾರಣ, ಚಿಕಿತ್ಸೆ ಏನಿದೆ ಅನ್ನೋ ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾರೆ ನರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರು. ನಮಸ್ಕಾರ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರು.
3: ನಮಸ್ಕಾರ ಮೇಡಮ್.
2: ಈಗ ಡಾಕ್ಟರ್, ಸಾಮಾನ್ಯವಾಗಿ ನಾವು ಮಿದುಳಿನ ಗಡ್ಡೆಗಳು ಬ್ರೈನ್ ಟ್ಯೂಮರ್ ಅಂತ ಸಾಮಾನ್ಯವಾಗಿ ಮಾತಾಡೋದನ್ನ ಕೇಳ್ತಿರ್ತೀವಿ. ಮಿದುಳಿನಲ್ಲೂ ಗಡ್ಡೆಗಳು ಆಗ್ತಾವ, ಯಾಕೆ ಆಗ್ತವೆ?
3: ಆಕ್ಚುಲಿ ತುಂಬಾ ಒಳ್ಳೆಯ ಪ್ರಶ್ನೆ ಮೇಡಮ್. ಜನಕ್ಕೆ ಏನಾಗುತ್ತೆ, ಮೆದುಳಲ್ಲಿ ಗಡ್ಡೆ ಅಂದ ತಕ್ಷಣ ಅವರು ಒಪ್ಕೊಳ್ಳೋದೆ ಬಹಳ ಕಷ್ಟ. ಅದಾಗತ್ತೆ, ಇದೊಂದು ನೀವು ಹೇಳ್ದಂಗೆ ಸಂಪೂರ್ಣ ಅಂಗ, ಅದರಲ್ಲೆಲ್ಲ ತೊಂದರೆಗಳಾಗದೆ ಇರುವಂತ ಸಾಧ್ಯತೆಗಳೇ ಅಂತ ಅಂದ್ರೆ, ನಮ್ಮ ಜನಕ್ಕೆ ಇದ್ರದ ನಂಬಿಕೆ ಅಥವಾ ಅದ್ರ ಜ್ಞಾನ ಬಿಟ್ಟು ಮೂಢನಂಬಿಕೆಗಳು ಬಹಳ. ಸೊ ಮೆದುಳಲ್ಲಿ ಗಡ್ಡೆಗಳು ಆಗಬಹುದು, ಅದರಲ್ಲಿ ಕಡಿಮೆ ಕಡಿಮೆ ಅಂದ್ರೆ ಒಂದು 15-19 ವೆರೈಟಿ ಇದೆ. ಅದರಲ್ಲೂ ಮತ್ತೆ ಸಬ್ ಕ್ಲಾಸ್ ಅಂದ್ರೆ ಸ್ಟೇಜ್ ಅಂತ ಕೇಳ್ತಿರ್ತಾರೆ, ಯಾವ ಸ್ಟೇಜ್ ಇದೆ ಡಾಕ್ಟರ್ ನಮ್ದು ಟ್ಯೂಮರ್ ಅಂತ. ಸೊ ಕೆಲವೊಂದು 3 ಸ್ಟೇಜ್ ಇರುತ್ತೆ, ಕೆಲವೊಂದು 4 ಸ್ಟೇಜ್ ಇರುತ್ತೆ. ಚರ್ಮದಲ್ಲಿ 5 ಲೇಯರ್ ಇದೆ. ಆಮೇಲೆ ನಮ್ಮ ತಲೆ ಬುರುಡೆ ಬರುತ್ತೆ, ತಲೆ ಬುರುಡೆ ಒಳಗಡೆ ಮೆದುಳು ಅಂತ ಮೆದುಳು ಪೊರೆ ಬರುತ್ತೆ. ಮೆದುಳು ಪೊರೆಯಲ್ಲಿ 3 ಭಾಗ, ಹೊರಗಡೆದು, ಮಧ್ಯದ್ದು, ಮೆದುಳು ಪಕ್ಕನೆ ಇರೋದು ಒಳಗಡೆದು. ಅದಾದ್ಮೇಲೆ ಮೆದುಳಿಗೆ ರಕ್ತನಾಳಗಳು, ಮೆದುಳ ನರಗಳು, ಮತ್ತೆ ಮೆದುಳು ಪ್ರಾಪರ್ ಅಂದ್ರೆ ಮೆದುಳಿಗೆ ಇರುತ್ತೆ. ಓಕೆ, ಅದಕ್ಕೆ ಸಂಬಂಧಪಟ್ಟ ನರಗಳಂತೂ ಆಲ್ರೆಡಿ ಹೇಳಿದೆ, ಕಣ್ಣುಕ ನರಳಿನ ಮೆದುಳಿನ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಸಮೀಪದಲ್ಲಿರುವಂತಹ ಪಿಟ್ಯುಟರಿ ಅಂತ ಅನ್ಬಹುದು. ರಕ್ತನಾಳದ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಇದು ಯಾವುದೇ ಭಾಗದಿಂದನೂ ಗಡ್ಡೆಗಳು ಬರಬಹುದು, ಅದೆಲ್ಲಾನು ಒಂದೇ ಮಾತಿನಲ್ಲಿ ಮೆದುಳು ಗಡ್ಡೆ ಬ್ರೈನ್ ಟ್ಯೂಮರ್ ಅಂತ ಹೇಳ್ತಾರೆ.
2: ಇಷ್ಟೆಲ್ಲ ನೀವು ಪದರುಗಳನ್ನ ದಾಟಿ ದಾಟಿ ಅಂದ್ರೆ ಒಂದು ತರಹ ಚಕ್ರವ್ಯೂಹವನ್ನ ಒಳಗೆ ಹೋದಂಗೆ ನೀವು ಮೆದುಳನ್ನ ತಲುಪುವ ರೀತಿ ಹೇಳಿದ್ರಿ. ಅಲ್ಲಿಗೆ ನಮ್ಮ ಮೆದುಳಿನ ಸೈಜ್ ಎಷ್ಟಿರ್ತದೆ?
3: ಸೈಜ್ ಗಿಂತ ತೂಕ ಅಂತ ಹೇಳ್ತೀವಿ ಮೇಡಮ್. ಆಕ್ಚುಲಿ ಏನಾಗುತ್ತೆ, ಹುಟ್ಟಿದ ಮಗುಗೆ ಬೇರೆ ಇರುತ್ತೆ, ದೊಡ್ಡವರಿಗೆ ವಯಸ್ಸಾದವರಿಗೆ ಬೇರೆ ಇರುತ್ತೆ. ಅವರೇಜ್ ಆಗಿ ಹೇಳುದ್ರೆ ಒಂದು 1200-1400 ಗ್ರಾಮ್ ಅಂದ್ರೆ 1.5 kg ಸುತ್ತಮುತ್ತ ಸ್ವಲ್ಪ ಕಡಿಮೆ ಅಷ್ಟಿರುತ್ತೆ ತೂಕ. ಬಟ್ ತೂಕಕ್ಕಿಂತ ಅದರದ್ದು ಏನಂತಾರೆ ಕೆಲಸ ಇಂಪಾರ್ಟೆಂಟ್, ಅದಕ್ಕೆ ತುಂಬಾ ಪ್ರಮುಖ.

0: ಮೆದುಳು ಗಡ್ಡೆಯ ಗುಣಲಕ್ಷಣ ಅದ್ರದ ಪ್ರಕಾರ ಹೋಗುತ್ತೆ. ಯಾಕಂದ್ರೆ ನಮ್ಮ ಬಲಗಡೆ ಮೆದುಳ ಕೆಲಸನೇ ತುಂಬಾ ಬೇರೆ ಇರುತ್ತೆ, ಎಡಗಡೆ ಮೆದುಳಲ್ಲಿನು ಇದು ಬೇರೆ ಇರುತ್ತೆ. ತುಂಬಾ ಜನಕ್ಕೆ ಗೊತ್ತಿರಲ್ಲ, ಬಲಗಡೆ ಮೆದುಳು ಎಡಗಡೆ ದೇಹ ಕಂಟ್ರೋಲ್ ಮಾಡುತ್ತೆ, ಎಡಗಡೆ ದೇಹ ಬಲಗಡೆ ಕಂಟ್ರೋಲ್ ಮಾಡುತ್ತೆ. ಇದ್ರಲ್ಲಿ ಎಡಗಡೆ ನಮ್ಮ ಪ್ರಕಾರ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಎಡಗಡೆ ಮೆದುಳಿಗೆ ನಾವು ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ಸೊ ಏನದ್ರ ಅರ್ಥ ಅಂದ್ರೆ ಎಡಗಡೆ ಮೆದುಳಲ್ಲಿ ನಾವು ಮಾತಾಡೋದನ್ನು ಮತ್ತು ಮಾತಾಡೋದನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿಗಳಿರುತ್ತೆ. ಅದಕ್ಕಾಗಿ ನಾವು ಸ್ವಲ್ಪ ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಪ್ರಮುಖವಾದಂತಹ ಅರ್ಧ ಮೆದುಳು ಅಂತ ಹೇಳ್ತೀವಿ. ಸೊ ಇನ್ನು ಮೆದುಳಿನ ಗುಣಲಕ್ಷಣ ಬಗ್ಗೆ ಬರೋಣ. ಗುಣಲಕ್ಷಣ ತುಂಬಾ ಬದಲಾವಣೆ ಆಗಿದೆ. ಸಿಂಪಲ್ ಆಗಿರುವಂತಹ ಗುಣಲಕ್ಷಣ ತಲೆನೋವು, ತಲೆನೋವು ಜೊತೆಗೆ ಯಾವ ಸಮಯದಲ್ಲಿ ತಲೆನೋವು ಇದೆ, ಎಷ್ಟು ದಿನದಿಂದ ಇದೆ. ನಮ್ಗೆ ಯಾವಾಗ್ಲೂ ತಲೆನೋವು ಇರಲಿಲ್ಲ ಸರ್, ಇವಾಗ ಒಂದು ತಿಂಗಳು ಮೂರ್ ತಿಂಗಳಿಂದ ತಲೆನೋವು ಬರ್ತಾ ಇದೆ, ಇಡೀ ತಲೆ ನೋವುತ್ತಾ ಇದೆ, ಒಂದು ಭಾಗ ನೋತಾ ಇದೆ, ಅದ್ರ ಜೊತೆಗೆ ಕಣ್ಣು ಮಂಜು ಮಂಜು ಅನ್ಸುತ್ತೆ, ಎರಡೆರಡು ಕಾಣಿಸ್ತಾ ಇದಾವೆ, ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ತುಂಬಾ ಭಾರ ಇರುತ್ತೆ, ರಾತ್ರಿ ಮಲಗೋ ಸ್ವಲ್ಪ ಕಡಿಮೆ ಇರುತ್ತೆ. ಇವೆಲ್ಲ ನಾವೆಂತೀವಿ ರೇಸ್ ರೆಸಿಪಿ ಅಂದ್ರೆ ತಲೆಬುರುಡಿಯಲ್ಲಿ ಒಳಗಡೆ ಒತ್ತಡ ಪ್ರೆಷರ್ ಜಾಸ್ತಿ ಆದಾಗಿರುವಂತ ಸಿಂಪಲ್ ಆಗಿರುವಂತಹ ಗುಣಲಕ್ಷಣ. ಇನ್ ಕೆಲವೊಬ್ರು ಅದ್ರ ಜೊತೆಗೆ ವಾಂತಿ ಶುರು ಮಾಡಬಹುದು, ಜೊತೆಗೆ ಯಾವುದೋ ಒಂದು ದೇಹದ ಭಾಗ ಶಕ್ತಿ ಕಡಿಮೆ ಆಗಿರಬಹುದು, ಸ್ಪರ್ಶ ಜ್ಞಾನದಲ್ಲಿ ಬದಲಾವಣೆ, ಮುಖ ಸೋತು ಅಥವಾ ಕಣ್ಣು ರೆಪ್ಪೆಗಳು ಮುಚ್ಚದೆ ಇರಂಗ ಅಂತ ಗುಣಲಕ್ಷಣಗಳು ಶುರು ಆಗ. ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ, ಪಿಟ್ಸ್ ಅಂತ ಬರಬಹುದು, ಜಟಕ ಅಂತ ಕನ್ನಡದಲ್ಲಿ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಮೆದುಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು, ಗಡ್ಡೆ ಇರಲಿ ಅಥವಾ ರಕ್ತಸ್ರಾವ ಇರಲಿ, ಏಟ್ ಬೆಳಿ, ಅದು ನಾನು ಹೇಳಿದಂಗೆ ಗುಣಲಕ್ಷಣ. ಅದು ಹಾಗಿದ್ದಾಗ ನಾವು ಏನ್ ಮಾಡ್ತೀವಿ, ಸ್ಟ್ರಾಂಗ್ ಆಗಿ ಇದ್ರ ಮೆದುಳಲ್ಲಿ ಏನೋ ತೊಂದರೆ ಇದೆ, ಪರೀಕ್ಷೆ ಮಾಡ್ಬಿಟ್ಟು ಸಿಂಪಲ್ ಸ್ಕ್ಯಾನ್ ಆದ್ರೂ ಮಾಡೋಣ ಅಂತ ನಾವು ಹೇಳ್ತೀವಿ ಮೇಡಮ್.
1: ಈಗ ಡಾಕ್ಟರ್, ನಾವು ಸಾಮಾನ್ಯವಾಗಿ ಮಕ್ಕಳಿಗಾದ್ರೂ ಹೇಳ್ತಿರ್ತೀವಿ, ನಾವು ಆಡುವಾಗ ಓಡುವಾಗ ತಲೆಗೆ ಪೆಟ್ಟು ಮಾಡ್ಕೋಬೇಡ, ತಲೆಗೆ ಪೆಟ್ಟು ಮಾಡ್ಕೋಬೇಡ ಅಂತ. ಅಂದ್ರೆ ಈ ತಲೆಗೆ ಏನಾದ್ರೂ ಪೆಟ್ಟಾಯ್ತು ಅಂದ್ರೆ ಅದು ಡೈರೆಕ್ಟ್ ಆಗಿ ಬ್ರೈನ್ ಗೆ ರಿಲೇಟೆಡ್ ಇರ್ತದ, ಅಥವಾ ನೀವ್ ಹೇಳಿದಂಗೆ ಔಟರ್ ಪಾರ್ಟ್ ಆಫ್ ದಿ ಹೆಡ್?
0: ಅಂದ್ರೆ ಎಷ್ಟು ಬಲದಿಂದ ತಲೆಗೆ ಎಷ್ಟು ಬೀಳುತ್ತೆ ಅದ್ರ ಪ್ರಕಾರ ಹೋಗುತ್ತೆ ಮೇಡಮ್. ತುಂಬಾ ಜನ ಹೈ ವೆಲಾಸಿಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ಗಾಡಿಲಿ ಎಷ್ಟು ಸ್ಪೀಡ್ ಆಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಂದ್ರೆ ಏನಾಗುದಿಲ್ಲ, ಹಾಗಂತ ಅದು ಒಳ್ಳೇದಲ್ಲ, ನಾನು ಉದಾಹರಣೆ ಮಾತ್ರ ಹೇಳ್ತಾ ಇರೋದು. ಇನ್ನು ಕೆಲವ್ರ ಮಕ್ಕಳು ಚೂಪಾಗಿರೋ ಚುಚ್ಕೊಂಡ್ಬಿಟ್ಟು ಮಳೆ ಅನ್ಕೊಳ್ಳಿ ಅಥವಾ ಯಾವ್ದೋ ಗೋಡೆ ಗಿಡ ಹಚ್ಕೊಂಡು ಕಟ್ ಆಗಿ ಎಲುಬು ಕಟ್ ಆಗಿರ್ಬೋದು. ನಾನು ಆಲ್ರೆಡಿ ಹೇಳಿದಂಗೆ ಯಾವ ಭಾಗದಲ್ಲಿ ಏಟ್ ಆಗಿದೆ, ಎಷ್ಟು ಏಟ್ ಆಗಿದೆ ಅದ್ರ ಪ್ರಕಾರ ಹೋಗ. ಬರೀ ಚರ್ಮದಲ್ಲಿ ಅಥವಾ ತಲೆಬುರುಡಿಗೆ ಏಟ್ ಆದ್ರೆ ನಾವು ಜಾಸ್ತಿ ಇರಲ್ಲ, ಮೆದುಳಿಗೂ ಏಟ್ ಆಗಿತ್ತು, ಸಣ್ಣ ಪುಟ್ಟ ಏಟ್ ಆದ್ರೆ ಚೆನ್ನಾಗಿದ್ದು ಪೇಷಂಟ್ ಮಾತಾಡ್ತಾ ಇದ್ರು, ಅವ್ರಿಗೆ ಆಗಿರೋ ತೊಂದರೆಗೆ ಅವರೇ ಹೇಳ್ತಾ ಇತ್ತಂದ್ರೆ ಏನ್ ಮಾಡ್ತೀವಿ, ಔಷಧಿ ತಗೊಳ್ಳಿ, ಒಂದ್ ನಾಲ್ಕೈದು ದಿನ ಇಂಜೆಕ್ಷನ್ ಕೊಡ್ತೀವಿ, ಮೆಡಿಸಿನ್ ಕೊಡ್ತೀವಿ, ನಮ್ ಅಬ್ಸರ್ವೇಷನ್ ಸಲುವಾಗಿ ವಾರ್ಡಲ್ಲಿರಿ, ಆಮೇಲೆ ನೀವು ಫಾಲೋ ಅಪ್ ಅಲ್ಲಿ ಬನ್ನಿ ಅಂತ ಹೇಳ್ತೀರಿ. ನೀವು ಆಕ್ಚುಲಿ ಮೆದುಳುಗಡ್ಡೆ ಜೊತೆಗೆ ಇದೊಂದು ಒಳ್ಳೆ ವಿಚಾರ ನೀವು ಹೇಳಿದ್ರೆ ಅಂದ್ರೆ, ಈಗ 15 ಸಾಮಾನ್ಯವಾಗಿ ಹೇಳ್ತಾರೆ ಒಂದು 45-50 ವಯಸ್ಸಿನವರಿಗೆ ತಲೆಗೇಟ್ ಆಗೋದು, ಆಕ್ಸಿಡೆಂಟ್ ಆಗಿ ಬೀಳೋದು, ಇವೆಲ್ಲ ಪ್ರಿವೆಂಟೇಬಲ್ ರೋಗಗಳು. ಅಂದ್ರೆ ಇದನ್ನ ತಡೆಗಟ್ಟಬಹುದು, ಸಿಂಪಲ್ ಆಗಿ ಹೆಲ್ಮೆಟ್ ಹಾಕೊಂಡು ಕುಡಿದೆ, ಗಾಡಿ ಹತ್ತೋದು, ಟ್ರಾಫಿಕ್ ಸಿಗ್ನಲ್ ಇದು ಮಾಡೋದು, ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಮತ್ತೆ ಮೆದುಳುಗಡ್ಡೆ ಬಗ್ಗೆ ನಾವು ಹೇಳಿದಂಗೆ, ನೀವು ತಲೆಗೇಟ್ ಆಗೋದ್ರಿಂದ ಡೈರೆಕ್ಟ್ ಆಗಿ ಮೆದುಳುಗಡ್ಡೆ ಏನ್ ಬರೋದಿಲ್ಲ, ಅದೊಂದು ಧೈರ್ಯ ಇರಲಿ. ಸೊ ಇಲ್ಲಿವರೆಗೆ ಅದ ರೀತಿ ಆದಂತಹ ಪುರಾವೆಗಳು ಇಲ್ಲ.
1: ಈಗ ಮೆದುಳು ಗಡ್ಡೆಗಳು ಅಂದ್ರೆ ಅದು ಗಡ್ಡೆಯ ಆಕಾರದೊಳಗನ ಇರ್ತದೋ ಅಥವಾ ಈ ಕ್ಲಾಟ್ಗಳು ಅಂತ ಹೇಳ್ತೀವಿ ನಾವು, ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಹಂಗಿರ್ತದೋ.
0: ಕೆಲವೊಂದು ಗಡ್ಡೆಗಳು ರಕ್ತಸ್ರಾವ ಆಗುತ್ತೆ ಮೇಡಮ್, ಕೆಲವೊಂದು ಉದಾಹರಣೆಗೆ ಗ್ರೇಡ್ 4 ಬಗ್ಗೆ ಹೇಳ್ತಾನೆ, ಗ್ಲಿಯೋಬ್ಲಾಸ್ಟೋಮ ಅಂತ ಹೇಳ್ತೀವಿ, ಅದು ಕೆಲವೊಮ್ಮೆ ಅಂದ್ರೆ ಪ್ರತಿ ಸಲ ತುಂಬಾ ಜಾಸ್ತಿ ಆದಾಗ ರಕ್ತಸ್ರಾವ ಆಗ್ಬೋದು. ಮತ್ತೆ ನಾವು ಮಲ್ಟಿಪಲ್ ಮೈಲೋಮಾ ಅಂತ ಹೇಳ್ತೀವಿ, ಸೊ ಆ ಮೈಲೋಮಾಗಳು ಮೆದುಳಿಗೆ ಏನಾದ್ರೂ ಮೆಟಾಸ್ಟಾಸಿಸ್ ಅಂತೀವಿ, ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅದಾಗ್ಬಹುದು. ಕೆಲವೊಂದು ಮೆನಿಂಜೋಮಾ ಅಂದ್ರೆ ಇವೆಲ್ಲ ರೋಗದ ನಾನು ಹೇಳ್ತಾರೋ ವಿಧಾನಗಳಿವು, ಯಾವ ಗಡ್ಡೆಗಳಲ್ಲಿ ರಕ್ತಸ್ರಾವ ಆಗ್ಬಹುದು ಅಂತ ಮಾತ್ರ ಉದಾಹರಣೆಗಳನ್ನ ಕೊಡ್ತಾ ಇರೋದು. ಕೋರಿಕಾರ್ಸಿನೋಮಾ ಅಂತ ಹೇಳ್ತೀವಿ, ಅಂದ್ರೆ ಗಡ್ಡೆಗಳು ಒಳಗಡೆ ರಕ್ತಸ್ರಾವ ಆಗೋದ್ರಿಂದ ಅದು ಮೆದುಳಲ್ಲಿರೋದ್ರಿಂದ ಮೆದುಳಲ್ಲಿ ರಕ್ತಸ್ರಾವ ಅಂತ ಹೇಳಬಹುದು. ಸೊ ಮೆದುಳು ರಕ್ತಸ್ರಾವ ಅದು ಒಂದು ಸೆಪರೇಟ್ ರೋಗನೇ, ಬಟ್ ಮೆದುಳು ಗಡ್ಡೆಗಳಲ್ಲಿ ಕೆಲವೊಂದು ವಿಧಾನಗಳಲ್ಲಿ ಮಾತ್ರ ರಕ್ತಸ್ರಾವ ಆಗಬಹುದು. ಅದು ಬಿಟ್ಟು ನಾನು ಆಲ್ರೆಡಿ ಹೇಳಿದಂಗೆ ಸಿಂಪಲ್ ಆಗಿರೋ ಗುಣಲಕ್ಷಣಗಳು ಅಂದ್ರೆ
1: ತಲೆನೋವು ವಾಂತಿ ಬರೋದು ಅಂತ. ಈಗ ಡಾಕ್ಟರ್, ಇದಕ್ಕೆ ತಪಾಸಣೆ ಮಾಡಿ ಮೆದುಳಲ್ಲಿ ಏನು ತೊಂದರೆ ಆಗಿದೆ, ಗಡ್ಡೆ ಆಗಿದೆಯೋ ಕ್ಲಾಟ್ ಆಗಿದೆಯೋ ಅಂತ ಪತ್ತೆ ಹಚ್ಚಲಿಕ್ಕೆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದ್ರಿ. ಮಾಡಿದ್ಮೇಲೆ ಆ ವ್ಯಕ್ತಿಯಲ್ಲಿ ತೊಂದರೆ ಇದೆ ಅಂತ ತಮಗೆ ಗೊತ್ತಾದ್ಮೇಲೆ ಇದು ಕೂಡ ಮೆಡಿಕೇಶನ್ ಮೂಲಕ ಪರಿಹಾರ ಕಂಡುಕೊಳ್ಬಹುದು ಅಥವಾ ಶಸ್ತ್ರಚಿಕಿತ್ಸೆ ಅನಿವಾರ್ಯ?
0: ತುಂಬಾ ಒಳ್ಳೆಯ ಅಂತ ಪ್ರಶ್ನೆ ಮೇಡಮ್. ಯಾಕಂದ್ರೆ ನಾನು ಆಲ್ರೆಡಿ ಶುರುವಾತಲ್ಲಿ ಹೇಳಿದಂಗೆ 15-19 ವೆರೈಟಿ, ಅದರಲ್ಲಿ ಮತ್ತೆ ವಿಧಗಳಿದೆ. ಎಲ್ಲಾ ರೋಗಗಳಿಗೂ ಆಪರೇಷನ್ ಅವಶ್ಯಕತೆ ಇಲ್ಲ, ಅದೇ ರೀತಿ ಎಲ್ಲಾ ರೋಗಗಳನ್ನು ನಾವು ಔಷಧಿಯಿಂದನೇ ಗುಣ ಮಾಡಕ್ಕಾಗಲ್ಲ. ಕೆಲವೊಂದು ಪ್ರೊಲ್ಯಾಕ್ಟಿನೋಮಾ ಅಂತ ಕೆಲವೊಂದು ಇದೆ, ಅದರ ರಕ್ತ ಪರೀಕ್ಷೆಯಲ್ಲಿ ಮತ್ತೆ ನಾವು ಸ್ಕ್ಯಾನ್ ವಿಧಾನಗಳು ಗೊತ್ತಾಗುತ್ತೆ ಇದು ಪ್ರೊಲ್ಯಾಕ್ಟಿನೋಮಾ ಇರಬಹುದು ಅಂತ. ಅದರಲ್ಲಿ ಕಣ್ ದೃಷ್ಟಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅಥವಾ ಕೈಕಾಲ ಶಕ್ತಿ ಕಡಿಮೆ ಆಗದೆ ಇದ್ದಾಗ ನಾವು ಔಷಧಿ ಕೊಟ್ಟು ಪೇಷಂಟ್ಗಳು ಹೇಳ್ತೀವಿ, ನೀವು ಇದೇ ರೀತಿ ಮೆಡಿಸಿನ್ ತಗೊಳ್ಳಮ್ಮ, ನೀವು ಕಡಿಮೆ ಆಗುತ್ತೆ. ಯೂಶಲಿ ಗಂಡ್ ಮಕ್ಕಳಲ್ಲೂ ಆಗ್ಬಹುದು. ಇನ್ ಕೆಲವೊಂದರಲ್ಲಿ ನಾವು

0: ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ. ಅದರಲ್ಲಿ ಡೈರೆಕ್ಟ್ ಆಗಿ ಪರೀಕ್ಷೆ ಬಯಾಪ್ಸಿ ಟೆಸ್ಟ್ ಮಾಡೋಣ ಅಥವಾ ಬೆನ್ನೂರು ಸಿ ಎಸ್ ಎಫ್ ಟೆಸ್ಟ್ ಮಾಡುವಾಗ ನಮ್ಗೆ ಗೊತ್ತಾದ್ರೆ ಅದು ಬರೀ ರೇಡಿಯೇಷನ್ ಅಂದ್ರೆ, ರೇಡಿಯೇಷನ್ ಅಂದ್ರೆ ನಾವು ಮೆಡಿಕಲ್ ಟರ್ಮ್ಸ್ ಅದೇ, ಇಟ್ ಮೆಲ್ಟ್ಸ್ ಲೈಕ್ ಐಸ್. ಸೊ ಆ ರೀತಿ ಮಾಡಬಹುದು, ರೇಡಿಯೇಷನ್ ಇಂದ ಗುಣ ಮಾಡಬಹುದು. ಬಟ್ ಅದೇ ರೀತಿ ನಮ್ಗೆ ಗೊತ್ತಿರಬೇಕು, ಎಲ್ಲ ರೋಗಕ್ಕೂ ಔಷಧಿಗಳು ಮೆದುಳುಗಡ್ಡೆಗಿಲ್ಲ. ಸೊ ಜಾಸ್ತಿ ಮೆದುಳುಗಡ್ಡೆಗೆ ಅದು ಆಪರೇಷನ್ ಮಾಡಿ ತೆಗೆದ್ರೆ ಒಳ್ಳೇದು. ಇನ್ ಕೆಲವೊಂದು ಪರ್ಟಿಕ್ಯುಲರ್ ರೋಗಗಳಲ್ಲಿ ಮಾತ್ರ ನಾವು ಡೆಫಿನೆಟ್ಲಿ ಅದು ಔಷಧಿ ಕೊಡಬಹುದು. ಆಲ್ರೆಡಿ ನೀವು ಒಂದು ಆಕ್ಚುಲಿ ಸೂಕ್ಷ್ಮವಾಗಿ ಮೆನ್ಷನ್ ಮಾಡಿದ್ರಿ, ಯಾವಾಗ ನರ ರೋಗ ತಜ್ಞರಿಗೆ ಭೇಟಿ ಆಗ್ಬೇಕು. ನಾನೊಂದು 15 ದಿನದ ಒಂದು ಪೇಷಂಟ್ ಗೆ ಇದೇ ರೀತಿ ಆಪರೇಷನ್ ಮಾಡಿ, 10 ಗಂಟೆ ಆಪರೇಷನ್ ಆಯ್ತು. ಅದು ಆ ಪೇಷಂಟ್ ಗೆ ತುಂಬಾ ದೊಡ್ಡ ಗಡ್ಡೆ, ಅದು ಆಲ್ರೆಡಿ ನರ್ಗಳೆಲ್ಲ ವೀಕ್ನೆಸ್ ಆಗಿತ್ತು. ಅದಕ್ಕೆ ತಕ್ಕಂತಹ ಎಲ್ಲ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಆಪರೇಷನ್ ಮಾಡಿದ್ವಿ. ಎಷ್ಟಾಗತ್ತೆ ಅಷ್ಟು ಮಾಡಿದ್ವಿ. ಅದೆಷ್ಟು ಬೆಳೆದಿತ್ತಂದ್ರೆ ರಕ್ತನಾಳಗಳು ನರಗಳು ಎಲ್ಲ ಅದರಲ್ಲೇ ಹೋಗ್ಬಿಟ್ಟಿತ್ತು. ಹೊಸ ತೊಂದರೆ ಆಗ್ಬಾರ್ದು ಅಂತ ಆ ಸುತ್ತಮುತ್ತ ರಕ್ತನಾಳಗಳ ಡ್ಯಾಮೇಜ್ ಆಗದಿರುವ ಹಾಗೆ ನಾವು ತೆಗೆದಿದ್ವಿ. ಇನ್ನೊಂದು ಉದಾಹರಣೆ ಅಂದ್ರೆ ನರಗುಂದಿನ ಒಂದು ಪೇಷಂಟ್, 12 ವರ್ಷದ ಮಗು, ಅದು ಪೇಪರ್ ಅಲ್ಲಿ ನಾವು ಹಾಕಿದ್ದೆ ನಾನು. ಒಂದ್ ಸೈಡ್ ಅಲ್ಲಿ ವೀಕ್ನೆಸ್ ಆಗಿ ತಲೆನೋವು ಆಗಿ ಮಗು ಆಲ್ಮೋಸ್ಟ್ ಸುಂದ ಆಗ್ತಾ ಇತ್ತು, ಅಂದ್ರೆ ಪ್ರಜ್ಞೆ ಕಡಿಮೆ ಆಗ್ತಾ ಇತ್ತು. ಆವಾಗ ಲೋಕಲ್ ಡಾಕ್ಟರ್ ಒಬ್ರು ಸ್ಕ್ಯಾನ್ ಮಾಡ್ಬಿಟ್ಟು ಅದ್ರಲ್ಲಿ ಗಂಡೆ ಕಂಡು ಬಂದ್ರು, ಇನ್ನೊಂದ್ 10 ದಿನ ಔಷಧಿ ತಗೊಳ್ರಿ, ಲಕ್ವ ಆದಂಗಿದೆ, 12 ವರ್ಷದಾಗೆ ಆ ರೀತಿ ಆಗೋ ಸಾಧ್ಯತೆ ಕಡಿಮೆ, ಸೊ ನೀವು ಆಮೇಲೆ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಪ್ರಾಬ್ಲಮ್ ಏನಾಗುವುದಂದ್ರೆ ನಾವು ಸಮಯದಲ್ಲಿ ನೀವು ಬರ್ಲಿಲ್ಲ ಆ ಪೇಷಂಟ್, ತುಂಬಾ ತೊಂದರೆಗಳಾದ್ರೆ ಟ್ರೀಟ್ಮೆಂಟ್ ಮತ್ತೆ ರಿಸಲ್ಟ್ ಕೊಡೋದು ತುಂಬಾ ಕಷ್ಟ ಆಗತ್ತೆ. ಇದೊಂದು ಒಳ್ಳೆಯ ಉದಾಹರಣೆ, ತೊಂದರೆಗಳು ಗೊತ್ತಾದನು ಸರಿಯಾದ ಸಮಯದಲ್ಲಿ ಜನ ಬರೋದು ತುಂಬಾ ಇಂಪಾರ್ಟೆಂಟ್. ಸೊ ಲೇಟ್ ಆಗಿ ಬಂದ್ರೆ ತುಂಬಾ ತೊಂದರೆಗಳಾದಾಗ ನಮ್ಗೆ ಅದರ ಪೂರ್ತಿ ಗುಣ ಪಡಿಸೋದು ರಿಸಲ್ಟ್ ಕೊಡೋದು ಕಷ್ಟ ಆಗುತ್ತೆ.
1: ಅಂದ್ರೆ ಈಗ ಇದರ ಮುಖ್ಯ ಲಕ್ಷಣಗಳಾದಂತ ಅಂದ್ರೆ ನಿರಂತರವಾದ ತಲೆನೋವು ಇದ್ದಿರಬಹುದು ಅಥವಾ ವಾಮಿಟಿಂಗ್ ಇದ್ದಿರಬಹುದು, ದೃಷ್ಟಿ ಮಂಜಾಗುವಿಕೆ ಇದ್ದಿರಬಹುದು, ನಮ್ಮ ದೇಹ ಇಂಬ್ಯಾಲೆನ್ಸ್ ಆಗಿ ನಡೀಲಿಕ್ಕೆ ಕಷ್ಟ ಆಗ್ತಿರ್ಬೋದು, ಈ ತರದ ಲಕ್ಷಣಗಳು ಕಂಡು ಬಂದಾಗ ನಿಧಾನ ಮಾಡದೆ ನರರೋಗ ತಜ್ಞರನ್ನು ಭೇಟಿಯಾಗುವುದು ಸೂಕ್ತ.
0: ಸೂಕ್ತ ಮೇಡಮ್. ಕೆಲವೊಂದು ನಾವು ಸೂಪರ್ ಸ್ಪೆಷಲಿಸ್ಟ್ ಇರೋದ್ರಿಂದ ತುಂಬಾ ಜನ ರೆಫರ್ಡ್ ಅಂತಾರೆ, ಅಂದ್ರೆ ಆಲ್ರೆಡಿ ಚೆಕ್ಅಪ್ ಮಾಡ್ಬಿಟ್ಟು ಗಡ್ಡೆನ ಪರಿಶೀಲನೆ ಮಾಡ್ಕೊಂಡು ಕಂಡು ಹಿಡಿದಿರ್ತಾರೆ, ಅವರು ಬಂದು ನಮಗೆ ಕನ್ಸಲ್ಟೇಷನ್ ಮಾಡ್ತಾರೆ, ನಾವು ಕೆಲವೊಂದು ಕೇಳ್ತೀವಿ. ಇನ್ನೊಂದು ಉದಾಹರಣೆ ಹೇಳ್ಬೇಕಾದ್ರೆ ಒಂದು 1 ತಿಂಗಳ ಹಿಂದ್ಗಡೆ ಇದೇ ರೀತಿ ಕಡೆ ವೀಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಸ್ಕ್ಯಾನ್ ಆಗಿದೆ, ಹೆಚ್ಚು ಕಡಿಮೆ 1/3 ಅಂಶದ ಮೆದುಳಷ್ಟು ಗಡ್ಡೆ ಇದೆ, ಮೆನಿಜೋಮ ಗಡ್ಡೆ ಇದೆ. ಆ ತಾಯಿಗೆ ಬರುವತ್ತಿಗೆ ತುಂಬಾ ವೀಕ್ನೆಸ್ ಆಗ್ಬಿಟ್ಟು ಬಲಗಡೆ ಮಾತು ಆಲ್ಮೋಸ್ಟ್ ನಿಲ್ಲಕ್ ಶುರು ಆಗಿತ್ತು. ಅದನ್ನ ಒಂದು 6-8 ತಾಸು ಸರ್ಜರಿ ಮಾಡಿ ತೆಗೆದ್ವಿ, ಪೂರ್ತಿ ಒಂದು ಗಡ್ಡೆ ಒಂದೇ ಪೀಸ್ ಅಲ್ಲಿ ಬಂದಂಗಾಯ್ತು. ಸೊ ನೀವು ಮೆನ್ಷನ್ ಮಾಡಿದಾಗ ಅವರು ಸರಿಯಾದ ಸಮಯದಲ್ಲಿ ಬಂದು ತೊಂದರೆಗಳು ಆಗದೆ ಇರುವಂಗೆ ಆದ್ರೆ ಅಟ್ಲೀಸ್ಟ್ ಮೆದುಳಲ್ಲಿ ಗಡ್ಡೆ ಇದೆ ಅಂತ ಗೊತ್ತಾದಾಗ ನೀವು ತುಂಬಾ ಲೇಟ್ ಮಾಡಬಾರ್ದು, ಸಮಯ ಕಡಿಬಾರ್ದು. ಸೂಪರ್ ಸ್ಪೆಷಲಿಸ್ಟ್ ಹೇಳಿದಂಗೆ ಅದು ಸರ್ಜರಿ ಹೇಳಿದ್ರೆ ದಯವಿಟ್ಟು ಸಮಯದಲ್ಲಿ ಮಾಡಿಸ್ಕೊಳ್ತೀವಿ.
1: ಈಗ ಡಾಕ್ಟರ್, ಈ ಮೆದುಳು ಗಡ್ಡೆಗಳು ಈಗ ಮಾತಾಡ್ತಾ ನೀವು 2-3 ಉದಾಹರಣೆಗಳನ್ನು ಕೊಟ್ಟ ಹಾಗೆ ಕೆಲವು ದೊಡ್ಡ ಸೈಜ್ ಅಲ್ಲಿ ಇರ್ತದೆ, ಕೆಲವು ಚಿಕ್ಕದಿರ್ತದೆ. ಇವು ಒಂದ್ಸತಿ ನೀವು ಸರ್ಜರಿ ಮಾಡಿ ತೆಗೆದ ಮೇಲೆ ಮತ್ತೆ ಮತ್ತೆ ಮರುಕಳಿಸೋ ಸಾಧ್ಯತೆ ಇರ್ತದ?
0: ಗ್ರೇಡ್ 1 ಮತ್ತೆ ಗ್ರೇಡ್ 2 ಮೇಡಮ್ ಬರೋದಿಲ್ಲ ಮೇಡಮ್. ಅದಕ್ಕೆ ಯೂಶಲಿ ನಾವೇನ್ ಮಾಡ್ತೀವಿ, ಸರ್ಜರಿಯ ಮೂಲಕ ಏನಂದ್ರೆ ನಮ್ ತಾತ್ಪರ್ಯ ಅಂದ್ರೆ ಒಂದು ಅದರದ ಸೈಜ್ ಕಡಿಮೆ ಮಾಡಬೇಕು. ನಾನೊಂದು ಆಲ್ರೆಡಿ ಉದಾಹರಣೆ ಕೊಟ್ಟೆ, ಕೆಲವೊಂದಂದ್ರೂ ಪೂರ್ತಿ ತೆಗೆದೆ, ಅದನ್ನ ಒಂದ್ ಸ್ವಲ್ಪ ಬಿಡುವ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಸೇಫ್ ಸುರಕ್ಷಿತವಾದಂತ ಮೆದುಳು ಭಾಗಗಳಲ್ಲಿದ್ದು. ಇನ್ನು ಕೆಲವೊಂದರಲ್ಲಿ ರಕ್ತನಾಳ ಒಳಗಡೆ ಇರುತ್ತೆ, ಅವಾಗ ಗಡ್ಡೆ ತೆಗೆದ್ಬಿಟ್ಟು ಆ ರಕ್ತನಾಳ ಡ್ಯಾಮೇಜ್ ಆಯ್ತು, ನರ ಡ್ಯಾಮೇಜ್ ಆದ್ರೆ ಉಪಯೋಗ ಇಲ್ಲ. ಸೊ ಆ ರೀತಿ ಇದ್ದಾಗ ನಾವೇನ್ ಮಾಡುತ್ತೆ, ಹೊಸ ತೊಂದರೆ ಆಗುವುದನ್ನು ಬಿಟ್ಟು ಬರ್ತೀವಿ. ಸೊ ಮತ್ತೆ ಬರುವಂತ ರೋಗಗಳು ಗ್ರೇಡ್ 3 ಮತ್ತೆ ಗ್ರೇಡ್ 4 ಇದ್ದಾಗ ಅದು ಬರಬಹುದು. ಅದಕ್ಕೆ ಬೇರೆ ಸಪ್ಲಿಮೆಂಟ್ ಟ್ರೀಟ್ಮೆಂಟ್ ಇರುತ್ತೆ, ಆಪರೇಷನ್ ಜೊತೆಗೆ ಕೀಮೋ ಥೆರಪಿ ಕೊಡಬೇಕಾಗ್ಬಹುದು, ರೇಡಿಯೇಷನ್ ಕೊಡಬೇಕಾಗ್ಬಹುದು. ಪ್ರತಿಯೊಂದು ರೋಗಕ್ಕೂ ಒಂದು ಪರ್ಟಿಕ್ಯುಲರ್ 5-year ಸರ್ವೈವಲ್ ರೇಟ್ ಅಂತ ಇರುತ್ತೆ, ಈ ರೋಗಕ್ಕೆ ಇಷ್ಟು ಬದುಕುವಂತ ಸಾಧ್ಯತೆಗಳು ಕನ್ನಡದಲ್ಲಿ ಹೇಳಬೇಕಾಗಿರುತ್ತೆ. ಅದರ ಪ್ರಕಾರ ಮಾಡಿ ನಾವು ಟ್ರೀಟ್ಮೆಂಟ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಹಾ, ಈ ಗ್ರೇಡ್ ಬಂದಿದೆಪ್ಪ, ನಾವು ಟೆಸ್ಟ್ ಮಾಡಿಸಿದೀವಿ, ಇದನ್ನ ಮುಂದಿನ ಮಾಡಿಸ್ಕೋದು ಒಳ್ಳೇದಂತ ನಾವು ಹೇಳ್ತೀವಿ. ಸೊ ಆ ರೀತಿ ರೋಗಗಳು ಕೆಲವೊಂದು ವಾಪಸ್ ಬರಬಹುದು, ಕೆಲವೊಂದಂತೂ ಬರೋದೇ ಇಲ್ಲ.
1: ಈಗ ಡಾಕ್ಟ್ರೆ, ಇನ್ನೊಂದು ನಾವೇನ್ ಕೇಳ್ತಿರ್ತೀವಿ ಅಂತಂದ್ರೆ, ನೀವು ಮಾತಾಡ್ತಾ ಹೇಳಿದ್ರಿ ನಮ್ಮ ಎಡಗಡೆಯ ಮೆದುಳು ಬಲಗಡೆಯ ಭಾಗವನ್ನ, ಬಲಗಡೆ ಮೆದುಳು ಎಡಗಡೆಯ ಭಾಗವನ್ನ ನಿಯಂತ್ರಿಸ್ತದ ಅಂತೇಳಿ. ಈ ಆಕ್ಸಿಡೆಂಟ್ ಗಳು ಆದಾಗ, ತಲೆಯ ಹಿಂಭಾಗದಲ್ಲಿ ಪೆಟ್ಟಾದಾಗ ಅವ್ರಿಗೆ ಬ್ರೈನ್ ಡೆಡ್ ಅನ್ನುವಂತ ಒಂದು ಶಬ್ದವನ್ನ ವೈದ್ಯರು ಬಳಸ್ತಿರ್ತಾರೆ. ಯಾವ ಸಮಯದಲ್ಲಿ ಬ್ರೈನ್ ಡೆಡ್ ಆಗ್ತದಂತೆ
0: ಅಂದ್ರೆ ಮೇಡಮ್, ಆಕ್ಚುಲಿ ಏನಾಗಿರುತ್ತೆ, ಅದಕ್ಕೂ ಒಂದು ಕೆಲವೊಂದು ಫಿಕ್ಸ್ ಇಂಡಿಕೇ ಅಥವಾ ಫ್ಯಾಕ್ಟರ್ಸ್ ಇದೆ. ಒಂದು ಮನುಷ್ಯ ತನ್ನಗೆ ತಾನೇ ಉಸಿರಾಡೋದಿಲ್ಲ ಅಂದ್ರೆ, 1 ನಿಮಿಷ ನಾವು ಪರೀಕ್ಷೆ ಮಾಡ್ತೀವಿ, ಕಿವಿಯಲ್ಲಿ ತಂಪು ನೀರು ಹಾಕಿ ಅದರಿಂದ ಕಣ್ಣಲ್ಲಿ ರಿಯಾಕ್ಷನ್ ಆಗ್ತದೆ, ನಾವು ಕ್ಯಾಲೋರಿ ಟೆಸ್ಟ್ ಅಂತ ಹೇಳ್ತೀವಿ. ಕಣ್ಣಲ್ಲಿ ನಮ್ಗೆ ಒಂದು ಸಣ್ಣಾಗಿರೋ ಗಾಳಿನೇ ಜೋರಾಗಿ ಬಡಿಲಿ ಅಥವಾ ಒಂದು ಉಸುಕು ಅಥವಾ ಧೂಳು ಬಿದ್ರು ನಮಗೆ ಕಣ್ಣು ಮುಚ್ಕೊತೀವಿ, ಆ ರೀತಿ ಪರೀಕ್ಷೆಗಳನ್ನ ನಾವು ಮಾಡ್ತೀವಿ. ಕಣ್ಣಿನಲ್ಲಿ ರಿಯಾಕ್ಷನ್ ಇದೆಯಾ ಇಲ್ಲ, ಲೈಟ್ಗೆ ಅದು ರಿಯಾಕ್ಷನ್ ಮಾಡುತ್ತೆ. ಮತ್ತೆ ಸ್ವಲ್ಪ ನಿಮ್ಗೆ ಗೊತ್ತಿರಬಹುದು, ನಮ್ಗೆ ಜೊಲ್ಲ ಆಗ್ಲಿ ಅಥವಾ ಒಂದು ಊಟದ ಒಂದು ಅಗಳು ನಮ್ಗೆ ನೆತ್ತಿಗೆತ್ತಿತಪ್ಪ ಜೀವ ಹೋದಂಗಾಯ್ತು ಅಂತ. ಸೊ ಇವೆಲ್ಲ ಯಾಕೆ ಹೇಳ್ತಾರೆ, ಇದು ತುಂಬಾ ಸೂಕ್ಷ್ಮವಾಗಿರುವಂತಹ ನರದ ರಿಸ್ಪಾನ್ಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಈ ರೀತಿ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಿ ಅದರಲ್ಲಿ

0: ನಾವು ಪಾಸಿಟಿವ್ ರೆಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನಾವು ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿ, ಇದು ಮೆಡಿಕಲ್ ಟರ್ಮ್ಸ್ ಅಲ್ಲಿ. ಜನಕ್ಕೆ ಇದು ನಾನು ಹೇಳೋದ್ರಿಂದ ಈ ಪದಗಳ ಕಿವಿಯಲ್ಲಿ ಹೋದ್ರೆ ಡಾಕ್ಟರ್ ಅವ್ರು ತಿಳಿಸಿ ಹೇಳುವಾಗ ಅವ್ರಿಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಹೇಳಿದಂಗೆ ಮತ್ತೆ ಮತ್ತೆ ಬಹಳ ಜನಕ್ಕೆ ಹೇಳ್ತೀನಿ, ದಯವಿಟ್ಟು ತಲೆಗೇಟ್ ಆಗೋದು ಅಂತಹ ಆಗದಿರೋ ನೋಡ್ಕೊಳ್ಳೋ ಅಂತ ರೋಗ, ಹೆಲ್ಮೆಟ್ ಹಾಕದೆ ಗಾಡಿ ಹತ್ಬೇಡಿ, ಕುಡ್ದ್ಬಿಟ್ಟು ಗಾಡಿ ಹತ್ಬಿಡಿ, ರಾತ್ರಿ ಅವಶ್ಯಕತೆ ಇಲ್ಲ ಅಂದ್ರೆ ಗಾಡಿಯಲ್ಲಿ ಹೋಗ್ಬೇಡಿ. ನೀವು ಸರಿಯಾಗಿದ್ರು ಇನ್ನೊಬ್ರು ಬಂದು ಗುದ್ಸ್ಬೋದು, ಏನೋ ಒಂದು ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಿದ್ದಾಗ ಸಣ್ಣ ಪುಟ್ಟ ಏಟಾದ್ರೂ ಟ್ರೀಟ್ಮೆಂಟ್ ಇದೆ. ಈಗಿರುವ ವಿಜ್ಞಾನದಲ್ಲಿ ಆಲ್ಮೋಸ್ಟ್ ಜೀವ ಹೋಗುವಂತಹ ಪೇಷಂಟ್ ಅನ್ನು ತುಂಬಾ ಬಗ್ಸಿ ಎದ್ದು ಅಡ್ಡಾಡುವಂತಹ ಉದಾಹರಣೆಗಳಿದೆ. ಬಟ್ ಅದು ಆಗದೆ ಇರೋ ಅಂತ ನೋಡ್ಕೊಂಡ್ರೆ ಇನ್ನೂ ಒಳ್ಳೇದು.
1: ಹೌದು, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಹಾಗೆ. ಈಗ ಡಾಕ್ಟರ್, ಒಂದು ನಿಮ್ಗೆ ಕೊನೆಯ ಪ್ರಶ್ನೆ ನಾನು ನಿಮ್ಗೆ ಕೇಳುದು ಅಂದ್ರೆ, ಈ ಬ್ರೈನ್ಗೆ ಟ್ಯೂಮರ್ ಆಗ್ಲಿ ಅಥವಾ ಏನೋ ತೊಂದರೆ ಆದಾಗ ಸರ್ಜರಿ ಅಂತ ಮಾಡಿದ್ರೆ, ಈಗ ನಾವು ಕೀ ಹೋಲ್ ಸರ್ಜರಿ ಅಂತ ಕೇಳ್ತೀವಿ, ಇದರಲ್ಲಿ ಏನಾದ್ರೂ ಬದಲಾವಣೆಗಳು ಇದೆಯಾ ಅಥವಾ ಪೂರ್ತಿ ತಲೆಯನ್ನ ಶೇವ್ ಮಾಡಿ ನಾರ್ಮಲ್ ಸರ್ಜರಿ ಮಾಡೋ ತರಾನೇ ಮಾಡ್ತೀವಿ?
0: ಆಕ್ಚುಲಿ ತುಂಬಾ ಒಳ್ಳೆಯ ಪ್ರಶ್ನೆ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ, ತುಂಬಾ ಜನ ಕೇಳೋದಿಲ್ಲ ಈ ಪ್ರಶ್ನೆ. ನಾನಾಗಿ ಉಲ್ಟಾ ಪೇಷಂಟ್ಗೆ ನಾನು ಹೇಳ್ತಿರ್ತೀನಿ, ಸರ್ ನಿಮ್ ಈ ರೀತಿ ರೋಗದಲ್ಲಿ ಈ ರೀತಿ ಮಾಡೋಣ, ಸೊ ನಿಮ್ಗೆ ಅವಶ್ಯಕತೆ ಇಲ್ಲ, ದೊಡ್ಡದಾಗ ಪೂರ್ತಿ ಶೇವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಸ್ಪೆಷಲಿ ಲೇಡೀಸ್ಗೆ, ಅವರಿಗೆ ಬೇಕು ಅಂದ್ರೆ ಮಾತ್ರ ತೆಗಿತೀವಿ. ನಾನು ಕೆಲವೊಂದು ಉದಾಹರಣೆಗಳನ್ನ ರೆಗ್ಯುಲರ್ ಆಗಿ ಪೇಪರ್ ಹಾಕಿ, ಒಂದು ಪೇಷಂಟ್ ಹೀದೇ ಆಗಿತ್ತು, ತಲೆನೋವು ಅಂತ ಬಂದ್ರು, ಮೈಗ್ರೇನ್ ಇರ್ಬೋದು, ಮಾ ಔಷಧಿ ನಾನೇ ಕೊಟ್ಟೆ, ಆಮೇಲೆ 15 ದಿನ ಸರ್ ಕಡಿಮೆ ಆಗಿಲ್ಲ, ಸ್ಕ್ಯಾನ್ ಮಾಡೋಣ, ಮೆದುಳುಗಡ್ಡೆ ಇತ್ತು. ಸೊ ಒಂದು ಆಪರೇಷನ್ ನಾವು ಸ್ಮಾಲ್ ಹೋಲ್ ಮಾಡ್ಬಿಟ್ಟು ಕ್ಲಿಯರ್ ಮಾಡಿದ್ವಿ. ನಾನು ಆಲ್ರೆಡಿ ಹೇಳಿದಂಗೆ ಕೆಲವೊಂದು ಇಂಡಿಕೇಟೆಡ್ ಪೇಷಂಟ್ಗೆ ಡೆಫಿನೆಟ್ಲಿ ಕೀ ಹೋಲ್ ಸರ್ಜರಿ ಮಾಡಬಹುದು. ಸೈಜ್ ತುಂಬಾ ಜಾಸ್ತಿ ಇತ್ತು, ಸುತ್ತಮುತ್ತ ಸೂಕ್ಷ್ಮವಾಗಿರುವಂತಹ ಮೆದುಳಿನ ಭಾಗಗಳಿದ್ದಾಗ ನಾವು ಕೀ ಹೋಲ್ ಮಾಡ್ಬಿಟ್ಟು ಸಣ್ಣ ಜಾಗದಲ್ಲಿ ಒದ್ದಾಡೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಅವಾಗ ಹೇಳ್ತೀವಿ ಗಡ್ಡೆ ಸೈಜ್ ಜಾಸ್ತಿ ಆಗಿದೆ ಅಮ್ಮ, ನೀವು ರೆಗ್ಯುಲರ್ ಮಾಡೋದು ಒಳ್ಳೇದು ನಿಮಗೆ, ಅದ್ರ ಅನಾನುಕೂಲತೆ ಕಾಂಪ್ಲಿಕೇಶನ್ಸ್ ಆಗುವ ಸಾಧ್ಯತೆ ಇರೋದಿಲ್ಲ. ಪಿಟ್ಯುಟರಿ ಬಗ್ಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಮೊದಲದಂಗೆ ಓಪನ್ ಮಾಡೋ ಸಾಧ್ಯತೆ ಬಹಳ ಕಡಿಮೆ. ಕೆಲವೊಂದು ಆಪರೇಷನ್ ಮಾಡ್ತೀವಿ, ಕೆಲವೊಂದು ಪಿಟ್ಯುಟರಿ, ಬಟ್ ತುಂಬಾ ಆಪರೇಷನ್ ಮೂಗಿಂದ ಮಾಡ್ತೀವಿ, ಅವ್ರಿಗೆ ಆಪರೇಷನ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಇನ್ ಕೆಲವೊಂದು ಕಿವಿ ಹಿಂದೆ ಭಾಗದಲ್ಲಿ ಸಣ್ಣದಾಗಿ ಕೀ ಹೋಲ್ ಆಪರೇಷನ್ ಮಾಡಿ, ಟ್ರೈಜಮ್ ನ್ಯೂರಾಲಜಿ ಅಂತ, ರಕ್ತ ನಾಳ ಒಂದು 5ನೇ ನರದ ಮೇಲೆ ಕೂತಿರುತ್ತೆ, ಮುಖ ಉರಿ ನೋವು ಶಾಕ್ ಹೊಡೆದಂಗೆ ನೋವು ಬದಿರುತ್ತೆ, ಅದು ಸಣ್ಣದಾಗಿ ಗಡ್ಡೆಗಳಾಗಿರುತ್ತೆ. ಕೀ ಹೋಲ್ ಸರ್ಜರಿಗಳು ತುಂಬಾ ಬದಲಾವಣೆಗಳಾಗಿದೆ. ಮೊದಲದಂಗೆ ಪೂರ್ತಿ ಹೆಡ್ ಶೇವ್ ಮಾಡೋ ಅವಶ್ಯಕತೆ ಇಲ್ಲ, ಪೂರ್ತಿ ಕೊಯ್ದು ಅಥವಾ ಓಪನ್ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸರ್ಜರಿ ನಾವು
1: ಬದಲಾವಣೆ ತುಂಬಾ ಆಗಿದೆ.
0: ಹೌದು,
1: ಅಂದ್ರೆ ಮೊದಲು ಒಂದು ಕಾಲಕ್ಕೆ ಜನ ಹೆದರ್ತಿದ್ರು ಮೆದುಳಿನ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣನೇ, ನಾನು ಹೊಳ್ಳಿ ಬದುಕ್ ಬರ್ತೀನೋ ಇಲ್ಲೋ ಅನ್ನೋ ಒಂದು ಭಯ ಇತ್ತು.
0: ಈಗೂ ತುಂಬಾ ಮೂಢನಂಬಿಕೆಗಳಿದೆ ಮೇಡಮ್. ಇಷ್ಟೆಲ್ಲ ನಾವು ಹೇಳಿದಾಗ ಉದಾಹರಣೆಗಳು ತೋರಿಸಿದ್ರು, ನಾವು ಅವರು ನೋಡ್ತಿರ್ತಾರೆ ಟಿವಿಲಿ, ನ್ಯೂಸ್ ಪೇಪರ್ ಓದ್ತಿರ್ತಾರೆ. ಆದ್ರೂ ಅನ್ಫಾರ್ಚುನೇಟ್ಲಿ ಈ ರೀತಿ ಮೋಸ್ಟ್ಲಿ ಕಾರ್ಯಕ್ರಮದಿಂದ ಅವ್ರಿಗೆ ಏನಾಗುತ್ತೆ, ಜ್ಞಾನ ಬಂದ್ರೆ ಒಳ್ಳೇದು. ಮೂಢನಂಬಿಕೆಗಳು ಬೇಡ, ದಯವಿಟ್ಟು ಬೇಡ, ಅದರ ಜ್ಞಾನ ಪಡ್ಕೊಳ್ಳೋಣ. ಏನೇ ಇದ್ರೆ ಸಮಾಲೋಚನೆ ಮಾಡಲ್ಲ, ಒಬ್ರಿಲ್ಲಾದ್ರೆ ಇನ್ನೊಬ್ರು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಬಟ್ ಕರೆಕ್ಟ್ ಆಗಿರುವಂತ ಚಿಕಿತ್ಸೆ
1: ಅಲ್ಲ, ಅಟ್ ಲೀಸ್ಟ್ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಆದ್ರೂ ಮಾಡಿದ್ರೆ ಅರ್ಧ ಆರಾಮಾಗ್ತದೆ.
0: ನಿಜ.
1: ಆಯ್ತು ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರ, ಈ ಮೆದುಳು ಗಡ್ಡೆ ಹೆಂಗಿರ್ತದ, ಮೆದುಳಿನ ಕಾರ್ಯವೈಖರಿಯ ಜೊತೆ ಜೊತೆಗೆ ಗಡ್ಡೆಗಳು ಆಗುವುದಕ್ಕೆ ಏನ್ ಕಾರಣ, ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ನಮ್ಮ ಕೇಳುಗರಲ್ಲಿ ಕಳಕಳಿಯಾಗಿ ಕೇಳ್ಕೊಂಡಿದ್ದು ಅಂದ್ರೆ, ಯಾವುದೇ ತರಹದ ತಲೆನೋವು, ವಾಂತಿ, ನಡಿಗೆಯಲ್ಲಿ ಇಂಬ್ಯಾಲೆನ್ಸ್ ಆಗಿರೋದು, ಇಂತಹ ಲಕ್ಷಣಗಳು ಕಂಡು ಬಂದಾಗ ಏನೋ ಆಗಿರಬಹುದು, ವೀಕ್ನೆಸ್ ಆಗಿರಬಹುದು ಅಂತ ಉದಾಸೀನ ಮಾಡದೆ ನರ ರೋಗ ತಜ್ಞರನ್ನ ಸೂಕ್ತ ಸಮಯದಲ್ಲಿ ಭೇಟಿ ಆದಾಗ ಮುಂದೆ ಆಗುವಂತ ಅನಾಹುತವನ್ನ ತಪ್ಪಿಸ್ಕೊಳ್ಬಹುದು ಮತ್ತೆ ಸುಲಭವಾಗಿ ಚಿಕಿತ್ಸೆಯನ್ನ ಪಡಿಬಹುದು ಅನ್ನೋ ಮಾತನ್ನ ತಾವು ಹೇಳಿದ್ರಿ. ಮತ್ತೆ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರ ಕ್ಲಿನಿಕ್ ಹುಬ್ಬಳ್ಳಿ ಜೊತೆಗೆ ಜನರಿಗೆ ಅನುಕೂಲ ಆಗ್ಲಿ ಅಂತ ಬೆಳಗಾವಿಯಲ್ಲಿ ಕೂಡ ಇದೆ. ಹೆಚ್ಚಿನ ತೊಂದರೆ ಇದ್ರೆ, ನರ ರೋಗಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸುಲಭವಾಗಿ ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಆಶಿಸ್ತಾ ಈ ಸಂದರ್ಶನವನ್ನ ಇಲ್ಲಿಗೆ ಮುಗಿಸೋಣ.
0: ಧನ್ಯವಾದಗಳು, ನಮಸ್ಕಾರ.
2: ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಮಾಹಿತಿ ಕೇಳುತ್ತೀರಿ. ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶಾಂತಲಾ ಹರ್ಲೇಕರ್ ಅವರು.
3: ಒಂದು ನವಜಾತ ಶಿಶು ಹಾಗೂ ಅದರ ತಾಯಿ ಮನೆಗೆ ಬಂದಾಗ ಆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗುವುದು. ಆದರೆ ಅವರಿಬ್ಬರ ಆರೈಕೆಯಲ್ಲಿ ಹಲವಾರು ಪದ್ಧತಿಗಳು ಹಾಗೂ ಚಿತ್ರ ವಿಚಿತ್ರವಾದ ನಂಬಿಕೆಗಳು ಕಂಡುಬರುವು. ಅವು ಯಾವುವು ಹಾಗೂ ಅವುಗಳಿಂದ ಆಗುವ ಪರಿಣಾಮಗಳು ಏನು ಎಂಬುದರ ಬಗ್ಗೆ ವಿಚಾರ ಮಾಡೋಣ. ಮೊದಲಿಗಾಗಿ ನಾವು ಪದ್ಧತಿ ಅಂದರೆ ಏನು ಹಾಗೂ ಅದು ಹೇಗೆ ಚಾಲನೆಯಲ್ಲಿ ಬಂತು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಹಲವಾರು ವರ್ಷಗಳಿಂದ ಕಾಯ್ದುಕೊಂಡು ಬಂದಿರುವಂತಹ ರೀತಿಗಳೇ ಪದ್ಧತಿ. ಹಿಂದಿನ ಕಾಲದ ಜನರು ತಮಗೆ ಅನುಕೂಲವಾದಂತೆ ಆಗಿನ ಕಾಲದಲ್ಲಿ ಲಭ್ಯವಾಗಿ

ವಸ್ತುಗಳನ್ನು ಉಪಯೋಗಿಸಿ ಉತ್ತಮವಾದ ಆರೈಕೆ ಕೊಡುವ ಪ್ರಯತ್ನ ಮಾಡುತ್ತಿದ್ದರು. ಉದಾಹರಣೆಗಾಗಿ ಆ ಕಾಲದಲ್ಲಿ ಚಳಿ ಜಾಸ್ತಿ, ಮಳೆ ಜಾಸ್ತಿ, ಸ್ವೆಟರ್, ಹೊದಿಕೆ, ಗಾದಿ ಉಪಯೋಗ ಕಮ್ಮಿ. ಹೀಗಾಗಿ ಬಾಣಂತಿ ಹಾಗೂ ನವಶಿಶುವಿಗೆ ಇದ್ದಲಿಯಿಂದ ಕಾಯಿಸುವುದು, ತಲೆ ಕಟ್ಟಿ ಹಲವಾರು ಪದರಿನ ಬಟ್ಟೆ ಹಾಕುತ್ತಿದ್ದರು. ಈಗ ಯಾವುದೇ ಕಾಲವಿರಲಿ ಶಖೆ ಇರುವುದೇ, ಹಾಗಾಗಿ ಮೊದಲಿನಂತೆ ಹಲವಾರು ಪದರಿನ ಬಟ್ಟೆ ಹಾಕಿದರೆ ತಾಯಿ ಹಾಗೂ ಮಗುವಿಗೆ ಹಿಂಸೆ ಆಗುವುದು. ಈಗಿನ ಕಾಲದಲ್ಲಿ ನಮಗೆ, ಅಂದರೆ ಸಾರ್ವಜನಿಕರಿಗೆ, ಆ ದಿನದ ತಾಪಮಾನಕ್ಕೆ ಎಷ್ಟು ಅರವೆ ಬೇಕು ಅನಿಸುತ್ತದೋ ಅದಕ್ಕಿಂತ ಒಂದು ಅಥವಾ ಎರಡು ಪದರಿಗಳ ಹೆಚ್ಚು ಅರವೆ ಹಾಕಿದರೆ ಕೂಸಿಗೆ ಸಾಕು. ಅದೇ ತರಹ ತಾಯಿಗೂ ಸಹ ಕುಂಚಿಗೆ ಚಳಿಗಾಲದಲ್ಲಿ ಅಷ್ಟೇ ತಾಯಿಗೆ ಕಟ್ಟಿರಿ. ಈಗ ಪದ್ಧತಿ ಉಂಟಾಗೋದಕ್ಕೆ

ಹಾಗೂ ಮಗುವಿಗೆ ಹಿಂಸೆ ಆಗುವುದು. ಈಗಿನ ಕಾಲದಲ್ಲಿ ನಮಗೆ ಅಂದರೆ ಸಾರ್ವಜನಿಕರಿಗೆ ಆ ದಿನದ ತಾಪಮಾನಕ್ಕೆ ಎಷ್ಟು ಅರವೆ ಬೇಕು ಅನಿಸುತ್ತದೋ ಅದಕ್ಕಿಂತ ಒಂದು ಅಥವಾ ಎರಡು ಪದರಿಗಳ ಹೆಚ್ಚು ಅರವೆ ಹಾಕಿದರೆ ಕೂಸಿಗೆ ಸಾಕು. ಅದೇ ತರಹ ತಾಯಿಗೂ ಸಹ ಕುಂಚಿಗೆ ಚಳಿಗಾಲದಲ್ಲಿ ಅಷ್ಟೇ ತಾಯಿಗೆ ಕಟ್ಟಿರಿ. ಈಗ ಪದ್ಧತಿ ಉಂಟಾಗೋದಕ್ಕೆ ಮತ್ತೊಂದು ರೀತಿಯೂ ಇದೆ, ಅದು ಏನೆಂದರೆ ಸ್ಪರ್ಧೆ. ನೀವು ಬಾಣಂತಿಗೆ ಎರಡು ಚಮಚ ತುಪ್ಪ ಹಾಕಿ ತಿನ್ನಿಸುತ್ತೀರಾ, ಹಾಗಾದರೆ ನಾವು ನಾಲ್ಕು ಚಮಚ ತಿನ್ನಿಸ್ತಾರೋ ಅರ್ಧ ವಾಟಿ ತಿನ್ನಿಸುತ್ತಾರೆ. ಆ ಸ್ಪರ್ಧೆಯಿಂದ ಈಗ ಆ ಬಾಣಂತಿಗೆ ಒಂದು ವಾರದಲ್ಲಿ ಸಾಧಾರಣ ಒಂದು ಡಬ್ಬಿ ತುಪ್ಪ ತಿನ್ನಿಸುವ ಪ್ರಯತ್ನ ಮಾಡುತ್ತಾರೆ. ತಾಯಿಯ ನರಗಳಿಗಾಗಲಿ ಹಾಗೂ ಮೂಳೆಗಳ ಪೋಷಣೆಗಳಾಗಲಿ ನಾಲ್ಕು ಸಣ್ಣ ಚಮಚ ತುಪ್ಪ ಒಂದು ದಿವಸಕ್ಕೆ ಸಾಕು. ಸಸ್ಯಹಾರಿ ತಾಯಿಗೆ ಸರಿಯಾದ ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಹಣ್ಣು, ಹಾಲು, ಬೇಳೆ, ತರಕಾರಿ ಎಲ್ಲವನ್ನು ಕೊಡಿರಿ. ಅದರಲ್ಲಿ ಯಾವುದೇ ತರಹದ ನಿರ್ಬಂಧಗಳು ಇಲ್ಲ. ಮಾಂಸಾಹಾರಿಗಳಲ್ಲಿ ಮೀನು ಸೇವಿಸುವುದು ಅತ್ಯುತ್ತಮ. ಸಾಕಷ್ಟು ಕಾಯಿಸಿ ಆರಿಸಿದ ನೀರನ್ನು ತಾಯಿಗೆ ಕೊಡಬೇಕು. ಅದರಿಂದ ಗಂಡು ಮಗುವಿಗೆ ಹೊಟ್ಟೆ ನೋವು ಬರುವುದು ಎಂಬ ಕಲ್ಪನೆ ತಪ್ಪು. ಸಣ್ಣ ಮಕ್ಕಳು ರಸ್ತೆಯಲ್ಲಿ ಗುಂಡಿ ಕಂಡಾಗ ಅದರಲ್ಲಿ ಕಲ್ಲು ನೀರು ಕಟ್ಟಿಗೆ ಹಾಕುವರು. ಹಾಗೆಯೇ ಯಾರಿಗೋ ನವಶಿಶುವನ್ನು ಕಿವಿ ಹಾಗೂ ಮೂಗು ನೋಡಿದಾಗ ಅನಿಸಿತಂತೆ, ಅದರಲ್ಲಿ ಎಣ್ಣೆ ಸುರಿದು ಜೋರಾಗಿ ಉಗಿದರು. ನಮ್ಮ ದೇಹದಲ್ಲಿ ಪ್ರಬಲ ಪ್ರತಿರೋಧಕ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಕಣ್ಣು, ಮೂಗು, ಕಿವಿ ಯಾವುದರಲ್ಲಿಯೂ ಎಣ್ಣೆ ಇತ್ಯಾದಿ ಹಾಕುವ ಅವಶ್ಯಕತೆ ಇಲ್ಲ. ಅನುಭವಿ ತಜ್ಞ ವೈದ್ಯರು ಕೊಟ್ಟ ಔಷಧಿಗಳನ್ನು ಮಾತ್ರ ಬಳಸಬೇಕು. ಹೊಕ್ಕಳಿಗೆ ಯಾವುದೇ ಪೇಸ್ಟ್ ಕ್ರೀಮ್ ಹಚ್ಚಬಾರದು. ನವಶಿಶುವಿನ ನೆತ್ತಿ ಅಂದರೆ ಬುರಡೆ ಬೆಳವಣಿಗೆ ಆಗದೇ ಇರುವಂತಹ ಒಂದು ಜಾಗ ಇರುತ್ತದೆ. ಸಾಧಾರಣ ಒಂದು ವರ್ಷ ಕಾಲ ಬೇಕು ತಲೆಬುರುಡೆ ಪೂರ್ಣವಾಗಿ ಕೂಡಿಕೊಳ್ಳುವುದಕ್ಕೆ. ಹಲವಾರು ಜನರು ಆ ಜಾಗದಲ್ಲಿ ಎಣ್ಣೆ ತುಂಬಿ ಪೌಡರ್ ಹಾಕಿ ಪೇಪರ್ ಇಡುವರು. ಇವುಗಳಿಂದ ಎಲ್ಲವೂ ಬೆಳೆಯುವುದಿಲ್ಲ. ವ್ಯತಿರಿಕ್ತವಾಗಿ ಶಿಶುವಿನ ಮೆದುಳಿಗೆ ಅಪಾಯ ಆಗಿ ಮಾನಸಿಕ ತೊಂದರೆ ಅಥವಾ ದೌರ್ಬಲ್ಯ ಬರುವ ಸಂಭಾವನೆ ಜಾಸ್ತಿ. ನಿಮಗೆ ಆ ಬುರಡೆ ಕೂಡಿಕೊಳ್ಳಬೇಕು ಅನಿಸುತ್ತಿದ್ದರೆ ತಾಯಿಯ ಹಾಲು ಕುಡಿಸಿ. ಅದರಲ್ಲಿ ಇರುವ ಕ್ಯಾಲ್ಸಿಯಂ ಅಂಶ ಆ ಕೆಲಸ ಮಾಡುತ್ತದೆ. ತಾಯಿ ಎದೆ ಹಾಲಿನಲ್ಲಿ ಆ ಶಿಶುವಿಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು, ಸಾಕಷ್ಟು ನೀರು, ವಿಟಮಿನ್ಸ್, ರೋಗ ನಿರೋಧಕ ಶಕ್ತಿ ಸರಿಯಾದ ಪ್ರಮಾಣದಲ್ಲಿ ಹಾಗೂ ಶಿಶುವಿಗೆ ಪಚನವಾಗುವಂತಹ ರೂಪದಲ್ಲಿ ಇರುವುದು. ಹೀಗಾಗಿ ಮೊದಲಿಗೆ ಬರುವಂತಹ ತಾಯಿಯ ಗಟ್ಟಿ ಹಳದಿ ಹಾಲಾಗಲಿ ಅಥವಾ ಮುಂದೆ ಬರುವ ಬಿಳಿ ಹಾಲಾಗಲಿ ಕನಿಷ್ಠ 6 ತಿಂಗಳವರೆಗೆ ಕುಡಿಸಲೇಬೇಕು. ದೇವರ ಸೃಷ್ಟಿ ಇದು, ತಿರಸ್ಕರಿಸಬಾರದು. ಸಕ್ಕರೆ, ಜೇನುತುಪ್ಪ, ನೀರು ಹುಟ್ಟಿದ ಮಗುವಿಗೆ ಅಲ್ಲ, ಮುಂದೆ 6 ತಿಂಗಳವರೆಗೂ ಆ ಶಿಶುವಿಗೆ ಕೊಡೋದು ಸರಿಯಲ್ಲ. ಇನ್ನು ಬಾಣಂತಿ ಕೋಣೆ ಬಗ್ಗೆ ಸ್ವಲ್ಪ ಮಾತನಾಡೋಣ. ಸಾಕಷ್ಟು ಶುದ್ಧ ಗಾಳಿ, ಬೆಳಕು ಒಂದು ಕೋಣೆಗೆ ಬರದೇ ಹೋದರೆ ಆ ಕೋಣೆಯಲ್ಲಿ ಕ್ರಿಮಿಕೀಟಗಳು ಹೆಚ್ಚಾಗಿ ತಾಯಿ ಹಾಗೂ ಮಗುವಿಗೆ ರೋಗ ಬರುವಂತಾಗುವುದು. ಹೀಗಾಗಿ ಬಾಣಂತಿ ಕೋಣೆ ಎಂಬುವ ಕಲ್ಪನೆಯೇ ಅಪಾಯಕಾರಿ. ತಾಯಿ ಹಾಗೂ ಶಿಶು ಇರುವ ಜಾಗದಲ್ಲಿ ನೆಲ, ಹಾಸಿಗೆ, ಹೊದಿಕೆ, ವಾತಾವರಣ ಸ್ವಚ್ಛ ಇಡುವುದು ಬಹುಮುಖ್ಯ. ಸೊಳ್ಳೆ ಹಾಗೂ ಇತರ ಹುಳಗಳು ಹೋಗಬೇಕು ಅಂತೂ ಹೇಳಿ ಸುಮಾರು ಜನರು ಲೋಬಾನ ಉಪಯೋಗಿಸುತ್ತಾರೆ. ಆದ್ದರಿಂದ ಬರುವ ಹೊಗೆಯು ಶಿಶುವಿನ ಶ್ವಾಸಕೋಶಕ್ಕೆ ತೊಂದರೆ ಕೊಡುವುದು. ಸೊಳ್ಳೆಗಳಿಗಾಗಿ ಸೊಳ್ಳೆ ಪರದೆ ಉಪಯೋಗಿಸಿರಿ ಅಥವಾ ಗಾಳಿ ಆಡುವ ಕೋಣೆಗೆ ಲೋಬಾನ ಹಾಕಿ ಆ ಹೊಗೆಯು ಪೂರ್ಣವಾಗಿ ಹೋದ ಮೇಲೆಯೇ ಆ ಶಿಶುವಿಗೆ ಆ ಕೋಣೆಯಲ್ಲಿ ಮಲಗಿಸಿರಿ. ಭೆಟ್ಟಿಯಾಗಲು ಬಂದವರಿಗೆ ಕೈ ಕಾಲು ಸ್ವಚ್ಛವಾಗಿ ನೀರು ಹಾಗೂ ಸೋಪಿನಿಂದ ತೊಳೆದ ಮೇಲೆಯೇ ಮಗುವನ್ನು ಮುಟ್ಟಲಿಕ್ಕೆ ಬಿಡಿ. ಈಗ ಶಿಶುವಿಗೆ ಎಣ್ಣೆ ಹಚ್ಚುವ ವಿಧಾನ. ಆ ಮೃದುವಾದ ಮಗುವಿನ ಚರ್ಮಕ್ಕೆ 4-5 ಹನಿ ನಮ್ಮ ಅಂಗೈಯಿಂದ ಸೂಕ್ಷ್ಮವಾಗಿ ಸಾವಕಾಶವಾಗಿ ಅದರ ಮೈಯನ್ನು ತಿಕ್ಕಬೇಕು. ಎಣ್ಣೆ ಹಚ್ಚಲು ಬರುವ ಹೆಂಗಸರು ತಮ್ಮ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿದಲ್ಲಿ ಮಗುವಿನ ಎಲುಬು ಸರಿಯಬಹುದು, ಮುರಿಯಬಹುದು. ಅದರ ಬಗ್ಗೆ ಎಚ್ಚರವಿರಲಿ. ಈಗ ಅದರ ಸ್ನಾನಕ್ಕೆ ತಯಾರಿಸಿದ ಬಿಸಿ ನೀರಿನ ತಾಪಮಾನವನ್ನು ನಿಮ್ಮ ಮೊಣಕೈಯಿಂದ ತಪಾಸಣೆ ಮಾಡಬೇಕು. ಅತಿಯಾಗಿ ಬಿಸಿ ನೀರು ಹಾಕಿದಲ್ಲಿ ಮಗು ಅಳುವುದು, ಚರ್ಮ ಕೆಂಪಾಗಿ ಸುಡುವ ಸಂಭವತೆಯೂ ಇದೆ. ಗಂಡು ಮಕ್ಕಳ ಶಿಶ್ನದ ಚರ್ಮ ಹಿಂದೆ ಸರಿಸುವ ಪ್ರಯತ್ನ ಮಾಡಬಾರದು. ಕೆಲವು ನವಜಾತ ಶಿಶುಗಳಲ್ಲಿ ಎದೆ ತೊಟ್ಟುಗಳು ಸೋರಬಹುದು, ಅದನ್ನು ಹಿಂಡಿ ತೆಗೆಯುವ ಪ್ರಯತ್ನ ಮಾಡಬಾರದು. ತಾಯಿಗೆ ಆದಷ್ಟು ಬೇಗ ಓಡಾಟಕ್ಕೆ ಪ್ರೋತ್ಸಾಹ ಕೊಡಬೇಕು. ಭಾರ ಎತ್ತುವ ಕೆಲಸಗಳನ್ನು ಮಾಡಬಾರದು, ಆದರೆ ಸತತವಾಗಿ ಮಲಗಿಯೇ ಇರುವುದು ಸರಿಯಲ್ಲ. ತಾಯಿಯಲ್ಲಿ ಸಾಧಾರಣವಾಗಿ 3 ವಾರದವರೆಗೆ ರಕ್ತಸ್ರಾವ ಆಗುತ್ತದೆ. ಈ ದಿವಸಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಮುಖ್ಯ. ದಿನವೂ ಸ್ನಾನ ಮಾಡಬೇಕು. ರಕ್ತಸ್ರಾವಕ್ಕೆ ಸ್ವಚ್ಛ ಬಟ್ಟೆಯನ್ನು ಉಪಯೋಗಿಸಬೇಕು. ಹೆರಿಗೆ ಜಾಗದ ಗಾಯದ ಬಗ್ಗೆ ಕಾಳಜಿ ವಹಿಸಿರಿ. ಲೈಂಗಿಕ ಸಂಬಂಧವನ್ನು ಕನಿಷ್ಠ 6 ವಾರದವರೆಗೆ ಮಾಡಬಾರದು. ಮುಂದಿನ ವಿಷಯ ತಾಯಿಯಲ್ಲಿ ಬರುವ ಖಿನ್ನತೆ. ಈಗ ನಿದ್ರಾಹೀನತೆ, ನೋವು, ಆತಂಕ, ಅಪಚನ ಮುಂತಾದವುಗಳಿಂದ ಪ್ರಸೂತಿ ಆದ ತಾಯಿಗೆ 2 ವಾರದವರೆಗೆ ಖಿನ್ನತೆ ಆಗುವುದು ಸರ್ವಸಾಧಾರಣ. ಇದನ್ನು ನಾವು ಪ್ರೆಗ್ನೆನ್ಸಿ ಬ್ಲೂಸ್ ಎನ್ನುತ್ತೇವೆ. ಇದರ ನಿರ್ವಹಣದಲ್ಲಿ ಗಂಡ ಅವನು ಹಾಗೂ ಇತರ ಸಂಬಂಧಿಕರು ಪ್ರೀತಿ, ಗೌರವ ಹಾಗೂ ಸ್ನೇಹದಿಂದ ಬಾಣಂತಿಯನ್ನು ನೋಡಿಕೊಳ್ಳಬೇಕು. 2 ವಾರದ ಮೇಲೂ ಖಿನ್ನತೆ ಕಮ್ಮಿ ಆಗದೆ ಹೋದರೆ ವೈದ್ಯರ ಸಲಹೆ ಪಡೆದುಕೊಳ್ಳಬೇಕು. ಯಾವುದೇ ಔಷಧಿ ಕೊಡುವ ಮೊದಲು ತಾಯಿ ಹಾಲಿನ ಮೇಲೆ, ಶಿಶುವಿನ ಮೇಲೆ ಆಗುವ ಅದರ ಪರಿಣಾಮವನ್ನು

0: ಇದರ ಬಳಿ ತಿಳಿದುಕೊಳ್ಳಬೇಕು. ಮುಂದಿನ ಹೆರಿಗೆಗೆ ಕನಿಷ್ಠ 2 ವರ್ಷದ ಅಂತರ ಇರಲೇಬೇಕು. ಕೊನೆಯದಾಗಿ ಹೆಣ್ಣು ಆಗಲಿ ಗಂಡು ಆಗಲಿ ಮಗುವಿಗೆ ಹಾಗೂ ತಾಯಿಗೆ ಮನೆಯಲ್ಲಿ ಪ್ರೀತಿಯ ವಾತಾವರಣ ಕೊಡಲೇಬೇಕು.
1: ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ ಈ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಡಾ ಶಾಂತಲಾ ಹರ್ಲೇಕರ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗಿ ಅವರಿಂದ ಮಾಹಿತಿ.
2: ಪ್ರತಿ ಮಕ್ಕಳಲ್ಲೂ ಒಂದಲ್ಲ ಒಂದು ಪ್ರತಿಭೆ ಅಡಗಿರುತ್ತದೆ. ಅದಕ್ಕೆ ವೇದಿಕೆ ಕಲ್ಪಿಸುವ ಸಲುವಾಗಿ ರಾಜ್ಯ ಸರ್ಕಾರದಿಂದ ಶಾಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಇದರ ಮುಂದಿನ ಹೆಜ್ಜೆಯಾಗಿ ಕೇಂದ್ರ ಸರ್ಕಾರದಿಂದ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಕಲೋತ್ಸವ ಎಂಬ ವಿಶೇಷ ಕಾರ್ಯಕ್ರಮ ಪ್ರಾರಂಭಿಸಲಾಗಿದೆ. ಈ ಮೂಲಕ ಮಕ್ಕಳಿಗೆ ವೇದಿಕೆ ಒದಗಿಸಿಕೊಡುವ ಕೆಲಸ ಮಾಡಲಾಗುತ್ತಿದೆ. ಕಲೋತ್ಸವವು ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿದ್ದು 2015 ಇದನ್ನು ಪ್ರಾರಂಭಿಸಲಾಯಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಚಿವಾಲಯ ಇಲಾಖೆ ವತಿಯಿಂದ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಪ್ರತಿಭಾ ಕಾರಂಜಿಯು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿದ್ದು ಇದನ್ನು 1-8 ಒಳಗೆ ಆಚರಿಸಲಾಗುತ್ತದೆ. ಆದರೆ ಕಲೋತ್ಸವ ರಾಷ್ಟ್ರಮಟ್ಟದ ಕಾರ್ಯಕ್ರಮವಾಗಿದ್ದು 9-12 ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆಸಲಾಗುತ್ತದೆ. ಪ್ರತಿಭಾ ಕಾರಂಜಿಯಲ್ಲಿ ಶಿಕ್ಷಣ ಇಲಾಖೆ ನೀಡಿರುವ ಮಾರ್ಗದರ್ಶಿಗಳ ಮೂಲಕ ರೂಪಿಸಲಾಗುವುದು. ಆದರೆ ಕಲೋತ್ಸವದಲ್ಲಿ ಹಾಗಲ್ಲ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನ್ವೇಷಣೆ ಮಾಡಿ ಅದನ್ನು ಪ್ರೋತ್ಸಾಹಿಸಿ ಅದಕ್ಕೆ ವೇದಿಕೆ ಕಲ್ಪಿಸುವ ಕೆಲಸ ಮಾಡಲಾಗುತ್ತದೆ. ಕಲೋತ್ಸವವನ್ನು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ 3 ಹಂತಗಳಲ್ಲಿ ನಡೆಸಲಾಗುವುದು. ಇದರೊಂದಿಗೆ ಕಲಾ ಉತ್ಸವವು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆಯನ್ನು, ಸೃಜನಾತ್ಮಕ ಕೌಶಲ್ಯಗಳನ್ನು ಹೊರತರಲು ಉತ್ತಮ ವೇದಿಕೆಯಾಗಿದೆ. ಅಲ್ಲದೆ ಶಾಲಾ ಮಟ್ಟದಲ್ಲೇ ವಿದ್ಯಾರ್ಥಿಗಳಿಗೆ ದೇಶದ ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾದ ಕಲೋತ್ಸವವು ಹಲವು ಉದ್ದೇಶಗಳನ್ನು ಹೊಂದಿದೆ. ಅದೇನೆಂದರೆ ವಿದ್ಯಾರ್ಥಿಗಳಲ್ಲಿ ದೇಶದ ವಿವಿಧ ಸಂಪ್ರದಾಯಗಳನ್ನು ಗೌರವಿಸುವ ಗುಣಗಳನ್ನು ಬೆಳೆಸುವುದು ಹಾಗೂ ಅವರನ್ನು ಸಂಸ್ಕೃತಿಯ ರಾಯಭಾರಿಯನ್ನಾಗಿ ರೂಪಿಸುವುದು. ವಿದ್ಯಾರ್ಥಿಗಳು ದೇಶದ ಮೂರ್ತ ಮತ್ತು ಅಮೂರ್ತವಾದ ಸಾಂಸ್ಕೃತಿಕ ಅಭಿವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅರ್ಥೈಸಿಕೊಳ್ಳುವಂತೆ ಮಾಡುವುದು. ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅದರಲ್ಲಿ ಆ ಭಾವನೆಯನ್ನು ಜಾಗೃತಗೊಳಿಸುವುದು ಕಲೋತ್ಸವದ ಮುಖ್ಯ ಉದ್ದೇಶವಾಗಿದೆ. ಕಲೋತ್ಸವದಲ್ಲಿ ಯಾವ ಯಾವ ಸ್ಪರ್ಧೆಗಳಿಗೆ ಅವಕಾಶವಿದೆ ಎಂದು ನೋಡುವುದಾದರೆ, ಸಾಂಪ್ರದಾಯಿಕ ಶಾಸ್ತ್ರೀಯ ಮತ್ತು ಜನಪದ ಶೈಲಿಗೆ ಇಲ್ಲಿ ಆದ್ಯತೆ ನೀಡಲಾಗಿದೆ. ಗಾಯನ ಸಂಗೀತ ಸ್ಪರ್ಧೆಯಲ್ಲಿ ಶಾಸ್ತ್ರೀಯ ಮತ್ತು ಸಾಂಪ್ರದಾಯಿಕ ಜನಪದ ಶೈಲಿಯನ್ನು ಇಲ್ಲಿ ಪ್ರಸ್ತುತಪಡಿಸಬಹುದು. ವಾದ್ಯ ಸಂಗೀತ ವಿಭಾಗದಲ್ಲಿ ಪ್ರಸಿದ್ಧ ಮತ್ತು ಸುಮಧುರ ವಿಭಾಗವಿದೆ. ನೃತ್ಯದಲ್ಲಿ ಶಾಸ್ತ್ರೀಯ ಮತ್ತು ಜನಪದ ದೃಶ್ಯ ಕಲೆಗಳಲ್ಲಿ 2 ಆಯಾಮಗಳಲ್ಲಿ ಸ್ಪರ್ಧಿಸಬಹುದಾಗಿದೆ. ಅಲ್ಲದೆ ಸ್ಥಳೀಯ ಆಟಿಕೆಗಳು ಮತ್ತು ಆಟಗಳು ಎಂಬ ಸ್ಪರ್ಧೆಯೂ ಇದೆ. ನಾಟಕ, ಏಕವ್ಯಕ್ತಿ ನಟನೆಯೂ ಇದರಲ್ಲಿದೆ. ಹೀಗೆ 10 ವಿಭಾಗಗಳಲ್ಲಿ ಸ್ಪರ್ಧೆ ಮಾಡಬಹುದಾಗಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ಕಲೋತ್ಸವದಲ್ಲಿ ಭಾಗವಹಿಸಲು ಕೆಲವು ಅರ್ಹತೆಗಳು ಇರಬೇಕಾಗುತ್ತದೆ. ಯಾವುದೇ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ 9-12 ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು. ದಿವ್ಯಾಂಗ ಮತ್ತು ವಿಶೇಷ ಆದ್ಯತೆಯುಳ್ಳ ಮಕ್ಕಳು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಅವಕಾಶ ಹೊಂದಿರುತ್ತಾರೆ. ಒಬ್ಬ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ಒಂದು ಕಲೆಯ ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಬಹುದಾಗಿದೆ. ಹಿಂದಿನ ವರ್ಷಗಳಲ್ಲಿ ರಾಷ್ಟ್ರಮಟ್ಟದ ಕಲೋತ್ಸವ ಕಾರ್ಯಕ್ರಮಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿಜೇತ ವಿದ್ಯಾರ್ಥಿಗಳು ಪ್ರಸ್ತುತ ಸಾಲಿನ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ವಿದ್ಯಾರ್ಥಿಗಳು ಕಲೋತ್ಸವದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಕೆಲವು ನಿಯಮಗಳಿದೆ. ಸ್ಪರ್ಧೆಯ ನಿಯಮದಂತೆ ಮೊದಲನೆಯದಾಗಿ ತಮ್ಮ ಕಲಾ ಪ್ರಕಾರವನ್ನು 5 ಮೀರದಂತೆ ವಿಡಿಯೋವೊಂದನ್ನು ಚಿತ್ರೀಕರಿಸಿ www.schoolucation.schoolnet.kar.nic.in/vidavahini ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. ಕಲೋತ್ಸವದ ಕಾರ್ಯಕ್ರಮದ ಲಿಂಕ್ನಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಗುರುತಿನ ಸಂಖ್ಯೆಯನ್ನು ನಮೂದಿಸಬೇಕು. ಜೊತೆಗೆ ತಾವು ಪ್ರಸ್ತುತಪಡಿಸುವ ಕಾರ್ಯಕ್ರಮದ ಕುರಿತು 100 ಪದಗಳಿಗೂ ಮೀರದಂತೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರೆದು ಸಲ್ಲಿಸಬೇಕು. ಅದಲ್ಲದೆ ತಮ್ಮ ಕಲಾ ಪ್ರಕಾರದ ಕುರಿತು ಛಾಯಾಚಿತ್ರಗಳನ್ನು ಅಪ್ಲೋಡ್ ಕೂಡ ಮಾಡಬಹುದು. ಈ ರೀತಿಯಾಗಿ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಈಗಾಗಲೇ ತಿಳಿದುಕೊಂಡಂತೆ ಕಲೋತ್ಸವವು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ನಡೆಯಲಿದ್ದು ಮೊದಲಿಗೆ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸಬೇಕಾಗಿದೆ. ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಆನ್ಲೈನ್ ಮಟ್ಟದಲ್ಲಿ ಹಾಗೂ ರಾಷ್ಟ್ರಮಟ್ಟದ ಸ್ಪರ್ಧೆಯನ್ನು ಆಫ್ಲೈನ್ ಮಟ್ಟದಲ್ಲಿ ನಡೆಸಲಾಗುವುದು. ವಿದ್ಯಾರ್ಥಿಗಳನ್ನು ಕಲೋತ್ಸವಕ್ಕೆ ಯಾರು ಆಯ್ಕೆ ಮಾಡುತ್ತಾರೆ ಎಂಬುದನ್ನು ನೋಡುವುದಾದರೆ, ಮಕ್ಕಳನ್ನು ಆಯ್ಕೆ ಮಾಡಲು ರಾಜ್ಯ ಮಟ್ಟದಲ್ಲಿ ಯೋಜನಾ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಒಂದು ಮೌಲ್ಯಮಾಪನ ಸಮಿತಿ ಇರುತ್ತದೆ. ಅದಕ್ಕೆ ಆಡಳಿತ ಮತ್ತು ಅಭಿವೃದ್ಧಿ ಎಂಬ ಎರಡು ವಿಭಾಗದಲ್ಲಿ ಉಪನಿರ್ದೇಶಕರಿರುತ್ತಾರೆ, ಅಲ್ಲದೆ ಕಲೋತ್ಸವ ನೋಡಲ್ ಅಧಿಕಾರಿ ಇರುತ್ತಾರೆ. ಸಂಗೀತ, ನೃತ್ಯ ಹಾಗೂ ಚಿತ್ರಕಲೆ ಶಿಕ್ಷಕರನ್ನೊಳಗೊಂಡ ಮೌಲ್ಯಮಾಪನ ಸಮಿತಿ ಕಾರ್ಯನಿರ್ವಹಿಸುತ್ತದೆ. ಮೌಲ್ಯಮಾಪನ ಮಾಡಲು ಲಾಗಿನ್ ಐಡಿಯನ್ನು ರಾಜ್ಯ ಕಚೇರಿಯಿಂದಲೇ ನೀಡಲಾಗುವುದು. ಶಾಲಾ ಹಂತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಸ್ವೀಕರಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹವಾದ ಸ್ಪರ್ಧಿಗಳನ್ನು ಆನ್ಲೈನ್ ಮೂಲಕ ಆಯ್ಕೆ ಮಾಡಬೇಕಿದೆ. ಪ್ರತಿ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರನ್ನು ರಾಜ್ಯ ಕಚೇರಿಗೆ ಕಳುಹಿಸಬೇಕಾಗುತ್ತದೆ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಮೂರು ಹಂತಗಳಲ್ಲಿ ತಲಾ 10 ಬಾಲಕ ಮತ್ತು ಬಾಲಕಿಯರನ್ನು ಆಯ್ಕೆ ಮಾಡಬಹುದಾಗಿರುತ್ತದೆ. ಅಂದರೆ ಒಟ್ಟಾರೆ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬಹುದು. ಮೌಲ್ಯಮಾಪಕರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ತಮ್ಮ ಪ್ರಸ್ತುತಿಯನ್ನು ಉತ್ತಮಪಡಿಸಲು ಬೇಕಾದ ಅಂಶಗಳನ್ನು ಗುರುತಿಸಬೇಕಾಗುತ್ತದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಆಗಾಗ ಸಲಹೆಗಳನ್ನೂ ಕೊಡಬೇಕಾಗಿರುತ್ತದೆ. ಅಲ್ಲದೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಮತ್ತೆ ತಮ್ಮ ಪ್ರಸ್ತುತಿಯ ವಿವರವನ್ನು ಅಪ್ಲೋಡ್ ಮಾಡುವಂತೆ ನೋಡಿಕೊಳ್ಳಬೇಕಾಗಿದೆ. ರಾಜ್ಯ ಮಟ್ಟದಲ್ಲಿ ಪ್ರತಿ ಕಲಾ ಪ್ರಕಾರದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯನ್ನು ಆಯ್ಕೆ ಮಾಡಿ ರಾಷ್ಟ್ರಮಟ್ಟಕ್ಕೆ ಕಳುಹಿಸಬೇಕಾಗಿದೆ. ರಾಷ್ಟ್ರಮಟ್ಟವು ಕಲೋತ್ಸವದ ಅಂತಿಮ ಹಂತವಾಗಿದೆ. ರಾಷ್ಟ್ರಮಟ್ಟದಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಮತ್ತು ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಗುವುದು. ಕಲೋತ್ಸವ ಪ್ರತ್ಯೇಕ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕೆಲವು ನಿಯಮಗಳಿಗೆ ಮತ್ತು ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗಿದೆ. ಅವು ಸ್ಪರ್ಧೆಯಿಂದ ಸ್ಪರ್ಧೆಗೆ ಬೇರೆಯಾಗಿರುತ್ತವೆ. ವೈಯಕ್ತಿಕ ಸಂಗೀತ ವಿಭಾಗದಲ್ಲಿ ಶಾಸ್ತ್ರೀಯ ಮತ್ತು ಜಾನಪದ ಎರಡು ವರ್ಗಗಳಲ್ಲಿ ನಡೆಸಲಾಗುವುದು. ಪ್ರದರ್ಶನ ಅವಧಿ 4-6 ನಿಮಿಷಗಳಿರಬೇಕು. ಉಡುಪುಗಳು, ವೇದಿಕೆಗಳು, ರಂಗ ಪರಿಕರಗಳು ಮತ್ತು ಗುಣಲಕ್ಷಣಗಳು ಪ್ರಸ್ತುತಿಗೆ ಸಂಬಂಧಿಸಿದಂತಿರಬೇಕು. ಸ್ಪರ್ಧೆಯು ಸಂಘಟಕರು ಬೇಕಾದ ಪರಿಕರಗಳನ್ನು ಒದಗಿಸುತ್ತಾರೆ. ಎಲೆಕ್ಟ್ರಾನಿಕ್ ಅಥವಾ ಪ್ರೋಗ್ರಾಂ ಮಾಡಲಾದ ಸಂಗೀತ ಉಪಕರಣಗಳನ್ನು ಬಳಸುವಂತಿಲ್ಲ. ಜಾನಪದ ವಿಭಾಗಕ್ಕೆ ಬಂದಾಗ ಭರತನಾಟ್ಯ, ಕಥಕ್, ಕೂಚಿಪುಡಿ, ಮೋಹಿನಿಯಾಟ್ಟಂ, ಕಥಕ್ಕಳಿ ಮುಂತಾದ ರಾಜ್ಯ ಮತ್ತು ಪ್ರದೇಶದ ಸಾಂಪ್ರದಾಯಿಕ ಜನಪದವಾಗಿರಬೇಕು. ಅಂಥ ಕಲಾ ಪ್ರದರ್ಶನಕ್ಕೆ ಅವಕಾಶವಿರುತ್ತದೆ. ಇನ್ನು ದೃಶ್ಯ ಕಲೆಗಳ ವಿಚಾರಕ್ಕೆ ಬಂದರೆ ಪ್ರಸ್ತುತಪಡಿಸಿರುವ ಕಾರ್ಯಕ್ರಮಕ್ಕೂ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುವಂತಿರಬೇಕು. ಸ್ಥಳೀಯವಾಗಿ ಲಭ್ಯವಿರುವ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬಹುದು. ನಾಟಕದ ವಿಷಯ ಹೇಳುವುದಾದರೆ, ಖ್ಯಾತ ಸಮಾಜ ಸುಧಾರಕರು, ಬರಹಗಾರರು, ಕವಿಗಳು, ವಿಜ್ಞಾನಿಗಳು, ಸ್ವತಂತ್ರ ಹೋರಾಟಗಾರರ ವ್ಯಕ್ತಿಗಳ ಜೀವನ ಚರಿತ್ರೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ಬರುವಂತಿರಬೇಕು. ಪ್ರದರ್ಶನವು ತಮ್ಮ ಪ್ರಾದೇಶಿಕ ಭಾಷೆ ಮತ್ತು ಆಡುಭಾಷೆಯಲ್ಲಿರಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ, ಕಲಾ ಉತ್ಸವವು ಸಮಗ್ರ ಶಿಕ್ಷಣದ ಯೋಜನೆಗೆ ಪೂರಕವಾಗಿದ್ದು, ವಿದ್ಯಾರ್ಥಿಗಳ ತಾರ್ಕಿಕತೆ, ಗ್ರಹಿಕೆ, ಸಮಸ್ಯೆ ಪರಿಹರಿಸುವ ಗುಣ, ಅರಿವಿನ ಮತ್ತು ನಿರ್ಣಾಯಕ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಅಲ್ಲದೆ ದೇಶದ ಸಂಸ್ಕೃತಿಯ ಬಗೆಗೂ ಗೌರವ ಬೆಳೆಸಿದಂತಾಗುತ್ತದೆ.
1: ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗೆ ಅವರಿಂದ ಮಾಹಿತಿ ಕೇಳಿದಿರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಹಾಗೂ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ವಾರ್ತೆಗಳ ವಿವರ: ಭಾರತೀಯ ಬುಡಕಟ್ಟು ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ಈ ಹಿನ್ನೆಲೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿಗಳು ಧರ್ತಿ ಆಬಾ ಅವರ ಜೀವನವು ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಅಚಲ ಬದ್ಧತೆಯನ್ನು ಸಂಕೇತಿಸುತ್ತದೆ. ಐತಿಹಾಸಿಕ ಉಲ್ಗುಲನ್ ಚಳವಳಿಯ ಮೂಲಕ ಬಿರ್ಸಾ ಮುಂಡಾ ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧದ ಮನೋಭಾವವನ್ನು ಜಾಗೃತಗೊಳಿಸಿದರು, ಬುಡಕಟ್ಟು ಸಮುದಾಯಗಳು ತಮ್ಮ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸಲು ಪ್ರೇರೇಪಿಸಿದರು ಎಂದು ಹೇಳಿದರು. ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಬಿರ್ಸಾ ಮುಂಡಾ ಅವರಿಗೆ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದರು. ತಾಯ್ನಾಡಿಗಾಗಿ ಅವರ ಸರ್ವೋಚ್ಚ ತ್ಯಾಗದ ಕಥೆಯು ದೇಶದ ಪ್ರತಿಯೊಂದು ಪೀಳಿಗೆಯಲ್ಲೂ ದೇಶಭಕ್ತಿಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು. ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಹುತಾತ್ಮ ದಿನದಂದು ಧರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಲಕ್ಷಾಂತರ ನಮನಗಳು, ಅವರು ಜಲ ಅರಣ್ಯಗಳು ಮತ್ತು ಭೂಮಿಯನ್ನು ರಕ್ಷಿಸಲು ಅದಮ್ಯ ಧೈರ್ಯದಿಂದ ವಿದೇಶಿ ಆಡಳಿತದ ವಿರುದ್ದ ಹೋರಾಡಿದರು ಎಂದು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಉಲ್ಗುಲನ್ ಚಳವಳಿಯ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಬಿರ್ಸಾ ಮುಂಡಾ ಸ್ವಾತಂತ್ರ್ಯದ ಕಹಳೆ ಊದಿದರು ಎಂದು ಹೇಳಿದರು. ಬಿರ್ಸಾ ಮುಂಡಾ ಅವರು ಬುಡಕಟ್ಟಿನ ಹೆಮ್ಮೆ, ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಅಮರ ಸಂಕೇತ. ಬುಡಕಟ್ಟು ಸಮಾಜವನ್ನು ಸಂಘಟಿಸಿದ ಅವರು ನೀರು, ಅರಣ್ಯ ಮತ್ತು ಭೂಮಿಯ ಸಂರಕ್ಷಣೆಗೆ ಜನರ ಚಳವಳಿಯ ರೂಪವನ್ನು ನೀಡಿದರು. ಇಂದಿಗೂ ಸಹ ಧಾರ್ಮಿಕ ಮತಾಂತರದ ವಿರುದ್ಧ ಬಿರ್ಸಾ ಮುಂಡಾ ಅವರ ಹೋರಾಟಗಳು ಮತ್ತು ಬುಡಕಟ್ಟು ಸಮುದಾಯದ ಸಂರಕ್ಷಣೆಗಾಗಿ ಅವರ ಸಮರ್ಪಣೆ ಲಕ್ಷಾಂತರ ದೇಶವಾಸಿಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತವಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿರುವ ಪ್ರಧಾನಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವವು ರಾಷ್ಟ್ರ ನಿರ್ಮಾಣಕ್ಕಾಗಿ ಸರ್ಕಾರದ ಅಮೂಲ್ಯ ಬಂಡವಾಳವಾಗಿದೆ. ಇತರರ ಕಲ್ಯಾಣವನ್ನು ಅಸೂಯೆ ಪಡೆದೇ ಉದಾತ್ತ ಕಾರ್ಯಗಳನ್ನು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಬುದ್ಧಿವಂತ ಎಂದು ಕರೆಯಲಾಗುತ್ತದೆ ಎಂದು ಪ್ರಧಾನಿ ಹೇಳಿದರು. ಕಳೆದ 12 ವರ್ಷಗಳಲ್ಲಿ ದೇಶದ ಯುವಕರು, ಮಹಿಳೆಯರು ಮತ್ತು ರೈತರನ್ನು ಸಬಲೀಕರಣಗೊಳಿಸುವಲ್ಲಿ ಸರ್ಕಾರ ಯಾವುದೇ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. 1.4 ಶತಕೋಟಿ ನಾಗರಿಕರ ಆಶೀರ್ವಾದ ಮತ್ತು ರಾಷ್ಟ್ರ ಮೊದಲು ಎಂಬ ಮನೋಭಾವದೊಂದಿಗೆ ಸರ್ಕಾರವು ನಂಬಿಕೆ, ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಅವಿಶ್ರಾಂತ ಪ್ರಯತ್ನಗಳ ಪರಿಣಾಮದಿಂದಾಗಿ ಇಂದು ದೇಶವು ಮೂಲಸೌಕರ್ಯದಿಂದ ಡಿಜಿಟಲ್ ಕ್ರಾಂತಿಯವರೆಗೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನು ಗಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸಲು ಸರ್ಕಾರವು ಸೇವೆ, ಉತ್ತಮ ಆಡಳಿತ ಮತ್ತು ಸಮೃದ್ಧಿಯ ಈ ಹಾದಿಯಲ್ಲಿ ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಪ್ರತಿಯೊಂದು ಸುರಕ್ಷಿತ ಗರ್ಭಧಾರಣೆಯು ರಾಷ್ಟ್ರವು ತನ್ನ ಮಹಿಳೆಯರ ಬಗೆಗಿನ ಬದ್ಧತೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ

0: ಅಭಿಯಾನ 10 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟ್ರವ್ಯಾಪಿ ಆಚರಣೆಗಳಿಗೆ ಚಾಲನೆ ನೀಡಿದರು. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಪತ್ರಿಕೆಯ ಲೇಖನವೊಂದನ್ನು ಉಲ್ಲೇಖಿಸಿದ ಅವರು, ಕಳೆದ ದಶಕದಲ್ಲಿ ದೇಶದ ತಾಯಂದಿರ ಮರಣ ಅನುಪಾತದಲ್ಲಿನ ಗಮನಾರ್ಹ ಕುಸಿತವು ತಾಯಿಯ ಆರೋಗ್ಯ ರಕ್ಷಣೆಯಲ್ಲಿ ನಿರಂತರ ಪ್ರಯತ್ನಗಳು, ಬಲವಾದ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ನಡೆಸಲ್ಪಟ್ಟಿರುವುದನ್ನು ಜೆಪಿ ನಡ್ಡಾ ಎತ್ತಿ ತೋರಿಸಿದ್ದಾರೆ. ಇಂದು 10 ವರ್ಷಗಳನ್ನು ಪೂರೈಸುತ್ತಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ರೂಪಾಂತರದ ಹೃದಯ ಭಾಗವಾಗಿದೆ. ಪ್ರತಿ ತಿಂಗಳ 9ನೇ ದಿನವನ್ನು ತಾಯಿಯ ಆರೋಗ್ಯಕ್ಕೆ ಮೀಸಲಿಡುವ ಮೂಲಕ ಈ ಕಾರ್ಯಕ್ರಮ ಪ್ರತಿ ಗರ್ಭಧಾರಣೆಯು ಗರ್ಭಧಾರಣೆಯ ಅವಧಿಯಲ್ಲಿ ನಿರಂತರ ಆರೈಕೆ, ಮೇಲ್ವಿಚಾರಣೆ ಮತ್ತು ಬೆಂಬಲಕ್ಕೆ ಅರ್ಹವಾಗಿದೆ ಎಂಬುದನ್ನು ನೆನಪಿಸಿದೆ ಎಂದು ಹೇಳಿದರು. ಅಪಾಯದ ಗರ್ಭಧಾರಣೆಯನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ತ್ವರಿತ ನಿರ್ವಹಣೆಗೆ ಅನುಕೂಲವಾಗುವಂತೆ ತಾಯಂದಿರು ಹಾಗೂ ನವಜಾತ ಶಿಶುಗಳ ಮರಣವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಈ ಕಾರ್ಯಕ್ರಮ ದೇಶಾದ್ಯಂತ ತಾಯಿಯ ಆರೋಗ್ಯ ಸೇವೆಗಳನ್ನು ಬಲಪಡಿಸಲು ಸಹಾಯ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು 2016 ಜೂನ್ 9ರಂದು ಎಲ್ಲಾ ಗರ್ಭಿಣಿ ಮಹಿಳೆಯರಿಗೆ ಖಚಿತವಾದ ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ದೇಶದ ಪ್ರತಿಯೊಬ್ಬ ಮಹಿಳೆಗೆ ಆರಂಭಿಕ ಅಪಾಯ ಪತ್ತೆ, ಸಕಾಲಕ ವೈದ್ಯಕೀಯ ನೆರವು ಮತ್ತು ಸುರಕ್ಷಿತ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿಯಲ್ಲಿ 7,50,00,000 ಹೆಚ್ಚು ಗರ್ಭಿಣಿಯರು ಪ್ರಸವ ಪೂರ್ವ ಸೇವೆಗಳನ್ನು ಪಡೆದಿದ್ದಾರೆ. ಸರ್ಕಾರದ ನಿರಂತರ ಪ್ರಯತ್ನಗಳಿಂದಾಗಿ ಭಾರತದ ತಾಯಂದಿರ ಮರಣ ಅನುಪಾತ 43 ಅಂಕಗಳಷ್ಟು ಕಡಿಮೆಯಾಗಿದೆ. 2014-16ರಲ್ಲಿ ಪ್ರತಿ 100,000 ಜೀವಂತ ಜನನಗಳಿಗೆ 130 ತಾಯಂದಿರ ಮರಣಗಳಿಂದ 2022-24ರ ಅವಧಿಯಲ್ಲಿ 87ಕ್ಕೆ ಇಳಿದಿದೆ. ಆಚರಣೆಯ ಭಾಗವಾಗಿ ಗರ್ಭಿಣಿಯರು ಮತ್ತು ಅವರ ಕುಟುಂಬಗಳು ಉಚಿತ ಸೇವೆಗಳನ್ನು ಪಡೆಯುವಂತೆ ಪ್ರೋತ್ಸಾಹಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾಗೃತಿ ಮತ್ತು ಪ್ರಚಾರ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಈ ಸಂದರ್ಭದಲ್ಲಿ ವಿಶೇಷ 75 ರೂಪಾಯಿ ಸ್ಮರಣಾರ್ಥ ನಾಣ್ಯ ಮತ್ತು 5 ರೂಪಾಯಿ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಿದೆ. ಬ್ರೆಜಿಲ್, ಇಂಡೋನೇಷ್ಯಾ, ಚೀನಾ, ಇರಾನ್, ದಕ್ಷಿಣ ಆಫ್ರಿಕಾ, ಯುಎಇ ಮತ್ತು ಇತರೆ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಬಹು ಅಧಿವೇಶನಗಳು ನಡೆಯಲಿವೆ. ಪ್ರಮುಖ ವಿಷಯಗಳಲ್ಲಿ ಆಹಾರ ಭದ್ರತೆ, ಕೃಷಿ ನಾವೀನ್ಯತೆ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಸಣ್ಣ ರೈತರ ಸಬಲೀಕರಣ ಸೇರಿವೆ. ಈ ತಿಂಗಳ 12ರಂದು ಕೃಷಿ ಸಚಿವರ ನಡುವೆ ವಿಶೇಷ ಸಂವಾದ ನಡೆಯಲಿದೆ. ಇದು ಸಣ್ಣ ರೈತರು, ಮಹಿಳೆಯರು ಮತ್ತು ಯುವಕರ ಮೂಲಕ ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಜೂನ್ 13ರಂದು ಬ್ರಿಕ್ಸ್ ರಾಷ್ಟ್ರಗಳ ಸಚಿವರ ಸಭೆ ನಡೆಯಲಿದ್ದು, ವಿದೇಶಿ ಪ್ರತಿನಿಧಿಗಳು ಇಂದೋರ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಅನುಭವವನ್ನು ಸಹ ಪಡೆಯುತ್ತಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವು ದ್ವೇಷದ ಸಂಘಟಿತ ಕಾರ್ಯವನ್ನು ನಡೆಸುತ್ತಿದೆ ಎಂದು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ತನ್ನ ನಾಗರಿಕರಲ್ಲಿ ಭಾರತದ ಬಗ್ಗೆ ಶಾಶ್ವತ ದ್ವೇಷವನ್ನು ಬೆಳೆಸಲು ಧಾರ್ಮಿಕ ಪರಿಭಾಷೆಯನ್ನು ಬಳಸಿಕೊಳ್ಳುತ್ತಿದೆ. ಇಸ್ಲಾಮಾಬಾದ್ ತನ್ನ ಸ್ವಂತ ಪ್ರದೇಶದೊಳಗೆ ಕಾರ್ಯನಿರ್ವಹಿಸುತ್ತಿರುವ ಉಗ್ರಗಾಮಿ ಸಂಘಟನೆಗಳನ್ನು ಫಿತ್ನಾ ಅಲ್ ಹಿಂದೂಸ್ತಾನ್ ಎಂದು ಹಣಪಟ್ಟಿ ಕಟ್ಟುವ ಮೂಲಕ ರಾಷ್ಟ್ರ ಪ್ರಾಯೋಜಿತ ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದೆ ಎಂದು ಭಾರತ ಇಸ್ಲಾಮಾಬಾದ್ ಅನ್ನು ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿವೇಶನದಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಇಸ್ಲಾಮಾಬಾದ್ ಕೇವಲ ನವದೆಹಲಿಯ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದೆ, ಪಾಕಿಸ್ತಾನದ ರಾಜಕೀಯ ಚೌಕಟ್ಟು ಮತ್ತು ಆಡಳಿತದಲ್ಲಿ ಅದರ ಮಿಲಿಟರಿ ವಹಿಸಿದ ಪ್ರಬಲ ಪಾತ್ರವನ್ನು ಅವರು ವಿವರಿಸಿದರು.
4: Blaming neighbors for its own failures is an old Pakistani habit. Coming up with official notifications directing Pakistan's government agencies to start referring to groups inside its own borders as Fitna al-Hindustan is nothing but officially sponsored misinformation and disinformation dressed in religious terminology. This is an outcome of an organized factory of hate coming from the deep state

0: Pakistan, which aims to keep their citizens in a state of permanent hostility with India in order to perpetuate their stay in power and control of national resources and detract them from core political and economic problems. India stands steadfast in rejecting terrorism in all its forms and manifestations.
1: ಇಸ್ಲಾಮಾಬಾದ್ ನಡೆಸುತ್ತಿರುವ ಗಡಿಯಾಚೆಗಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು ನವದೆಹಲಿ ಖಂಡಿಸಿತು. ಅಫ್ಘಾನಿಸ್ತಾನದಲ್ಲಿ ಅದರ ವೈಮಾನಿಕ ದಾಳಿಯಿಂದ ಉಂಟಾದ ಗಮನಾರ್ಹ ನಾಗರಿಕ ಸಾವು ನೋವುಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು. ಹತ್ಯಾಕಾಂಡವನ್ನು ಮಿಲಿಟರಿ ಕಾರ್ಯಾಚರಣೆ ಎಂದು ಬಿಂಬಿಸಿದ ಮಾತ್ರಕ್ಕೆ ಅದರ ಅಪರಾಧಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 1:20:34. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ರಚನೆ ಸಾಶಿ ಮರುಳಯ್ಯ ಅವರದ್ದು, ಸಂಗೀತ ನೀಡಿದ್ದಾರೆ ಎ.ಆರ್. ಅಚ್ಯುತರಾವ್.

0: ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 1:30:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಚಲಿತ. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ್ದು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಗಳ ಕುರಿತು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಕೇಂದ್ರ ಸರ್ಕಾರವು ದೇಶದ ಆರ್ಥಿಕ, ಸಾಮಾಜಿಕ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ ವಿವಿಧ ವಲಯಗಳಲ್ಲಿ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅವುಗಳಲ್ಲಿ ಮೊದಲಿಗೆ ಆರೋಗ್ಯ ಕ್ಷೇತ್ರವನ್ನು ನೋಡುವುದಾದರೆ ಪ್ರಮುಖವಾಗಿ ಆಯುಷ್ಮಾನ್ ಭಾರತ್ ಯೋಜನೆ. ಇದರಲ್ಲಿ ಅರ್ಹ ಬಡ ಕುಟುಂಬಗಳಿಗೆ ಪ್ರತಿ ವರ್ಷ 5 ಲಕ್ಷದವರೆಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಒದಗಿಸುವ ಆರೋಗ್ಯ ವಿಮೆಯಾಗಿದೆ. ಇನ್ನು ಪ್ರಧಾನಿ ಜನೌಷಧಿ ಯೋಜನೆ, ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಇನ್ನು ಕೃಷಿ ಮತ್ತು ರೈತರ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಅರ್ಹ ರೈತರಿಗೆ ವಾರ್ಷಿಕ 6,000 ರೂಪಾಯಿಗಳ ಆರ್ಥಿಕ ನೆರವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತೆ. ಜೊತೆಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ರೈತರ ಬೆಳೆಗಳಿಗೆ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ನಷ್ಟಕ್ಕೆ ವಿಮೆ ರಕ್ಷಣೆಯನ್ನ ಇದು ನೀಡುತ್ತದೆ. ಈಗ ಕೇಳೋಣ ಚಿತ್ರ ಅವರ ಧ್ವನಿಯಲ್ಲಿ ಅಮೃತವರ್ಷಿಣಿ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಕೆ ಕಲ್ಯಾಣ್ ಅವರದ್ದು, ಸಂಗೀತ ನೀಡಿದ್ದಾರೆ ದೇವಾ.

ಶ್ರೋತೃಗಳೇ, ಇನ್ನು ಆರ್ಥಿಕ ಭದ್ರತೆ ಮತ್ತು ಪಿಂಚಣಿ ಯೋಜನೆಯಡಿಯಲ್ಲಿ ಅಟಲ್ ಪಿಂಚಣಿ ಯೋಜನೆ ಅಂದರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವೃದ್ಧಾಪ್ಯದಲ್ಲಿ ಮಾಸಿಕ ಪಿಂಚಣಿ ಒದಗಿಸುವ ಯೋಜನೆ ಇದಾಗಿದೆ. ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಮತ್ತು ಜೀವನ ಜ್ಯೋತಿ ಭೀಮಾ ಯೋಜನೆ ಕಡಿಮೆ ಪ್ರೀಮಿಯಂನಲ್ಲಿ ಅಪಘಾತ ಮತ್ತು ಜೀವ ವಿಮೆ ಸೌಲಭ್ಯವನ್ನು ಇದು ಒದಗಿಸುತ್ತದೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯೋಜನೆಯಡಿ ಸುಕನ್ಯಾ ಸಮೃದ್ಧಿ ಯೋಜನೆ, ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯ ಮತ್ತು ಶಿಕ್ಷಣಕ್ಕಾಗಿ ಇದು ಸಣ್ಣ ಉಳಿತಾಯ ಯೋಜನೆಯಾಗಿದೆ. ಇನ್ನು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ, ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಪೌಷ್ಟಿಕ ಆಹಾರಕ್ಕಾಗಿ ಆರ್ಥಿಕ ನೆರವನ್ನು

ಈ ಯೋಚನೆ ನೀಡುತ್ತದೆ. ಇನ್ನು ಕೇಳೋಣ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮನಸಾರೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜಯಂತ್ ಕಾಯ್ಕಿಣಿ ಅವರದ್ದು, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಶ್ರೋತೃಗಳೇ, ಇನ್ನು ಕೇಂದ್ರ ಸರ್ಕಾರವು ಮೂಲ ಸೌಕರ್ಯ ಮತ್ತು ವಸತಿ ಯೋಜನೆಗೂ ಪ್ರಾಶಸ್ತ್ಯ ನೀಡಿದ್ದು, ಇದರಡಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ಬಡವರಿಗೆ ಸ್ವಂತ ಮನೆ ನಿರ್ಮಿಸಿಕೊಳ್ಳಲು ಸಹಾಯಧನವನ್ನ ನೀಡುತ್ತೆ. ಇನ್ನು ಸ್ವಚ್ಛ ಭಾರತ್ ಅಭಿಯಾನ ನೈರ್ಮಲ್ಯ ಮತ್ತು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಲು ಹಾಗೂ ವೈಯಕ್ತಿಕ ಶೌಚಾಲಯ ನಿರ್ಮಾಣಕ್ಕೆ ಪ್ರೋತ್ಸಾಹವನ್ನ ಇದು ನೀಡುತ್ತೆ. ಇನ್ನು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ ಯೋಜನೆಯಡಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸಣ್ಣ ಮತ್ತು ಮಧ್ಯಮ ಉದ್ಯಮ

ಖರೀದಿದಾರರಿಗೆ 10 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ನೀಡುತ್ತದೆ. ಇನ್ನು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಡಿಯಲ್ಲಿ ಯುವಕರಿಗೆ ಉದ್ಯೋಗ ಆಧಾರಿತ ಕೌಶಲ್ಯ ತರಬೇತಿಯನ್ನ ಕೂಡ ನೀಡುತ್ತದೆ. ಈಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ನಮೂರ ಮಂದಾರ ಹೂವೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಕೆ ಕಲ್ಯಾಣ್ ಅವರದ್ದು, ಸಂಗೀತ ನೀಡಿದ್ದಾರೆ ಇಳಯರಾಜಾ.

ಶ್ರೋತೃಗಳೆ, ಕೇಂದ್ರ ಸರ್ಕಾರ 12 ವರ್ಷಗಳನ್ನ ಪೂರೈಸಿದ್ದು ಕೇಂದ್ರ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ. ಇನ್ನು ಜೂನ್ 12ರಂದು ವಿಶ್ವ ಬಾಲಕಾರ್ಮಿಕ ನಿರ್ಮೂಲನಾ ದಿನ. ಮಕ್ಕಳನ್ನ ಕೆಲಸಕ್ಕೆ ತಳ್ಳುವುದು ಅವರ ಬಾಲ್ಯ, ಶಿಕ್ಷಣ ಮತ್ತು ಅವರ ಭವಿಷ್ಯವನ್ನ ಕಸಿದುಕೊಳ್ಳುವಂಥದ್ದು. ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ಪಡೆಯುವ, ಆಟವಾಡುವ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಬೆಳೆಯುವ ಹಕ್ಕಿದೆ. ಆದರೆ ಇನ್ನೂ ಕೂಡ ಅನೇಕ ಮಕ್ಕಳು ಕಾರ್ಖಾನೆ, ಹೋಟೆಲ್ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿದ್ದಾರೆ. ಬಾಲಕಾರ್ಮಿಕತೆಯನ್ನು ತಡೆಯುವುದು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಅದು ನಮ್ಮೆಲ್ಲರ ಕರ್ತವ್ಯ. ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಅವರ ಕನಸುಗಳಿಗೆ ಬೆಂಬಲ ನೀಡೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ, ಕೆಲಸದ ಸಾಧನಗಳಲ್ಲ. ಈಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆ. ಸಾಹಿತ್ಯ ರಚನೆ ಮತ್ತು ಸಂಗೀತ ಕೆ ಕಲ್ಯಾಣ್.

ಶ್ರೋತೃಗಳೇ, ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದೆ. 90 ವರ್ಷಗಳನ್ನು ಪೂರೈಸಿದ ಆಕಾಶವಾಣಿಯ ಈ ಪಯಣ ಕೇವಲ ಒಂದು ಸಂಸ್ಥೆಯ ಕಥೆಯಲ್ಲ, ಇದು ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತಿಬಿಂಬ. ಸ್ವಾತಂತ್ರ್ಯದ ಹೋರಾಟದ ಕಾಲದಿಂದ ಹಿಡಿದು ಇಂದಿನ ಡಿಜಿಟಲ್ ಯುಗದವರೆಗೂ ಆಕಾಶವಾಣಿ

ಈ ಸುದ್ದಿ, ಸಂಗೀತ, ಜ್ಞಾನ, ಕೃಷಿ, ಮಾಹಿತಿ, ಶಿಕ್ಷಣ, ಸಂಸ್ಕೃತಿ, ಮನರಂಜನೆ ನೀಡಿದ ಮತ್ತು ನೀಡುತ್ತಿರುವ ಖ್ಯಾತಿ ಆಕಾಶವಾಣಿಗೆ ಸೇರಿದೆ. ಇದು ನಮ್ಮ ಹೆಮ್ಮೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಸಿಬಿಐ ಶಂಕರ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಮತ್ತು ಸಂಗೀತ ಹಂಸಲೇಖ.

ಇದುವರೆಗೆ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ನೇರ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳೇ, ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: से शुरू होंगे। इसके साथ ही दोपहर समाचार का ये अंक समाप्त हुआ। नमस्कार।
1: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖಾ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಮ್ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: So in the last 12 years, exports have actually made a major improvement. From almost 460 billion, we have doubled our an economic size of more than 50 trillion will get over. Areas such as textile, engineering goods, marine products, plantation items will see tariffs going down from as high as 15%, 20% to zero. So it will be a big boost for our exports. So, and apart from that, these FTAs will help us in diversifying our export. It will also help us in building trusted relationships with the countries.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಭಾರತದ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ರಾಷ್ಟೀಯ ಪ್ರತಿನಿಧಿ ಸಂಸ್ಥೆಯ ಪ್ರತಿನಿಧಿಗಳು ಭೇಟಿಯಾಗಿ ಇಂದು ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಕ್ಷೇತ್ರದ ಪ್ರಸ್ತುತ ಬೆಳವಣಿಗೆಗಳು, ನಗರಗಳ ಸುಸ್ಥಿರ ಅಭಿವೃದ್ಧಿ, ವಸತಿ ಮತ್ತು ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನ, ನಗರ ಪ್ರದೇಶಗಳಲ್ಲಿ ಹೂಡಿಕೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಸೇರಿದಂತೆ ವಿವಿಧ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ನಗರಗಳ ಯೋಜಿತ ಅಭಿವೃದ್ಧಿ, ಸಾರ್ವಜನಿಕರಿಗೆ ಗುಣಮಟ್ಟದ ಸೌಲಭ್ಯಗಳ ಒದಗಿಸುವಿಕೆ ಹಾಗೂ ನಗರಾಭಿವೃದ್ಧಿ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯದ ನಡುವಿನ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಡಿಕೇರಿಯ ಹೋಮ್ಸ್ಟೇಯಲ್ಲಿ ಅಮೆರಿಕದ ಪ್ರವಾಸಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸರು ಇಂದು ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠ ಈ ಸಂಬಂಧ ಸರ್ಕಾರಕ್ಕೆ ನಿರ್ದೇಶನಗಳನ್ನು ನೀಡಿದೆ. ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರದಂತಹ ಗಂಭೀರ ಅಪರಾಧ ನಡೆದಿದ್ದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸುವುದನ್ನು ತಡೆಯುವ ಸಲುವಾಗಿ ಫೈರ್ ಆಡಿಟ್ ನಡೆಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಕೆಆರ್ ಮಾರುಕಟ್ಟೆಗೆ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಅಗ್ನಿಯಿಂದ ಉಂಟಾಗಬಹುದಾದ ಅಪಾಯಗಳು, ಅಗ್ನಿಶಾಮಕ ವ್ಯವಸ್ಥೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೂಡಲೇ ಪರಿಶೋಧನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಕೆಆರ್ ಮಾರುಕಟ್ಟೆ ಕಟ್ಟಡದಲ್ಲಿರುವ ಮಳಿಗೆಗಳ ಮುಂಭಾಗದಲ್ಲಿನ ಒತ್ತುವರಿಗಳನ್ನು ಗುರುತಿಸಿ ದುಪ್ಪಟ್ಟು ದಂಡ ವಿಧಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಳ್ಳಬೇಕು, ನಾಗರಿಕರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರುವ ವಾಹನಗಳನ್ನು ಕೂಡಲೇ ತೆರವುಗೊಳಿಸಲು ಸೂಚನೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ಪರಿಗಣಿಸದಿರುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮೊಸಳೆ ಕಣ್ಣೀರು ಸುರಿಸುವ ಅಗತ್ಯವಿಲ್ಲವೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು,

0: ದೇವೇಗೌಡರನ್ನು ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಖ್ಯಾತಿ ಕಾಂಗ್ರೆಸ್ ಮೇಲೆ ಇರುವುದನ್ನು ನಾಯಕರು ಮರೆತಂತಿದೆ ಎಂದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ದೇವೇಗೌಡ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದು ನಾಳೆಯಿಂದ 2 ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯಬಹುದು ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜನರು ತುರ್ತು ಪರಿಸ್ಥಿತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸದಾ ಸಿದ್ದರಾಗಿರುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕಂದಾಯ, ಅರಣ್ಯ, ಅಗ್ನಿಶಾಮಕ, ಪಂಚಾಯತ್ ರಾಜ್, ಲೋಕೋಪಯೋಗಿ, ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ರಜೆ ಮೇಲೆ ತೆರಳದಂತೆ ಹಾಗೂ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದು ಸಕಾಲದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಸೂಚನೆ ನೀಡಿದ್ದಾರೆ. ಜಲಾವೃತವಾದ ಸೇತುವೆಗಳು ಮತ್ತು ಮಲೆನಾಡಿನ ಕಣಿವೆ ಪ್ರದೇಶಗಳಲ್ಲಿ ವಾಹನಗಳನ್ನು ಚಲಾಯಿಸದಂತೆ ಅವರು ಸಲಹೆ ನೀಡಿದ್ದಾರೆ. ಮತ್ತೊಂದೆಡೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ. ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಸಿದ್ದತೆಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದ್ದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ತೆರೆಯಲಾಗಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಸಾರ್ವಜನಿಕರು, ವಿಶೇಷವಾಗಿ ಮಕ್ಕಳು, ನದಿ ಕೆರೆ ತಗ್ಗು ಪ್ರದೇಶ ಹಾಗೂ ಸಮುದ್ರ ತೀರಗಳಿಗೆ ಹೋಗದಂತೆ ಮನವಿ ಮಾಡಿದೆ. ಮಳೆ, ಗುಡುಗು ಹಾಗೂ ಸಿಡಿಲಿನ ಸಂದರ್ಭಗಳಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು. ಅಪಾಯಕಾರಿ ಮರಗಳು, ವಿದ್ಯುತ್ ಕಂಬಗಳು ಹಾಗೂ ತುಂಡಾದ ವಿದ್ಯುತ್ ತಂತಿಗಳ ಸಮೀಪ ಹೋಗದಂತೆಯೂ ಎಚ್ಚರಿಕೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಇಂದು ದಿವಂಗತ ಸೂರಜ್ ಹೆಗ್ಡೆ ಅವರ ಅಂತಿಮ ದರ್ಶನ ಪಡೆದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಹಾಜರಿದ್ದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಕೂಡ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಇದಕ್ಕೂ ಮೊದಲು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡರು. ಸಾಫ್ಟ್ವೇರ್ ಅಳವಡಿಕೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯ ನಗರ ಪ್ರದೇಶದಲ್ಲಿ ಇದೇ 10-30ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ರಾಹಕರು ಗೂಗಲ್ ಪೇ, ಫೋನ್ ಪೇ ಮೂಲಕ ಬಿಲ್ ಪಾವತಿ ಮಾಡಲು ಅವಕಾಶವಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಟಿಆರ್ಎಂ ಸಾಫ್ಟ್ವೇರ್ ಬದಲಿಗೆ ಐಪಿಡಿಎಸ್ ಐಟಿ ಅಪ್ಲಿಕೇಶನ್ ಅಳವಡಿಸಿಕೊಳ್ಳುವುದರಿಂದ ದತ್ತಾಂಶ ವರ್ಗಾವಣೆ ಮಾಡುವ ಸಲುವಾಗಿ 21 ದಿನಗಳ ಕಾಲ ಆನ್ಲೈನ್ ಸೇವೆಗಳಾದ ಹೊಸ ಸಂಪರ್ಕ, ಹೆಸರು ವರ್ಗಾವಣೆ, ಲೋಡ್ ಹೆಚ್ಚಳ, ಬಿಲ್ ಪಾವತಿ ಸೇರಿದಂತೆ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿದೆ. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇದೇ 30ರವರೆಗೆ 1 ತಿಂಗಳ ಕಾಲ ಪಿಎಂ ಸ್ವನಿಧಿ ಮಹೋತ್ಸವ ಹಾಗೂ ಲೋಕ ಕಲ್ಯಾಣ ಮೇಳಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಒಂದೇ ವೇದಿಕೆಯಲ್ಲಿ ತಲುಪಿಸುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಸಾರ್ವಜನಿಕರು ಹಾಗೂ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವಂತೆ ಇಲಾಖೆ ಕೋರಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ವರಿಗೂ ಸೂರು ಅಭಿಯಾನದಡಿ ಕೊಳಚೆ ನಿವಾಸಿಗಳನ್ನು ಒಳಗೊಂಡಂತೆ ರಾಮನಗರದಲ್ಲಿ ನಗರ ಪ್ರದೇಶದ ವಸತಿರಹಿತ ಬಡವರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಂಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ

0: ಭಾರಿ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರಾ ಆಜ್ ಕಾ ವಿಷಯ ಹೈ ಮಾ ಕೆ ಹೈ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೋ ಮೈಥಿಲಿ ಶರಣ್ ಗುಪ್ತ ನೆ ಲಿಖಿ ಹೈ. ಯಹ ಬಹುತ್ ಹಿ ಪ್ಯಾರಿ ಕವಿತಾ ಹೈ ಜೋ ತುಮ್ ಲೋಗೋ ಕೋ ಕಭಿ ಯಾದ್ ಕರ್ನಾ ಚಾಹಿಯೇ. ಏಕ್ ಬಾತ್ ಬತಾವೋ, ತುಮ್ ಲೋಗೋ ನೆ ಕಭಿ ಅಪ್ನಿ ಮಾ ಸೆ ಕಹಾನಿ ಸುನ್ನೆ ಕಿ ಜಿದ್ ಕಿ ಹೈ?
2: ಜಿ ಹಾಂ ಟೀಚರ್ ನಿಜಿ,
3: ಜಿ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನಿ ಮಾ ಸೆ ಕಹಾನಿ ಸುನ್ನೆ ಕಿ ಜಿದ್ ಕರ್ತಾ ಹೈ. ತೋ ಶುರು ಕರೇ,
2: ಹಮ್ ಕವಿತಾ ಸುನೇಂಗೆ.
3: ಯಹ ಕವಿತಾ ಕಿಸ್ನೆ ಲಿಖಾ ಹೈ ಟೀಚರ್ ನಿಜಿ?
1: ಮೈ ತುಮ್ ಲೋಗೋ ಕೋ ಬತಾನೆ ಹಿ ವಾಲಿ ಥಿ. ಕವಿ ಕಾ ನಾಮ ಹೈ ಮೈಥಿಲಿ ಶರಣ್ ಗುಪ್ತ. ಇನ್ಕಾ ಜನ್ಮ ಉತ್ತರ ಪ್ರದೇಶ ಕೆ ಝಾನ್ಸಿ ಜಿಲ್ಲೆ ಕೆ ಚಿರ್ಗಾಂವ್ ಗ್ರಾಮ ಮೇ ಹುವಾ ಥಾ ಔರ್ ಉನ್ಹೋನೆ ಘರ್ ಮೇ ಹಿ ಪಡಾಯಿ ಕಿ ಥಿ. ಸಂಸ್ಕೃತ, ಬಂಗ್ಲಾ, ಮರಾಠಿ ಔರ್ ಹಿಂದಿ ಸೀಖೆ. ಉನ್ಕಿ ರಚನಾ ಮಹಾಕಾವ್ಯ ಸಾಕೇತ್ ಕೆ ಲಿಯೆ ಉನ್ಹೇ ಮಂಗ್ಲಾ ಪ್ರಸಾದ್ ಪಾರಿತೋಷಿಕ್ ಪ್ರದಾನ್ ಕಿಯಾ ಗಯಾ. ಭಾರತ ಸರ್ಕಾರ ನೆ ಉನ್ಕೋ ಪದ್ಮಭೂಷಣ್ ಸೆ ಭಿ ಅಲಂಕೃತ ಕಿಯಾ. ಉನ್ಕಿ ರಚನಾ ಮೇ ದೇಶಭಕ್ತಿ, ಗಾಂಧಿವಾದ, ಮಾನವತಾ ಔರ್ ನಾರಿ ಕೆ ಪ್ರತಿ ಕರುಣಾ ವ್ಯಕ್ತ ಕಿ ಗಯಿ ಹೈ. ಚಲೋ ಅಬ್ ಕವಿತಾ ಪಡ್ತೆ ಹೈ.
2: ಮೈ ಪಡೂ ಟೀಚರ್ ಜಿ?
1: ಚಲೋ ಶುರು ಕರ್ನೆ ಸೆ ಪಹಲೆ ಮುಜೆ ತುಮ್ ಲೋಗೋ ಸೆ ಏಕ್ ಔರ್ ಪ್ರಶ್ನ ಪೂಚ್ನಾ ಥಾ.
2: ಕ್ಯಾ ಕ್ಯಾ ಹೈ ಟೀಚರ್ ನಿಜಿ?
1: ತುಮ್ ಲೋಗೋ ನೆ ಬುದ್ಧ ಕಾ ನಾಮ ಸುನಾ ಹೈ?
2: ಜಿ, ಉನ್ಕೋ ದಿ ಎನ್ಲೈಟನ್ಡ್ ವನ್ ಕಹಾ ಜಾತಾ ಹೈ.
3: ಹಾಂ,
1: ಬಿಲ್ಕುಲ್ ಸಹಿ. ಬುದ್ಧ ಕಾ ಮತಲಬ್ ಹೈ ಜಗಾ ಹುವಾ. ಯಹ ಏಕ್ ಹಾದ್ಸೆ ಪರ್ ಆಧಾರಿತ ಹೈ. ಏಕ್ ದಿನ ಜಬ್ ವಹ ಉಪವನ್ ಮೇ ಸೈರ್ ಕರ್ ರಹೆ ಥೇ ಉನ್ಹೋನೆ ಏಕ್ ಹಂಸ್ ಕೋ ಗಿರ್ತೆ ದೇಖಾ. ವಹ ತುರಂತ ಉಸ್ ಹಂಸ್ ಕೋ ಠೀಕ್ ಕರ್ನೆ ಕೆ ಲಿಯೆ ಪಹುಂಚ ಗಯೆ. ಇತ್ನೆ ಮೇ ಶಿಕಾರಿ ಆಯಾ ಔರ್ ಹಂಸ್ ಕೋ ವಾಪಸ್ ಮಾಂಗ್ನೆ ಲಗಾ. ಉಸ್ಕೆ ಬಾದ್ ಕ್ಯಾ ಹುವಾ? ಚಲೋ ಕವಿತಾ ಸುನೆ.
2: ಮೈ ಪಡೂಂಗಿ.
1: ಚಲೋ ಪಡೋ.
2: ಮಾ ಕಾ ಏಕ್ ಕಹಾನಿ. ಬೇಟಾ ಸಮಜ್ ಲಿಯಾ ಕ್ಯಾ ತೂನೆ, ಮುಜ್ ಕೋ ಅಪ್ನಿ ನಾರಿ ಕಹತಿ ಹೈ ಮುಜ್ಸೆ ಯಹ ಬೇಟಿ, ತೂ ಮೇರಿ ನಾನಿ ಕಿ ಬೇಟಿ. ಯಹ ತೋ ಮಾ ಬೇಟಿ ಹಿ ಬೇಟಿ, ರಾಜಾ ಥಾ ಯಾ ರಾನಿ. ಮಾ ಕಹೋ ಏಕ್ ಕಹಾನಿ, ತೂ ಹೈ ಬೇಟಿ ಮಾನ್ ಧನ್ ಮೇರಿ. ಸುನ್ ಉಪವನ್ ಮೇ ಬಡೆ ಸವೇರೆ, ತಾತ್ ಭ್ರಮಣ ಕರ್ತೆ ಥೆ ತೇರೆ ಜಹಾ
1: ಸುರ ಭಿ ಮನ್ಮಾನಿ. ಚಲೋ ಮೇ ಏಕ್ ಬಾರ್ ಔರ್ ಪಡ್ತಿ ಹೂ. ಮಾ ಕಹೆ ಏಕ್ ಕಹಾನಿ. ಬೇಟಾ ಸಮಜ್ ಲಿಯಾ ಕ್ಯಾ ತೂನೆ ಮುಜ್ಕೋ ಅಪ್ನಿ ನಾನಿ, ಕಹತಿ ಹೈ ಮುಜ್ಸೆ ಯಹ ಚೇಟಿ, ತೂ ಮೇರಿ ನಾನಿ ಕಿ ಬೇಟಿ. ಕಹ ತೋ ಮಾ ಲೇಟಿ ಹಿ ಲೇಟಿ, ರಾಜಾ ಥಾ ಯಾ ರಾನಿ. ಮಾ ಕಹೆ ಏಕ್ ಕಹಾನಿ, ತೂ ಹೈ ಹಟಿ ಮಾನ್ಧನ್ ಮೇರೆ, ಸುನ್ ಉಪವನ್ ಮೇ ಬಡೆ ಸವೇರೆ, ತಾತ್ ಭ್ರಮಣ ಕರ್ತೆ ತೇರೆ ಜಹಾಂ ಸುರ ಭಿ ಮನ್ಮಾನಿ. ಠೀಕ್ ಹೈ. ಯಹಾಂ ಕಿತ್ನೆ ಲೋಗೋ ಕಿ ಆವಾಜ್ ಸುನಾಯಿ ದೇತಿ ಹೈ ತುಮ್ ಲೋಗೋ ಕೋ?
3: ದೋ ಲೋಗೋ ಕಿ ಆವಾಜ್, ಏಕ್ ಬಚ್ಚೆ ಕಿ ಔರ್ ದೂಸರೆ ಮಾ ಕಿ.
1: ಪಹಲೆ ಆವಾಜ್ ಕಿಸ್ ಕಿ ಹೈ?
2: ಮಾ ಕಿ ಆವಾಜ್.
1: ಬಚ್ಚಾ ಮಾ ಕೋ ಕಹಾನಿ ಸುನಾನೆ ಕಿ ಮಾಂಗ್ ಕರ್ ರಹಾ ಹೈ ಔರ್ ಮಾ ಕ್ಯಾ ಕಹಿ ರಹಿ ಹೈ?
2: ವಹ ಪೂಚ್ ರಹಿ ಹೈ ಕಿ ಬೇಟಾ, ತೂನೆ ಮುಜೆ ಅಪ್ನಿ ನಾನಿ ಸಮಜ್ ರಖಾ ಹೈ, ತೋ ಮೈ ತುಜೆ ಕಹಾನಿ ಸುನಾಓಗಿ?
3: ಜಿ, ಜೈಸೆ ಜ್ಯಾದಾತರ್ ಹೋತಾ ಹೈ ನಾನಿ ಯಾ ದಾದಿ ಬಚ್ಚೋ ಕೋ ಕಹಾನಿಯಾ ಸುನ್ತೆ ಹೈ.
1: ಬೇಟಾ ಕ್ಯಾ ಕಹತಾ ಹೈ? ವಹ ಕಹತಾ ಹೈ ಕಿ ಏಕ್ ಚೇಟಿ ಕಹಿ ರಹಿ ಹೈ ಕಿ ಮಾ

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ಅವಲೋಕನ 6:30 ಕೃಷಿರಂಗ ಕಾರ್ಯಕ್ರಮ 6:51 ಜೈವಿಕ ಗೊಬ್ಬರದ ಮಹತ್ವ ಕುರಿತಾಗಿ ಡಾಕ್ಟರ್ ಶುಭಶ್ರೀ ಕೆಎಸ್ ಅವರೊಂದಿಗೆ ಸಂದರ್ಶನ, ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ನೀರಗುಂದ ಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದ. ಸಿರಿಗಂಧ 7:45, 9:15 ಅನಿತಾ ಆನಂದ್ ಹಾಡಿರುವ ಭಾವಗೀತೆಗಳು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾತ್ರಿ 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೆಚ್ಎಂ ಸ್ಮಿತಾ ಅವರಿಂದ ವಯಲಿನ್ ವಾದನ. ಮೃದಂಗ ಸಹಕಾರ ಎಂ ಗುರುರಾಜ್, ಮೋರ್ಚಿಂಗ್ ಜಿ ಲಕ್ಷ್ಮೀನಾರಾಯಣ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿವೆ.

0: 499.1 ಮೀಟರ್ಗಳು ಅಂದರೆ
1: ಗಠಿಯಾ ಕಿ ಹಾಲತ್ ವೈಸಿ ಹೈ ಅಬ್ ತೋ ಬಿಟವಾ ಹೈ ಯೇ ಲಗ್ತಾ ಮೌತ್ ಹಿ ಜೈಸೆ ಅಂತಿಮ ಹಲ್ ಹೈ ಸೇಸ್ ಕುಸಲ್ ಹೈ
2: ತೋ ಸುನಿಯೆ ಆಜ್ ಕೆ ಮೆಹಮಾನ್ 10 ಜೂನ್ ಶಾಮ್ 4 ಬಜೆ ಸಿರ್ಫ್ ವಿವಿಧ ಭಾರತಿ ಪರ್
3: आप सुन रहे हैं विविध भारती राष्ट्रीय सेवा देश की सुरीली धड़कन। अगला कार्यक्रम है सखी सहेली।

0: ആകാശവാണി മടിക്കേരി. ಈಗ ಸಮಯ 4:08 ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಾರ್ಯಕ್ರಮದಲ್ಲಿ ಈಗ ನಾನು ನಿಮ್ಮೊಂದಿಗೆ ಮಂಜುನಾಥ್. ಎಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೂ ನಮಸ್ಕಾರ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕೇಳುತ್ತೀರಿ ಕೆಲವು ಭಾವಗೀತೆಗಳನ್ನು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವ

0: ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು. 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900 1282
2: ಆರ್ 9606084066.
1: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ PR ಲಕ್ಷ್ಮಣರಾವ್ ಅವರ ರಚನೆ ನೆನಪಿದೆಯಾ ಓ ಗೆಳತಿ.

ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇನ್ನು ಮುಂದೆ ಕೇಳಿ, ಚಂದ್ರಶೇಖರ್ ಪಾಟೀಲ್ ಅವರ ರಚನೆ, ಸಿ ಅಶ್ವಥ್ ಅವರು ಹಾಡಿದ್ದಾರೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು.

ಭಾವಗೀತೆಗಳನ್ನು ಕೇಳ್ತಾ ಇರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಕುವೆಂಪು ಅವರ ರಚನೆ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರೆ ಕನೆ.

ಭಾವಗೀತೆಗಳ ಕಾರ್ಯಕ್ರಮದ ಕಡೆಗೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೊಡ್ಡರಂಗೇಗೌಡ ಅವರ ರಚನೆ ಈ ವಿರಹ ಕಡಲಾಗಿದೆ.

ಇದುವರೆಗೂ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, FM 103.1 MHz. ಸಮಯವೀಗ 4:31:21 ಸೆಕೆಂಡ್ಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ನೆನಪು ನಿನಾದ. ನೆನಪು ನಿನಾದ ಕಾರ್ಯಕ್ರಮ. ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ.
0: ಕೇಳಿ ನೆನಪು ನಿನಾದ ಕಾರ್ಯಕ್ರಮದ ಆರಂಭದಲ್ಲಿ ಬಿಳಿಗಿರಿಯ ಬನದಲ್ಲಿ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗೀತೆಯನ್ನು ಚೀವದಯಶಂಕರ್ ಅವರು ಬರೆದಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ನೆನಪು ನಿನಾದ ಕಾರ್ಯಕ್ರಮದ ಮುಂದಿನ ಗೀತೆ ನಾನೊಬ್ಬ ಕಳ್ಳ ಚಿತ್ರದ್ದು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್ ಅವರು. ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನೆನಪುನಿನಾದ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕೇಳಿ ನಾನಿರುವುದೇ ನಿನಗಾಗಿ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಜೀವದೇಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ ಅವರದು.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
2: ನೆನಪು ನಿನಾದ ಕಾರ್ಯಕ್ರಮದ ಮುಂದಿನ ಗೀತೆ ಪಾವನಗಂಗಾ ಚಿತ್ರದ್ದು. ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಚಿವದೇಶಂಕರ್ ಅವರು. ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳೋಣ ಗೆಜ್ಜೆ ಪೂಜೆ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯ ಭಾಸ್ಕರ್ ಅವರದು.

ನೆನಪು ನಿನ್ನದ ಕಾರ್ಯಕ್ರಮದ ಕೊನೆಗೆ ಎಸ್ ಜಾನಕಿ ಅವರು ಹಾಡಿರುವ ಯಾವ ಹೂವು ಯಾರ ಮುಡಿಗೋ ಚಿತ್ರದ್ದು, ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ ಅವರದು.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಣೆ.

0: ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
3: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹಿಂಗಾಗತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH-275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900-901282
0: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
8: ಆಕಾಶವಾಣಿ ಮಡಿಕೇರಿ.

0: ನಮ್ಮ ಪರಿಸರ ನಮ್ಮ ಭವಿಷ್ಯ, ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ.
1: ತಾರೆಗಳ ಪುನಸುತ
0: ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ.

ಆತ್ಮೀಯ ಶ್ರೋತೃಗಳೇ, ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನ ಅಂತ ಆಚರಿಸಲಾಗುತ್ತದೆ. ಪ್ರಕೃತಿಯಿಂದ ಸ್ಫೂರ್ತಿ ಪಡೆದಿದೆ ಹವಾಮಾನಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ. ಇದು ಈ ಬಾರಿಯ ವಿಶ್ವ ಪರಿಸರ ದಿನದ ಘೋಷವಾಕ್ಯ. ಆದ್ದರಿಂದ ನಾವೀಗ ಪರಿಸರದ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋದು ಮುಖ್ಯ.

0: ಪರಿಸರ ಅನ್ನುವಂಥದ್ದು ನಮ್ಮ ಸುತ್ತಮುತ್ತಲು, ಅಂದರೆ ನೆಲ, ಜಲ, ಗಾಳಿ ಇವೆಲ್ಲವೂ. ಇನ್ನೂ ಹೇಳಬೇಕೆಂದ್ರೆ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವೇ ಪರಿಸರ. ಈ ಭೂಮಿ, ಆ ಸಮುದ್ರ, ಕೆರೆ, ಬಾವಿ, ಮರ, ಗಿಡ, ಬಳ್ಳಿ, ಮಣ್ಣು, ಗಾಳಿ, ನೀರು, ಪ್ರಾಣಿ, ಪಕ್ಷಿ, ಇತರ ಜೀವಜಂತುಗಳು ಇವೆಲ್ಲವೂ ಪರಿಸರದ ಪ್ರಮುಖ ಅಂಶಗಳು, ಹಾಗೆಯೇ ಪರಿಸರದ ಮೂಲಾಧಾರಗಳು.
1: ಪರಿಸರ ಅನ್ನೋದು ಮನುಷ್ಯನ ಹಾಗೂ ಪ್ರಕೃತಿಯ ನಡುವಿನ ನಂಟು ಅನ್ನೋದಾದರೆ ಈ ನಂಟು ಯಾವ ರೀತಿಯದ್ದು? ಹೌದಲ್ಲ, ಇದೊಂದು ಬಿಡಿಸಲಾಗದ ಬಂಧ. ಮನುಷ್ಯನ ಜೀವನ ಪ್ರಕೃತಿಯ ಮಡಿಲಲ್ಲಿಯೇ ನಡೆಯುವಂಥದ್ದು. ಉಸಿರಾಟಕ್ಕೆ ಗಾಳಿ ಬೇಕು, ಅದರಲ್ಲೂ ಆಮ್ಲಜನಕವಿಲ್ಲದೆ ಮನುಷ್ಯ ಬದುಕಿರೋದಕ್ಕೆ ಸಾಧ್ಯವೇ ಇಲ್ಲ. ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲದ ಡೈಆಕ್ಸೈಡನ್ನು ಸಸ್ಯಗಳು ಹೀರಿಕೊಂಡು ಮನುಷ್ಯನ ಉಸಿರಾಟಕ್ಕೆ ಬೇಕಾದ ಆಮ್ಲಜನಕವನ್ನು ಬಿಡುಗಡೆಗೊಳಿಸುವ ಮೂಲಕ ಮಾನವ ಮತ್ತು ಸಸ್ಯ ಸಂಕುಲದ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತವೆ. ಇದರಿಂದ ನಮಗೆ ತಿಳಿಯುತ್ತೆ ಸಸ್ಯರಾಶಿ ಇಲ್ಲದೆ ಮಾನವ ಸಂಕುಲದ ಉಳಿವು ಅಸಾಧ್ಯ ಎಂದು.
0: ಇನ್ನು ಎರಡನೇ ಅಂಶ ಅಂದ್ರೆ ಗಾಳಿ. ಗಾಳಿ ಪ್ರಕೃತಿಯ ಮತ್ತೊಂದು ಭಾಗ. ಗಾಳಿ ಇಲ್ಲದೆ ಮನುಷ್ಯನಿಗೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಗಾಳಿ ಬೇಕಂದ್ರೆ ಮರಗಿಡಗಳು ಬೇಕೇ ಬೇಕು ಅಲ್ವೇ? ಶುದ್ಧ ಗಾಳಿಗಾಗಿ ಮರಗಿಡಗಳನ್ನು ಎಲ್ಲೆಂದರಲ್ಲಿ ಹೇಗೆಂದರಲ್ಲಿ ಕಡಿಯದೆ ಸಾಕಷ್ಟು ಸಸ್ಯಗಳನ್ನು ನೆಡುವ ಮೂಲಕ ಪರಿಸರಕ್ಕೆ ಪೂರಕವಾಗಿ ಬದುಕಿದರೆ ಮಾತ್ರ ಮನುಷ್ಯನ ಮುಂದಿನ ಬದುಕು ಸಾಧ್ಯ.
1: ಮೂರನೆಯದಾಗಿ ನೀರು. ನೀರು ಮನುಷ್ಯನಿಗೆ ಆಗಲಿ ಯಾವುದೇ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಆಗಲಿ ಬದುಕೋದಿಕ್ಕೆ ಅಗತ್ಯವಾಗಿ ಬೇಕೇ ಬೇಕು. ನೀರಿಲ್ಲದೆ ಬದುಕನ್ನು ಕಲ್ಪಿಸೋದಕ್ಕೂ ಸಾಧ್ಯವಿಲ್ಲ. ಕುಡಿಯುವುದಕ್ಕೆ, ಸ್ನಾನಕ್ಕೆ, ಬಟ್ಟೆ ಒಗೆಯುವುದಕ್ಕೆ, ಪಾತ್ರೆ ತೊಳೆಯುವುದಕ್ಕೆ, ಸಸಿಮಡಿಗಳಿಗೆ, ಗದ್ದೆಗೆ, ತೋಟಕ್ಕೆ ನೀರುಣಿಸುವುದಕ್ಕೆ, ಅಂದರೆ ಕೃಷಿಗೆ, ಕೈಗಾರಿಕೆಗೆ, ಕಟ್ಟಡ ನಿರ್ಮಾಣಕ್ಕೆ, ಹೀಗೆ ನೀರಿನ ಪ್ರಾಮುಖ್ಯತೆಯನ್ನು ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಅರಿತುಕೊಳ್ಳಬೇಕಷ್ಟೆ. ನೀರು ನಮ್ಮ ಪರಿಸರದಲ್ಲಿ ಅಗಾಧವಾಗಿ ತುಂಬಿ ತುಳುಕುತ್ತಿರಬೇಕೆಂದರೆ ಮರಗಿಡಗಳು ಪ್ರಕೃತಿಯಲ್ಲಿ ಇರಲೇಬೇಕು. ಬೃಹದಾದ ಮರಗಳು ಅವುಗಳ ಬೇರುಗಳ ಮೂಲಕ ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುತ್ತವೆ. ಇದರಿಂದ ಮಣ್ಣಿನ ಸವಕಳಿ ತಪ್ಪುತ್ತದೆ. ಜೊತೆಗೆ ನೀರು ಹರಿದು ಹೋಗದೇ ಮಣ್ಣಿನಲ್ಲಿಯೇ ಇಂಗುವಲ್ಲಿ ನೆರವಾಗುತ್ತವೆ.
0: ಇನ್ನು ಪ್ರಾಣಿ ಪಕ್ಷಿಗಳು ಪ್ರಕೃತಿಯ ಅತ್ಯಮೂಲ್ಯ ಕೊಡುಗೆಗಳು. ಇವಿಲ್ಲದೆ ನಮ್ಮ ಪರಿಸರ ನಿರರ್ಥಕ. ಹಾಗಾದ್ರೆ ಈ ಪ್ರಾಣಿ ಪಕ್ಷಿಗಳು ಪರಿಸರಕ್ಕೆ ಹೇಗೆ ಪೂರಕ? ಪರಿಸರದಲ್ಲಿ ಪಕ್ಷಿಗಳು ಏಕೆ ಬೇಕು? ಅವುಗಳ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಪರಿಸರ ತಜ್ಞರು ಹಾಗೂ ವೈದ್ಯರಾದ ಡಾಕ್ಟರ್ ಎಸ್ ವಿ ನರಸಿಂಹನ್ ಅವರ ಮಾತುಗಳಲ್ಲಿ ಕೇಳೋಣ.
2: ಆಕಾಶವನ್ನೇ ತಮ್ಮ ಸಾಮ್ರಾಜ್ಯವನ್ನಾಗಿಟ್ಟುಕೊಂಡಿರುವ ಹಕ್ಕಿಗಳು ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ. ಹಕ್ಕಿಗಳಿಲ್ಲದ ಪ್ರಕೃತಿಯನ್ನು ಊಹಿಸಲು ಅಸಾಧ್ಯ. ಹಕ್ಕಿಗಳು ಸ್ವಾತಂತ್ರ್ಯ, ಶಾಂತಿ ಮತ್ತು ಸೌಂದರ್ಯದ ಪ್ರತಿನಿಧಿಗಳು. ಅವು ಅಪರಿಮಿತ ನೈಸರ್ಗಿಕ ವೈಭವವುಳ್ಳ ಕೊಡಗಿನ ಸೊಬಗನ್ನು ಇಮ್ಮಡಿಗೊಳಿಸಿವೆ. ಪಕ್ಷಿಗಳು ಒಂದು ಭೂ ಆವಾಸದ ವಸ್ತುಸ್ಥಿತಿಯ ಕನ್ನಡಿ ಇದ್ದಂತೆ. ಪರಿಸರದ ಆರೋಗ್ಯ ಅನಾರೋಗ್ಯಗಳಿಗೆ ಪಕ್ಷಿಗಳು ಅದ್ಭುತವಾದ ದಿಕ್ಸೂಜಿ ಎಂದು ವಿಜ್ಞಾನಿಗಳು ಪರಿಗಣಿಸಿದ್ದಾರೆ. ಹಕ್ಕಿಗಳಿಂದ ನಮಗೇನು ಪ್ರಯೋಜನ? ಹಕ್ಕಿಗಳ ಜೀವನ ಚಕ್ರಗಳು ಪರಿಸರದ ಎಲ್ಲ ಗಿಡಮರ ಬಳ್ಳಿಗಳ ಜೀವನ ಚಕ್ರದೊಂದಿಗೆ ಬೆಸೆದುಕೊಂಡು ಪ್ರಕೃತಿಯ ಸಮತೋಲನವನ್ನು ಕಾಪಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಎಲ್ಲಿ ಪಕ್ಷಿಗಳು ಸಂತೋಷದಿಂದ ಸ್ವಚ್ಛಂದವಾಗಿ ಹಾಡಿಕೊಂಡು ಹಾರಾಡಿಕೊಂಡಿರುತ್ತವೆಯೋ ಅದು ಆರೋಗ್ಯಕರವಾದ ಪರಿಸರ ಮತ್ತು ಪರಿಸರ ಸಮತೋಲನದ ಸಾಕ್ಷಿ. ಭೂಮಿಗೆ ಪಕ್ಷಿಗಳಿಗಿಂತ ಮುಂಚೆಯೇ, ಅಂದರೆ 25 ಕೋಟಿ ವರ್ಷಕ್ಕೂ ಹಿಂದೆಯೇ ವಿಕಾಸ ಹೊಂದಿರುವ ಕೀಟವರ್ಗ ಸಂಖ್ಯಾ ಬಾಹುಳ್ಯದಲ್ಲಿಯೂ ಒಟ್ಟು ಮೊತ್ತದಲ್ಲಿಯೂ ಬೇರೆಲ್ಲ ಸಸ್ಯ ಪ್ರಾಣಿ ಬಾಹುಳ್ಯವನ್ನು ಮೀರುತ್ತದೆ. ಕೀಟಗಳು ಎಲ್ಲ ಜೀವಿಗಳಿಗೂ ಒಂದಲ್ಲ ಒಂದು ರೀತಿಯ ಆಹಾರ ವಸ್ತುವಾಗಿದೆ. ಹಕ್ಕಿಗಳು ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಕೀಟಭಕ್ಷಕಗಳಾಗಿ

ಅವುಗಳನ್ನು ಸಮರ್ಥವಾಗಿ ಹತೋಟಿಯಲ್ಲಿಡುತ್ತವೆ. ಪೂರ್ಣ ಸಸ್ಯಾಹಾರಿ ಹಕ್ಕಿಗಳೂ ಕೂಡ ಕೀಟಗಳನ್ನು ಹಿಡಿದು ತಮ್ಮ ಮರಿಗಳಿಗೆ ಉಣಿಸುವುದನ್ನು ಕಾಣಬಹುದು. ಅಲ್ಲದೆ ನಿರಂತರವಾಗಿ ಹೋರಾಟದಲ್ಲಿರುವ ಹಕ್ಕಿಗಳಿಗೆ ಹೆಚ್ಚು ಶಕ್ತಿ ವ್ಯಯವಾಗುವುದರಿಂದ ಅದನ್ನು ಪುನಃ ಅರ್ಜಿಸಲು ಕೀಟಭಕ್ಷಣೆ ಉತ್ತಮ ಮಾರ್ಗವಾಗಿ ಪರಿಣಮಿಸಿದೆ. ಒಂದು ಸಂಜೆಯಲ್ಲಿ ಬಾನಾಡಿ ಹಕ್ಕಿಯು ಸುಮಾರು 1500 ಕೀಟಗಳನ್ನು ತನ್ನ ತೆರೆದ ಬಾಯಿಯಿಂದ ಹಿಡಿದು ನುಂಗಿಬಿಡುತ್ತದೆ. ಹೊಲ ಗದ್ದೆಗಳಲ್ಲಿ ನಷ್ಟವನ್ನು ಉಂಟುಮಾಡುವ ಕ್ರಿಮಿಕೀಟಗಳನ್ನು ನೊಣಹಿಡುಕ, ಬೇಲಿ ಚಟಕ, ಕಾಜಾಣ, ಕಳಿಂಗ ಮುಂತಾದ ಹಕ್ಕಿಗಳು ತಿಂದು ಹತೋಟಿಯಲ್ಲಿಡುತ್ತವೆ. ಮರದ ಕಾಂಡ ಕೊರೆಯುವ ಕೀಟ, ಗೆದ್ದಲು ಮುಂತಾದ ಹುಳುಗಳನ್ನು, ಅವುಗಳ ಮೊಟ್ಟೆ ಮರಿಹುಳುಗಳನ್ನು ತಿಂದು ಮರಕುಟ್ಟಿಗೆ ಹಾಕಿ ವೃಕ್ಷದ ಆರೋಗ್ಯವನ್ನು ರಕ್ಷಿಸಿದರೆ, ಕಾಡು ಕೋಳಿ ಮರದ ಬೇರನ್ನು ನಾಶ ಮಾಡುವ ಕೀಟಗಳನ್ನು ತನ್ನ ಕಾಲಿನಿಂದ ಬಗೆದು ತಿಂದು ಕಾಪಾಡುತ್ತದೆ. ಆದ್ದರಿಂದ ಕೀಟ ನಿಯಂತ್ರಣ ಹಕ್ಕಿಗಳ ಅತಿ ಮುಖ್ಯ ಕಾರ್ಯ ಎಂದು ಹೇಳಬಹುದು. ಇನ್ನು ಗುಡುಗಾಡು ಹಕ್ಕಿಗಳು ಹೊಲಗದ್ದೆಯಲ್ಲಿ ಬೆಳೆಯುವ ಕಳೆ ಬೀಜಗಳನ್ನು ತಿಂದು ರೈತನಿಗೆ ಕಳೆಗಳನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಸಹಾಯ ಮಾಡ್ತವೆ. ಸಸ್ಯಗಳ ಸಂತಾನೋತ್ಪತ್ತಿಯಲ್ಲಿ ಪರಾಗಸ್ಪರ್ಶ ಅತಿ ಮುಖ್ಯವಾದ ಘಟ್ಟ. ಇದಕ್ಕೆ ಪೂರಕವಾಗಿ ಮರ ಗಿಡಗಳು ಬಣ್ಣ ಬಣ್ಣದ ಹೂ ತಳೆದು ಪರಿಮಳ ಮತ್ತು ಮಕರಂದವನ್ನು ಸೂಸಿ ಹಕ್ಕಿಗಳನ್ನು ಆಕರ್ಷಿಸುತ್ತೆ. ಹಕ್ಕಿಗಳ ಕೊಕ್ಕಿನ ಮೇಲಿರುವ ಕುಂಚದಂತಹ ಗರಿಗಳ ಮೇಲೆ ಪರಾಗಗಳು ಅಂಟಿಕೊಳ್ಳುತ್ತವೆ. ಅದರಲ್ಲಿಯೂ ಸೂರಕ್ಕಿ, ಬಾಳೆಗುಬ್ಬಿ ಮುಂತಾದ ಹಕ್ಕಿಗಳ ಬಾಗಿದ ಕೊಕ್ಕು ಮತ್ತು ಕೊಳವೆಯಂಥ ನಾಲಿಗೆ ಈ ಕಾರ್ಯಕ್ಕೆ ತಕ್ಕ ಹಾಗೆ ಮಾರ್ಪಾಡಾಗಿದೆ. ಅಲ್ಲದೆ ಮೈನಾಹಕ್ಕಿ, ಎಲೆಹಕ್ಕಿ, ಗಿಣಿ ಮುಂತಾದ ಅನೇಕ ಪ್ರಭೇದದ ಹಕ್ಕಿಗಳು ಹೂವುಗಳ ಮಕರಂದ ಕುಡಿಯುವ ನೆಪದಲ್ಲಿ ಅಸಂಖ್ಯ ಪರಾಗಗಳನ್ನು ಇತರ ಹೂವುಗಳಿಗೆ ಹರಡುವುದರ ಮೂಲಕ ಪರಾಗಸ್ಪರ್ಶದಲ್ಲಿ ಭಾಗವಹಿಸಿ ಸಸ್ಯ ಸಂಪತ್ತು ಹೆಚ್ಚುವುದಕ್ಕೆ ಕಾರಣವಾಗುತ್ತದೆ. ಇನ್ನು ಸ್ವಭಾವತಃ ಚಲನಶಕ್ತಿ ಇಲ್ಲದಂತಹ ಮರಗಿಡ ಸಸ್ಯಗಳು ತಮ್ಮ ಸಂತಾನೋತ್ಪತ್ತಿಗಾಗಿ ಅವಶ್ಯವಿರುವ ಬೀಜ ಪ್ರಸರಣ ಕಾರ್ಯಕ್ಕಾಗಿ ಇತರ ಜೀವಿಗಳನ್ನೇ ಅವಲಂಬಿಸುವುದು ಅನಿವಾರ್ಯ. ಇದಕ್ಕಾಗಿ ವಿವಿಧ ಬಣ್ಣಗಳಿಂದ ಕೂಡಿದ ರುಚಿಕರವಾದ ಸುಗಂಧಯುಕ್ತ ಮತ್ತು ಇವೆಲ್ಲಕ್ಕಿಂತ ಮಿಗಿಲಾಗಿ ಎಲ್ಲ ಪೌಷ್ಟಿಕ ಅಂಶಗಳಿಂದಲೂ ಕೂಡಿದ ಸುಮಧುರ ಹಣ್ಣುಗಳ ಮೂಲಕ ಆಕರ್ಷಿಸುತ್ತವೆ. ತಿಂದ ಹಣ್ಣಿನ ಬೀಜವನ್ನು ದೂರ ದೂರದಲ್ಲಿ ಉಗಿಯುವುದು ಒಂದು ರೀತಿಯಾದರೆ, ತಿಂದ ಹಣ್ಣಿನ ಬೀಜವನ್ನು ಹಕ್ಕಿಯ ಉದರ ಸೇರಿ ಹಿಕ್ಕಿಯ ಮೂಲಕ ಹರಡುವುದು ಮತ್ತೊಂದು ಅಂಶ. ಕೆಲವು ಬೀಜಗಳಿಗೆ ಕಠಿಣವಾದ ಹೊರ ಕವಚವಿದ್ದು ಅವು ಪಕ್ಷಿಗಳ ಜಠರದಲ್ಲಿ ಪಚನವಾಗುವುದರಿಂದ ಕರಗುವುದರಿಂದ ಭೂಮಿಯ ಮೇಲೆ ಮೊಳಕೆಯೊಡೆಯಲು ಸಾಧ್ಯವಾಗುತ್ತದೆ. ಹೀಗೆ ಬೀಜ ಪ್ರಸರಣ ಕ್ರಿಯೆಯಲ್ಲಿ ಅನೇಕ ಪಕ್ಷಿಗಳು ಪಾಲ್ಗೊಂಡು ತಿಂದ ಹಣ್ಣಿನ ಬೀಜಗಳನ್ನು ದೂರ ದೂರದ ಸ್ಥಳಗಳಲ್ಲಿ ಉಗಿದು ಅಥವಾ ಹಿಕ್ಕೆಗಳ ಮೂಲಕ ಹಾಕಿ ಹೊಸ ಮರ ಗಿಡಗಳ ಹುಟ್ಟಿಗೆ, ಕಾಡು ವನಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇನ್ನು ನಮ್ಮ ದೇಶದ ಆಹಾರ ಧಾನ್ಯಗಳ ಉತ್ಪತ್ತಿಯಲ್ಲಿ 10-15% ಪಾಲು ದಂಶಕಗಳ ಕುಟುಂಬಕ್ಕೆ ಸೇರಿದಂಥ ಇಲಿ ಹೆಗ್ಗಣಗಳ ಪಾಲಾಗುತ್ತಿದೆ ಅನ್ನುವುದು ತಜ್ಞರ ಅಂದಾಜು. ಸುಗ್ಗಿಯ ಸಮಯದಲ್ಲಿ ಈ ಪ್ರಾಣಿಗಳ ಸಂತಾನೋತ್ಪತ್ತಿಯೂ ಅಷ್ಟೇ ವೇಗ. ಅಲ್ಲದೆ ಇವುಗಳಿಂದ ರೋಗ ರುಜಿನಗಳು ಹರಡುತ್ತವೆ. ಇಂತಹ ವಿನಾಶಕಾರಿ ಜಂತುಗಳನ್ನು ತಿಂದು ಅವುಗಳ ಸಂಖ್ಯೆಯನ್ನು ಹತೋಟಿಯಲ್ಲಿಡುವಂಥ ಕೆಲಸವನ್ನು ಸಾಮಾನ್ಯವೇನಲ್ಲ. ದಂಶಕಗಳನ್ನಲ್ಲದೆ ಮೊಲ ಮುಂತಾದ ಪ್ರಾಣಿಗಳನ್ನು ಹದ್ದು, ಗೂಬೆ ಇನ್ನಿತರ ಬೇಟೆ ಪಕ್ಷಿಗಳು ತಿಂದು ನಿಯಂತ್ರಣದಲ್ಲಿಡುತ್ತವೆ. ಒಂದು ಗೂಬೆ ಒಂದೇ ರಾತ್ರಿಯಲ್ಲಿ 15-25 ಇಲಿಗಳನ್ನು ಕೊಂದು ತಿನ್ನುತ್ತದೆ. ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಸಾಯುವುದೇ ಇಲ್ಲವೇ? ಸತ್ತರೆ ಅವುಗಳ ಕೊಳತ ವಾಸನೆಯು ಎಲ್ಲಿ ಕಾಣಿಸುವುದೇ ಇಲ್ವಲ್ಲ ಎಂದು ಸಾಮಾನ್ಯವಾಗಿ ಎಲ್ಲರೂ ಕೇಳುವ ಪ್ರಶ್ನೆ. ಕಾಡಿನಲ್ಲಿ ಯಾರೂ ಮೂಗು ಮುಚ್ಚಿಕೊಂಡು ಸುತ್ತುವ ಪ್ರಮೇಯವೇ ಬರುವುದಿಲ್ಲ. ಎಲ್ಲೇನಿದ್ದರೂ ಕೂಡ ಹೂ ಹಣ್ಣುಗಳ ಪರಿಮಳಯುಕ್ತವಾದ ಪರಿಸರವೇ. ಸತ್ತು ಕೊಳೆಯುವ ಪ್ರಾಣಿಗಳನ್ನು ರಣಹದ್ದು, ಗಿಡುಗ, ಕಾಗೆಗಳು ಆಗಿಂದಾಗ್ಗೆ ತಿಂದು ಕಾಡಿನ ವಾತಾವರಣವನ್ನು ನಿರ್ಮಲವಾಗಿಡುತ್ತವೆ. ಅಲ್ಲದೆ ಊರ ಹೊರಗಿನ ಕಸದ ತೊಟ್ಟಿಯನ್ನು ಸ್ವಚ್ಛವಾಗಿರಿಸಲು ಈ ಹಕ್ಕಿಗಳು ಸಹಾಯ ಮಾಡುತ್ತವೆ. ಹೀಗೆ ಸಾಂಕ್ರಾಮಿಕ ರೋಗಗಳು ಹರಡುವುದನ್ನೂ ಕೂಡ ಈ ಹಕ್ಕಿಗಳು ಸಮರ್ಥವಾಗಿ ತಡೆಗಟ್ಟುತ್ತವೆ. ಸಮುದ್ರ ತೀರದಲ್ಲಿ ಅಗಾಧ ಪ್ರಮಾಣದಲ್ಲಿ ಸಂಗ್ರಹವಾಗುವಂತಹ ಮೀನು ಹಿಡಿಯುವ ಹಕ್ಕಿಗಳ ಹಿಕ್ಕೆ ಸಾರಯುಕ್ತವಾದ ನೈಸರ್ಗಿಕ ಗೊಬ್ಬರ ಕೂಡ. ಅರಣ್ಯದಲ್ಲಿ ಕೂಡ ಅಸಂಖ್ಯ ಹಕ್ಕಿಗಳ ಹಿಕ್ಕೆ ನೆಲದ ಮೇಲೆ ಸಾರವನ್ನು ಹೆಚ್ಚಿಸುವುದರಲ್ಲಿ ಸಹಾಯವಾಗುತ್ತದೆ. ಮಾಂಸ, ಮೊಟ್ಟೆಗಾಗಿ ಬಾತುಕೋಳಿ, ಕೋಳಿ ಮುಂತಾದ ಪಕ್ಷಿಗಳ ಸಾಕಣೆ ಅನೇಕ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಿದೆ. ಇಂದು ಪ್ರಪಂಚದಾದ್ಯಂತ ಬೆಳೆಸುತ್ತಿರುವ ಸಾಕು ಕೋಳಿಗಳಿಗೆಲ್ಲ ಭಾರತದ ಉತ್ತರ ಮತ್ತು ಪೂರ್ವ ಭಾಗದ ಒತ್ತಾದ ಕಾಡುಗಳಲ್ಲಿ ವಾಸಿಸುವ ಕೆಂಪು ಕಾಡು ಕೋಳಿಯೇ ಅದರ ಸಂತತಿಯ ಮೂಲ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ವೈಜ್ಞಾನಿಕ ಮುನ್ನಡೆಯಲ್ಲಿ, ಹೊಸ ಆವಿಷ್ಕಾರಗಳಲ್ಲಿ ಮಾನವನು ಹಕ್ಕಿಗಳನ್ನು ನೋಡಿಯೇ ಎಷ್ಟೋ ಯಂತ್ರಗಳನ್ನು ಕಟ್ಟಿದ್ದಾನೆ. ಉದಾಹರಣೆಗೆ ವಿಮಾನ, ದೊಡ್ಡ ದೊಡ್ಡ ಹದ್ದುಗಳನ್ನು ಹೋಲುವಂಥ ಜಿಂಬೋ ವಿಮಾನಗಳು ಅಥವಾ ಸಣ್ಣ ಸಣ್ಣ ಬಾನಾಡಿ ಹಕ್ಕಿಗಳಂತೆ ಹಾರಾಡುವ ಯುದ್ಧ ವಿಮಾನಗಳು, ಇವೆಲ್ಲವೂ ಕೂಡ ಹಕ್ಕಿಗಳನ್ನು ನೋಡಿಯೇ ಕಲಿತದ್ದು. ಇನ್ನು ಅರಣ್ಯದಲ್ಲಿ ಹಲವು ಪ್ರಾಣಿಗಳು ಹಕ್ಕಿಗಳನ್ನು ತಮ್ಮ ಆಹಾರವನ್ನಾಗಿಸಿಕೊಂಡು ಬೆಳೆಯುತ್ತವೆ. ಅಲ್ಲದೆ ಸತ್ತ ಹಕ್ಕಿಗಳು ಕೂಡ ಇತರ ನಿಕೃಷ್ಟ ಜೀವಿಗಳಿಗೆ ಆಹಾರವಾಗುತ್ತದೆ. ಇವೆಲ್ಲಕ್ಕೂ ಮಿಗಿಲಾಗಿ ಪಕ್ಷಿಗಳ ಮಧುರ ಧ್ವನಿ, ಚಿತ್ತಾಕರ್ಷಕ ಬಣ್ಣ ಪ್ರಕೃತಿಯ ಸೊಬಗಿಗೆ ಕಿರೀಟಪ್ರಾಯವಾಗಿದೆ. ಅಂಗೈಯಗಲದ ಕಾಡು ಬೆಳೆಸಲು ನಾವು ಹಾಕುವ ಯೋಜನೆಗಳೇನು, ಖರ್ಚೇನು, ಶ್ರಮವೇನು? ಆದರೆ ಪ್ರಪಂಚದ 1/2 ಭೂಭಾಗದಷ್ಟು ವಿಶಾಲವಾದ, ಸಮೃದ್ಧವಾದ, ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂಥ ಸಣ್ಣ ಸಣ್ಣ ಜೀವಿಗಳೇ ಕಾರಣ.

0: ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಪಕ್ಷಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.
1: ಹೌದು, ಡಾಕ್ಟರ್ ಎಸ್ವಿ ನರಸಿಂಹನವರ ಅಭಿಪ್ರಾಯದಂತೆ ಪ್ರಾಣಿ ಪಕ್ಷಿಗಳಿಲ್ಲದೆ ನಮ್ಮ ಪರಿಸರದ ಉಳಿವು ಸಾಧ್ಯವೇ ಇಲ್ಲ. ಪ್ರಕೃತಿಯಲ್ಲಿನ ಆಹಾರದ ಸರಪಳಿಯಲ್ಲಿ ಸಸ್ಯ, ಪಕ್ಷಿ, ಪ್ರಾಣಿ ಹೀಗೆ ಎಲ್ಲವೂ ಸಮತೋಲನವನ್ನು ಕಾಯ್ದುಕೊಳ್ಳುತ್ತವೆ. ಇದರಲ್ಲಿ ಅಸಮತೋಲನವಾದಾಗ ಪರಿಸರ ಹದಗೆಡುತ್ತದೆ, ಮನುಷ್ಯನ ಜೀವನದಲ್ಲಿ ಏರುಪೇರಾಗುತ್ತದೆ. ಅರಣ್ಯ ನಾಶವಾದರೆ ವನ್ಯಜೀವಿಗಳು ಆಹಾರಕ್ಕಾಗಿ ಮಾನವ ನೆಲೆಯ ಮೇಲೆ ದಾಳಿ ಮಾಡುತ್ತವೆ. ಆಗ ವನ್ಯಜೀವಿ ಮತ್ತು ಮಾನವನ ನಡುವಿನ ಸಂಘರ್ಷ ಏರ್ಪಡುತ್ತದೆ. ಇದು ನಮ್ಮ ಪ್ರಸ್ತುತ ಪರಿಸ್ಥಿತಿ ಕೂಡ ಹೌದು. ಹಾಗಾದರೆ ಇದಕ್ಕೆ ಮೂಲ ಕಾರಣ ಯಾರು? ನಾವು ಮನುಷ್ಯರೇ ಅಲ್ವೇ?
2: ಅರಣ್ಯ ನಾಶವಾದ್ರೆ ಅಲ್ಲಿನ ಕೆರೆ ತೊರೆಗಳು, ಹೊಳೆ ನದಿಗಳು ಬತ್ತಿ ಹೋಗೋದ್ರಿಂದ ನೀರಿಗಾಗಿ ಕೂಡ ಪ್ರಾಣಿಗಳು ನಮ್ಮ ನೆಲೆಗಳತ್ತ, ಜಮೀನಿನತ್ತ ಸಾಗಲೇಬೇಕಲ್ವಾ? ಅಂದ ಮೇಲೆ ನಾವು ಪರಿಸರದ ಬಗೆಗೆ ಹೆಚ್ಚು ಕಾಳಜಿ ವಹಿಸಲೇಬೇಕಾಗುತ್ತೆ.
1: ಪರಿಸರವನ್ನು ನಾಶ ಮಾಡುವುದು ಒಂದೆಡೆಯಾದರೆ ಪರಿಸರವನ್ನು ಮಲಿನಗೊಳಿಸುವುದು ಇನ್ನೊಂದೆಡೆ. ಇದು ಮಾನವ ನಿರ್ಮಿತ ಪ್ರಸ್ತುತ ಪರಿಸ್ಥಿತಿ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪ್ರಕೃತಿಯ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡುತ್ತಿರುವುದು ಪರಿಸರದ ನಾಶಕ್ಕೆ ಮೂಲ ಕಾರಣ. ಗಾಳಿ, ನೀರು, ಮಣ್ಣು ಈ ಮೂರೂ ಅಂಶಗಳು ಮಾನವನ ಚಟುವಟಿಕೆಗಳಿಂದ ಮಲಿನವಾಗುತ್ತಿರುವುದು, ನಾಶಗೊಳ್ಳುತ್ತಿರುವುದು ಖೇದಕರ ಸಂಗತಿ. ಹಾಗಾದರೆ ಪರಿಸರದ ಬಗ್ಗೆ ನಮ್ಮ ಕಾಳಜಿ ಹೇಗಿರಬೇಕು ಅನ್ನೋದನ್ನು ವಿವರಿಸ್ತಾರೆ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಟಿಜಿ ಪ್ರೇಮ್ಕುಮಾರ್ ಅವರು.
3: ಪರಿಸರ ಸಂರಕ್ಷಣೆ, ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಅರಣ್ಯ ನಾಶ ಮಾಡುತ್ತಿದ್ದಾನೆ. ಮನುಷ್ಯ ಪ್ರಕೃತಿ ಮೇಲೆ ಎಸಗಿದ ತಪ್ಪನ್ನು ತಿದ್ದಿಕೊಂಡು ಪರಿಸರದಲ್ಲಿ ಇರುವ ಎಲ್ಲ ಜೀವಿಗಳ ರಕ್ಷಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗೆ ಅರಣ್ಯ ಸಂರಕ್ಷಣೆ, ನಮ್ಮ ಅಮೂಲ್ಯ ಪರಿಸರ ವ್ಯವಸ್ಥೆಗಳು ಒಂದಾದ ಅರಣ್ಯವನ್ನು ನಾವು ಉಳಿಸಬೇಕು. ಅರಣ್ಯ ಆರೋಗ್ಯವಾಗಿದೆ ಮಾತ್ರ ನಮ್ಮ ಬದುಕು ಹೊಸನಾಗ್ತದೆ. ಕಾಡು ಕ್ಷೀಣಿಸಿದರೆ ಮಳೆ ಕೊರತೆ ಉಂಟಾಗಿ ಬರಗಾಲ ಪರಿಸ್ಥಿತಿ ಎದುರಾಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಪರಿಸರ ಸಮತೋಲನ ಕಾಪಾಡೋದು, ಪರಿಸರ ಸಮತೋಲನ ಸುಸ್ಥಿತಿಗಾಗಿ, ಜೀವವೈವಿಧ್ಯದ ರಕ್ಷಣೆಗಾಗಿ, ಜಲ ಸಂಪನ್ಮೂಲಗಳ ಸುಸ್ಥಿರ ಬಳಕೆಗಾಗಿ ನಾವು ಇಡೀ ಜೀವ ಸಂಕುಲ ಉಳಿವಿಗೆ ಪಣ ತೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಸುಂದರ ಮತ್ತು ಶುಭ್ರ ಪರಿಸರವನ್ನು ಮುಂದಿನ ಪೀಳಿಗೆಗೆ ನಮ್ಮ ಜೀವಿತ ಕಾಲದಲ್ಲಿ ನಾವು ಕೊಡಬಲ್ಲವೋ ಇಲ್ಲವೋ, ಆದರೆ ಅಂಥ ಒಂದು ಪರಿಸರದ ಅವಶ್ಯಕತೆಯ ಅರಿವನ್ನಾದರೂ ಮಕ್ಕಳಿಗೆ ನೀಡಲಿಕ್ಕೆ ನಾವು ಪ್ರಯತ್ನ ಪಡೋಣ. ಈ ದಿವಸದಲ್ಲಿ ನಾವು ಮಕ್ಕಳಲ್ಲಿ, ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳಲ್ಲಿ ಪರಿಸರ ಶಿಕ್ಷಣವನ್ನು ನೀಡುವ ಮೂಲಕ ಅವರನ್ನ ಭವಿಷ್ಯದ ಪರಿಸರ ರಾಯಭಾರಿಗಳನ್ನು ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆದ್ದರಿಂದ ಬನ್ನಿ, ಕಾಡು ಉಳಿಸಲು ಸಸಿಗಳನ್ನು ನೆಟ್ಟು ಬೆಳೆಸೋಣ, ಮರ ಕಡಿಯುವುದನ್ನು ನಿಲ್ಲಿಸೋಣ, ವನ್ಯಜೀವಿಗಳ ಹತ್ತಿಗೆ ಕಡಿವಾಣ ಹಾಕೋಣ, ಗುಂಪು ನೀಡುತ್ತೋ ಬೆಳೆಸೋಣ, ಪರಿಸರ ಮಾಲಿನ್ಯಕ್ಕೆ ಕಾರಣವಾದ ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸಿ ಅದಕ್ಕೆ ಪರ್ಯಾಯವಾಗಿ ಬಟ್ಟೆ, ಬ್ಯಾಗು, ಸೆಣಬು ಹಾಗೂ ಕಾಗದ ಅಂತ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಕೆ ಮಾಡೋಣ. ಹಾಗೆಯೇ ಪಕ್ಷಿಗಳು, ಕಾಡು ಪ್ರಾಣಿಗಳನ್ನು ಉಳಿಸಿ ಸ್ವಾಭಾವಿಕ ಪರಿಸರವನ್ನು ನಿರ್ಮಾಣ ಮಾಡಲು ಪಣ ತೊಡೋಣ. ನಮ್ಮ ಅಳಿವು ಉಳಿವು ನಮ್ಮ ಕೈಯಲ್ಲಿದೆ, ಹಸಿರೇ ಉಸಿರು ಎನ್ನುವ ಮಾತು ನಿಜವಾಗಿಸಿ ನಾವು ಪ್ರತಿಜ್ಞಾವಿಧಿಯನ್ನು ತೆಗೆದುಕೊಳ್ಳಬೇಕಿದೆ. ನಾವೆಲ್ಲ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಜೊತೆಗೂಡಿ ನಮ್ಮ ಮನೆ, ನಮ್ಮ ಬಡಾವಣೆ, ಸುತ್ತಲಿನ ಪರಿಸರದಲ್ಲಿ, ಸರ್ಕಾರಿ ಜಾಗ, ಸಮುದಾಯದ ಜಾಗ, ಶಾಲಾ ಕಾಲೇಜು, ಸಾರ್ವಜನಿಕ ಸ್ಥಳದಲ್ಲಿ ಹೆಚ್ಚೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸುವ ಕಾರ್ಯದ ಮೂಲಕ ನಮ್ಮ ಭವಿಷ್ಯದ ಪರಿಸರವನ್ನು ಉತ್ತಮಗೊಳಿಸಲಿಕ್ಕೆ ನಾವೆಲ್ಲರೂ ತೊಡಗೋಣ. ಬನ್ನಿ, ಮುಂದಿನ ಪೀಳಿಗೆಗಾಗಿ ಪರಿಸರ, ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸಲು ಗಿಡ ನೆಟ್ಟು ಬೆಳೆಸೋಣ, ಪರಿಸರ ಉಳಿಸೋಣ, ಜಲ ಸಂರಕ್ಷಣೆ ತೊಡಗೋಣ, ಭೂಮಿಯ ತಾಪಮಾನ ತಡೆಗಟ್ಟೋಣ. ಹಾಗೆ ವಿಶೇಷವಾಗಿ ನಮ್ಮ ಪರಿಸರಕ್ಕೆ ಹೆಚ್ಚು ಕಾಳಗಿ ಅಪ್ಪಿಕೋ ಚಳುವಳಿಯ ಮಹಾನೇತರಾದಂಥ ಸುಂದರಲಾಲ್ ಬಹುಗುಣ ಹಾಗೂ ನಮ್ಮ ಕನ್ನಡ ನಾಡಿನ ಸಾಲುಮರ ತಿಮ್ಮಕ್ಕ ಇಂಥವರ ಆದರ್ಶಗಳನ್ನು ಪಾಲಿಸಿಕೊಂಡು ನಾವು ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ ಬೆಳೆಸಲಿಕ್ಕೆ ಪಣ ತೊಡೋಣ. ಹಾಗೆಯೇ ವಿಶೇಷವಾಗಿ ಅರಣ್ಯದಿಂದ ಉಪಯೋಗ, ಅದರ ಬಗ್ಗೆ ಮಕ್ಕಳಿಗೆ ಮಾಹಿತಿ ನೀಡಬೇಕು. ಹಾಗೆ ಜೀವ ವೈದ್ಯವನ್ನು ಉಳಿಸ್ತಕ್ಕಂಥದ್ದು, ಪಶ್ಚಿಮ ಘಟ್ಟವನ್ನು ಉಳಿಸ್ತಕ್ಕಂಥದ್ದನ್ನು ಅದರಲ್ಲಿ ನಾವು ತೊಡಿಕೊಳ್ಳೋಣ. ಹಾಗೆ ಘನತ್ಯಾಜ್ಯಗಳನ್ನು ಸೂಕ್ತವಾಗಿ ವಿಲೇವಾರಿ ಮಾಡಬೇಕು, ನೀರನ್ನು ಸಂರಕ್ಷಣೆ ಮಾಡಬೇಕು, ನೀರನ್ನು ಮಿತ ಬಳಕೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಮಾನವ ತನ್ನ ಬುದ್ಧಿಶಕ್ತಿಯ ಬಲದಿಂದ ನಡೆಸುವ ಚಟುವಟಿಕೆಗಳ ಫಲವಾಗಿ ಇಂದು ಭೂಮಿ ಬದಲಾವಣೆಯ ಕಾಲದಲ್ಲಿ ಇಲ್ಲಿರುವ ಸಹಸ್ರಾರು ಜೀವಗಳು ಅಳಿವು ಉಳಿವಿನ ಸಂದಿಗ್ಧದಿವೆ. ಆದ್ದರಿಂದ

0: ಬದಲಾಗುತ್ತಿರುವ ಜೈವಿಕ ಭೌಗೋಳಿಕ ಪರಿಸರವು ನೂರಾರು ಜೀವಿಗಳನ್ನು ಅನ್ವಯಿಸುತ್ತದೆ. ನೆಲ ಜಲ ವಾಯು ಮಾಲಿನ್ಯದಿಂದ ಭೂಮಿಯ ಮೇಲಿನ ಸಸ್ಯ ಹಾಗೂ ಪ್ರಾಣಿ ವೈವಿಧ್ಯ, ಬೆಳೆ ವೈವಿಧ್ಯ, ವನ್ಯಜೀವಿಗಳು ಹಾಗೂ ಜಲಚರಗಳ ವೈವಿಧ್ಯ, ಔಷಧೀಯ ವೈವಿಧ್ಯ, ಹೀಗೆ ಅನೇಕ ಜೀವ ಸಂಪತ್ತುಗಳು ಎಲ್ಲ ನಶಿಸಿ ಹೋಗ್ತಾಯಿವೆ. ಅದನ್ನು ಉಳಿಸೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ವಿಶೇಷವಾಗಿ ಪ್ರಕೃತಿಯಲ್ಲಿ ನಮ್ಮೆಲ್ಲರ ಬದುಕಿಗೆ ಆಧಾರವಾಗಿರತಕ್ಕಂಥ ಅರಣ್ಯ, ನದಿ, ಕೆರೆ, ಸಮುದ್ರ, ಅಂತರ್ಜಲ, ಪರ್ವತ ಶ್ರೇಣಿ, ವಾಯುಮಂಡಲ ಎಲ್ಲವೂ ಕೂಡ ನಾನಾ ಕಾರಣಗಳಿಂದ ಇಂದು ದುಸ್ಥಿತಿಗೆ ಬರುತ್ತಿವೆ. ಇಡೀ ಭೂಮಂಡಲದ ಜೀವಗಳ ಅಪಾಯಕ್ಕೆ ಸಿಲುಕುತ್ತಿದೆ. ಅನೇಕ ವಿಧದಿಂದ ಎದುರಾಗ್ತಿರುವಂಥ ಇಂಥ ಅಪಾಯಗಳನ್ನು ತಡೆಗಟ್ಟದಿದ್ದಲೇ ಭವಿಷ್ಯದಲ್ಲಿ ಇಡೀ ಜೀವ ಸಂಕುಲವೇ ನಾಶವಾಗಿ ಅಪಾಯ ತಪ್ಪಿದ್ದ ಎಂಬ ಅಂಶವನ್ನು ಕೂಡ ನಾವು ಮನಗಾಣಬೇಕಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಈ ಒಂದು ಪರಿಸರ ದಿನಾಚರಣೆಯಲ್ಲಿ ಪರಿಸರ ಸಂರಕ್ಷಣೆಗೆ ಪಣ ತೊಡೋಣ. ಅದಕ್ಕೋಸ್ಕರ ಈ ನೆಲ ಜಲ ಅರಣ್ಯ ಪರಿಸರ ಜೀವವೈವಿಧ್ಯವನ್ನು ಉಳಿಸ್ಲಿಕ್ಕೋಸ್ಕರ ನಾವೊಂದು ಸಂಕಲ್ಪ ಮಾಡೋಣ. ಹೆಚ್ಚೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸೋಣ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿಯನ್ನು ಮೂಡಿಸೋಣ. ಜಲಮಾಲಿನ್ಯವನ್ನು ತಡೆಯೋಣ. ಹಾಗೆ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿಯೂ ಕೂಡ ನಾವು ಪರಿಸರಕ್ಕೆ ಪೂರಕವಾದ ಮಣ್ಣಿನ ಗಣೇಶವನ್ನು ಇಟ್ಟು ಮಾಲಿನ್ಯವನ್ನು ತಡೆಯೋಣ. ಹಾಗೆ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಸಿಡಿಸೋದ್ರ ಬದಲಾಗಿ ಪರಿಸರ ಸ್ನೇಹಿ ದೀಪಾವಳಿಯನ್ನು ಆಚರಿಸಲಿಕ್ಕೆ ನಾವೆಲ್ಲರೂ ಪಣ ತೊಡೋಣ. ಹಾಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಏನೋ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಹಸಿರೇ ಉಸಿರು, ಜಲವೇ ಜೀವಜಲ, ಅರಣ್ಯ ಉಳಿಸಿ ಭೂಮಿ ರಕ್ಷಿಸಿ ಎಂಬ ಘೋಷಣೆಯೊಂದಿಗೆ ನಮ್ಮ ನಡೆ ಹಸಿರೆಡೆಗೆ, ನಮ್ಮ ನಡೆ ಪರಿಸರಡೆಗೆ, ಇರುವುದೊಂದೇ ಭೂಮಿ, ಇದೇ ನಮ್ಮ ಮನೆ, ಇದನ್ನು ಸಂರಕ್ಷಿಸಿ ಪೋಷಿಸಿ ಅಂತ ಹೇಳೋದ್ರ ಮೂಲಕ ನಾವು ಮುಂದಿನ ಪೀಳಿಗೆ ಉತ್ತಮ ಪರಿಸರವನ್ನು ಕೊಡಲಿಕ್ಕೆ ನಾವೆಲ್ಲರೂ ಪಣ ತೊಡೋಣ. ಈ ಪರಿಸರವನ್ನು ಉಳಿಸಿ ಬೆಳೆಸೋಣ ಅಂತ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೇನೆ.
1: ಪರಿಸರ ಪ್ರೇಮಿಗಳಾದ ಟಿಜಿ ಪ್ರೇಮ್ ಕುಮಾರ್ ಅವರ ನುಡಿಗಳಂತೆ ಪರಿಸರದ ಬಗೆಗೆ ನಾವೆಲ್ಲರೂ ಕಾಳಜಿ ವಹಿಸುವಂಥದ್ದು ಅವಶ್ಯಕ ಹಾಗೂ ಅನಿವಾರ್ಯ.

0: ಕನ್ನಡದ ಪ್ರಸಿದ್ಧ ಕವಿ ಕುವೆಂಪು ಅವರು ಮಲೆನಾಡಿನ ನಿಸರ್ಗದ ಮಡಿಲಿನಲ್ಲಿಯೇ ಹುಟ್ಟಿ ಬೆಳೆದವರು. ಪ್ರಕೃತಿ ಕವಿ ಅಂತಲೇ ಅವರು ಚಿರಪರಿಚಿತರು. ಅವರ ಸಾಹಿತ್ಯದಲ್ಲಿ ಪರಿಸರವು ಕೇವಲ ಹಿನ್ನೆಲೆಯಾಗಿರದೆ ಜೀವಂತವಾಗಿ ಮಿಡಿಯುತ್ತದೆ. ಪ್ರಕೃತಿ ಸೌಂದರ್ಯದ ಮೂಲಕವೇ ಭಗವಂತನನ್ನು ಕಾಣುತ್ತಿದ್ದವರು ರಸಋಷಿ ಕುವೆಂಪು ಅವರು. ಯಾವ ದೇವ ಶಿಲ್ಪಿ ಇಂತು ನಿನ್ನ ಕೊರೆದನು, ಯಾವ ಬಣ್ಣಗಾರ ನಿಂತು ರಂಗನೆರೆದನು, ಒಲವಿನೊಡೆಯ ಸೊಬಗಿನೊಡೆಯನೊಡನೆ ಕೂಡಿ ಸಂಚು ಮಾಡಿ ನಿನ್ನ ಪಡೆದನೆ, ಮಳೆ ಬಿಲ್ಲ ಕರಗಿಸಿಂತು ನಿನ್ನ ಕಡೆದನೆ ಅನ್ನುವ ಕುವೆಂಪು ಅವರ ಕವನದ ಸಾಲುಗಳಲ್ಲಿ ಪ್ರಕೃತಿ ಸೌಂದರ್ಯ ಮತ್ತು ದೈವತ್ವದ ಬಗೆಗಿನ ಅವರ ಭಾವನೆಗಳು ಮಿಳಿತವಾಗಿರುವುದನ್ನ ನಾವು ಮನಗಾಣುತ್ತೇವೆ.
1: ಕುವೆಂಪು ಅವರ ಆನಂದಮಯ ಈ ಜಗ ಹೃದಯ ಎಂಬ ಪ್ರಸಿದ್ಧ ಕವನದಲ್ಲಿ ನಿಸರ್ಗದಲ್ಲಿನ ಆನಂದಮಯ ದರ್ಶನ ಹೀಗಿದೆ. ಆನಂದಮಯ ಈ ಜಗ

0: ಕುವೆಂಪು ಅವರ ಪಕ್ಷಿಕಾಶಿಯ ವರ್ಣನೆ ಹೀಗಿದೆ. ಮುಗಿಲ ಮುಟ್ಟುವ ಮಲೆಯ ಸಾಲು, ಹಸುರೊಪ್ಪುವ ಕಾನನದ ಸೋಲು, ಇಂಪಾಗಿ ಹಾಡುವ ಹಕ್ಕಿಗಳ ಮೇಳ, ನಿಸರ್ಗದಳು ನಿತ್ಯವೂ ದೀಪಾವಳಿ. ಪರಿಸರದೊಂದಿಗಿನ ಒಡನಾಟದ ನಿಟ್ಟಿನಲ್ಲಿ ಕವಿ ಕುವೆಂಪು ಅವರ ಮಾತುಗಳು ಹೀಗಿವೆ.
1: ಸಾಧಾರಣವಾಗಿ ಭೌಗೋಳಿಕ ಸನ್ನಿವೇಶ ವಾತಾವರಣಗಳನ್ನು ಪರಿಸರ ಎಂದು ಕರೆಯುವುದುಂಟು. ಸಾಮಾಜಿಕ ಸ್ಥಿತಿಗತಿಗಳು ಪರಿಸರದ ವಲಯದಲ್ಲಿಯೇ ಸೇರುತ್ತವೆ. ನಾನು ಹುಟ್ಟಿದ ಪರಿಸರವೆಂದರೆ ಸಹ್ಯಾದ್ರಿಯ ಪರ್ಯಂಕದ ಮೇಲೆ ಕವಡಿಸಿರುವ ಕುಪ್ಪಳಿ ಮಾತ್ರವಲ್ಲ, ಹಲವು ವರ್ಷಗಳಿಂದ ಬೆಳೆದು ಬಂದಿರುವ

ರಮ್ಯಾರಣ್ಯ ಹಾಗೂ ಸಾಗಿ ಬಂದಿರುವ ಜೀವನ ಪ್ರವಾಹ. ಇದರಿಂದಾಗಿ ಪರಿಸರದ ಕಲ್ಪನೆಯಲ್ಲಿ ದೇಶದ ಆಯಾಮದ ಜೊತೆಗೆ ಕಾಲದ ಆಯಾಮವೂ ಸೇರಿಕೊಳ್ಳುತ್ತದೆ. ಭಾವಾಲೋಚನೆ ಸಹ ಪರಿಸರದ ಅವಿಭಾಜ್ಯ ಅಂಶವಾಗುತ್ತದೆ. ಜೀವಿ ಜನ್ಮ ಜನ್ಮಾಂತರಗಳ ಭಾವಾಲೋಚನೆಗಳನ್ನು, ಅನುಭವ ವಾಸನೆಗಳನ್ನು ಹೊತ್ತುಕೊಂಡೇ ಬರುತ್ತದೆ. ಈ ಪೂರ್ವಜನ್ಮ ಸಂಸ್ಕಾರ ಮತ್ತು ಪರಿಸರಗಳು ಅಪ್ರತ್ಯೇಕವಲ್ಲ. ಭಗವಂತ ತನ್ನ ಉದ್ದೇಶದ ಪೂರೈಕೆಗಾಗಿ ಇವೆರಡನ್ನೂ ಬಳಸಿಕೊಳ್ಳುತ್ತಾನೆ. ಅಂದರೆ ಸೃಷ್ಟಿಶಕ್ತಿಯ ಉದ್ದೇಶದ ವಿಕಾಸಕ್ಕಾಗಿ ಇವೆರಡೂ ಒಟ್ಟಾಗಿ ಮಾನವ ಚೇತನವನ್ನು ಊರ್ಧ್ವಮುಖಗೊಳಿಸುತ್ತವೆ. ಸಹ್ಯಾದ್ರಿಯ ಗಿರಿವನ ಶ್ರೇಣಿ, ಮನೆಯ ಐಗಳ ಪಾಠಶಾಲೆ, ಮಂಜಪ್ಪಗೌಡರಂತಹ ಬಂಧುಗಳ ಸಂಪರ್ಕ, ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನ ಪ್ರವೇಶ, ಅಂತೆಯೇ ನಗರ ಗ್ರಂಥಾಲಯ, ಇವು ಒಂದೊಂದೂ ನನ್ನ ಚೇತನ ವಿಕಾಸಕ್ಕೆ ನೆರವಾದ ಅಮೃತ ಘಟನೆಗಳು. ಶ್ರೀ ಕುವೆಂಪುವ ಪುಜಿಸಿದೀ ಮಹಾಛಂದಸ್ಸಿನ ಮೇರು ಕೃತಿ ಎನ್ನುವ ಮಾತು ಕೇವಲ ಅಲಂಕಾರಿಕವಲ್ಲ, ಪೂರ್ಣ ಸತ್ಯ. ಆ ಮೇರುಕೃತಿಯಂತೆಯೇ ಪರಿಸರ ಸಂಸ್ಕಾರಗಳು ಸಹ ಕುವೆಂಪು ಸೃಷ್ಟಿಗೆ ಕಾರಣವಾಗಿವೆ. ನಾನು ಮಲೆನಾಡಿನಲ್ಲಿ ಸಹ್ಯಾದ್ರಿಯ ತೋಳು ತೊಟ್ಟಿನಲ್ಲಿ ಹುಟ್ಟದೇ ಇದ್ದ ಪಕ್ಷದಲ್ಲಿ ನನ್ನ ಮೂಲಕ ಇಂಥ ಸಾಹಿತ್ಯ ಹುಟ್ಟುತ್ತಿರಲಿಲ್ಲ, ಅದರಲ್ಲಿ ಪೂರ್ಣ ದೃಷ್ಟಿ ಮೂಡಲು ಸಹ ಸಾಧ್ಯವಾಗುತ್ತಿರಲಿಲ್ಲ.

0: ಜೀವ ವೈವಿಧ್ಯತೆ ಕೂಡ ನಮ್ಮ ಪರಿಸರದ ಒಂದು ಅವಿಭಾಜ್ಯ ಅಂಗ. ಜೀವ ವೈವಿಧ್ಯತೆಯ ಪ್ರಾಮುಖ್ಯತೆಯ ಕುರಿತಂತೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು ಹೀಗೆ ಹೇಳುತ್ತಾರೆ.
1: ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ರೀತಿಯ ಜೀವರಾಶಿಗಳು, ಅದು ನೆಲದಲ್ಲಿರ್ಬೋದು, ನೀರಿನಲ್ಲಿರ್ಬೋದು, ಆಕಾಶದಲ್ಲಿರ್ಬೋದು, ಅದು ದೊಡ್ಡದೂ ಇರ್ಬೋದು, ಕಣ್ಣಿಗೆ ಕಾಣತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಇವೆಲ್ಲವನ್ನೂ ಸೇರಿ ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಅಂತ ಹೇಳ್ತಕ್ಕಂಥದ್ದು ನಾವು ಕಾಣಸಿಗ್ತೇವೆ. ಅದರಲ್ಲಿ ಮಾನವರು ನಾವು ಕೂಡ ಈ ಜೀವ ವೈವಿಧ್ಯತೆಯ ಒಂದು ಅತಿ ಮುಖ್ಯವಾದಂತಹ ಕೊಂಡಿ ಅಥವಾ ಭಾಗ ಅಂತ ಹೇಳ್ತಕ್ಕಂಥ ಗಾಂಧೀಜಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಮಾನವನ ಎಲ್ಲಾ ಬೇಡಿಕೆಗಳನ್ನ ಆಸೆಗಳನ್ನ ಪರಿಸರ ಮತ್ತು ಅರಣ್ಯ ನೀಡಬಲ್ಲದು, ಆದರೆ ಅವನ ದುರಾಸೆಗಳನ್ನಲ್ಲ ಅಂತ ಹೇಳುವಂಥದ್ದನ್ನ ನಮ್ಮ ಗಾಂಧೀಜಿಯವರು ಆ ಕಾಲದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರಾಮುಖ್ಯತೆ ಬಗ್ಗೆ ನಾವು ಮಾತಾಡೋದಿದ್ರೆ ಇವತ್ತು ಮುಖ್ಯವಾಗಿ ಹೆಲ್ತಿ ಎನ್ವೈರನ್ಮೆಂಟ್ ಅಂದ್ರೆ ಆರೋಗ್ಯಕರವಾದಂತಹ ಪರಿಸರಕ್ಕಾಗಿ, ಹೆಲ್ತಿ ಹ್ಯೂಮನ್ಸ್, ಪರಿಸರ ಆರೋಗ್ಯಕರವಾಗಿದ್ರೆ ಅಲ್ಲಿರ್ತಕ್ಕಂತಹ ಮನುಷ್ಯ ಅಥವಾ ಜೀವಜಾತಿಗಳೆಲ್ಲ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಆರೋಗ್ಯಕರ ಸಮುದಾಯ. ಕೊನೆಯದಾಗಿ ಹೆಲ್ತಿ ಎಕನಾಮಿಕ್ಸ್ ಅಂದ್ರೆ ಎನ್ವೈರನ್ಮೆಂಟ್ ಹೆಲ್ತಿ ಆಗಿದ್ರೆ ಅಲ್ಲಿರ್ತಕ್ಕಂತಹ ಜನ ಹೆಲ್ದಿ ಆಗಿರ್ತಾರೆ. ಇವರೆಲ್ಲ ಚೆನ್ನಾಗಿದ್ರೆ ಆ ಒಂದು ಎಕನಾಮಿಕ್ಸ್ ಅಂದ್ರೆ ನಮ್ಮ ಆರ್ಥಿಕತೆಗೂ ಕೂಡ. ಹಾಗಾಗಿ ಈ ಮೂರು ಲಿಂಕ್ ಅನ್ನ ಇಟ್ಟುಕೊಂಡು ಇವತ್ತು ಜೀವಜಾತಿಯ ಒಂದು ಪ್ರಾಮುಖ್ಯತೆ. ಯಾಕೆಂತ ಹೇಳಿದ್ರೆ ನೀವತ್ತು ನೋಡಿದ್ರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಪರಿಸರ ಮತ್ತು ಅರಣ್ಯ ಉತ್ತಮವಾಗಿದೆ ಅಲ್ಲಿ ಎಲ್ಲಾ ರೀತಿಯ ಸಮೃದ್ಧಿಯನ್ನು ನೋಡ್ತೀವಿ. ಆಫ್ರಿಕಾದ ದೇಶಗಳಲ್ಲಿ ನಾವು ಇವತ್ತು ಕಾಣ್ತಾ ಇರತಕ್ಕಂಥ ತೊಂದರೆಗಳು, ಅದು ಅವರಲ್ಲಿ ಬಡತನ ಇರ್ಬೋದು ಅಥವಾ ಅಲ್ಲಿ ನಡೀತಾ ಇರತಕ್ಕಂಥ ಯುದ್ಧಗಳಿರ್ಬೋದು, ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರು ಪರಿಸರವನ್ನ, ಅವರ ಬಯೋಡೈವರ್ಸಿಟಿಯನ್ನ ಕಾಪಾಡಿಕೊಳ್ಳಿಲ್ಲ. ನಮ್ಮಷ್ಟೇ ವೈವಿಧ್ಯಮಯವಾಗಿದ್ದಂತಹ ದೇಶಗಳವೆಲ್ಲವೂ ಕೂಡ. ಹಾಗಾಗಿ ಪ್ರಾಮುಖ್ಯತೆಗಳನ್ನ ನಾವು ಹೇಳೋದಿದ್ರೆ ಎಲ್ಲಿ ತೊಂದರೆ ಆಗಿದೆ ಅದನ್ನ ನಾವು ನೋಡಿ ಅರಿತುಕೊಂಡ್ರೆ ನಾವು ಅದರಿಂದ ಪಾಠವನ್ನ ಕಲ್ತ್ಕೋಬಹುದು ಅಂತ ಹೇಳ್ತಕ್ಕಂಥದ್ದು ಒಂದು ಇದು. ಹಾಗಾಗಿ ಬಯೋಡೈವರ್ಸಿಟಿ ಬಗ್ಗೆ ನಾವು ಸುಮ್ಮನೆ ಅದನ್ನ ರಕ್ಷಣೆ ಮಾಡಿ ಪೋಷಣೆ ಮಾಡಿ ಅಂತ ಹೇಳೋದಲ್ಲ, ಅದು ನಮ್ಮ ಉಳಿವಿಗಾಗಿ ಯಾತಕ್ಕಾಗಿ ಬೇಕು, ಮುಂದಿನ ಜನಾಂಗಗಳಿಗಾಗಿ ಯಾತಕ್ಕೆ ಬೇಕು ಅಂತ ಹೇಳುವಂಥದ್ದನ್ನ ನಾವು ಅರ್ಥಕೋಬಹುದು.
2: ಪಕ್ಷಿ ಪ್ರೇಮಿ ಡಾಕ್ಟರ್ ಎಸ್ ವಿ ನರಸಿಂಹನ್ ಅವರ ನುಡಿಗಳಂತೆ, ಪ್ರಕೃತಿ ಪ್ರೇಮಿ ಟಿಜಿ ಪ್ರೇಮ್ಕುಮಾರ್ ಅವರ ಮಾತುಗಳಂತೆ, ಹಾಗೆ ಕುವೆಂಪು ಅವರ ಪ್ರಕೃತಿಯ ಬಗೆಗಿನ ಒಲವಿನ ಮಾತುಗಳಂತೆ, ಜೊತೆಗೆ ಪರಿಸರದಲ್ಲಿನ ಜೀವ ವೈವಿಧ್ಯತೆಯನ್ನು ಕುರಿತ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರ ಅನಿಸಿಕೆಗಳ

0: ಅಂತೆ ನಾವೆಲ್ಲ ಪರಿಸರ ಉಳಿಸೋಣ, ಆ ಮೂಲಕ ಬದುಕ ಕಟ್ಟೋಣ. ನಮಸ್ಕಾರ.
1: ನೆಲಜಲ ಕಾಡಿನ ಸಂಬಂಧ ಬಿಡಲಾಗದ ಬಂಧ.
0: ಇದುವರೆಗೆ ಪರಿಸರ ಉಳಿಸೋಣ, ಬದುಕ ಬೆಳೆಸೋಣ ರೂಪಕ ಕೇಳಿದಿರಿ. ರಚನೆ, ಪ್ರಸ್ತುತಿ, ನಿರ್ಮಾಣ ಹಾಗೂ ನಿರೂಪಣೆ ವಿದ್ಯಾರಾವ್ ಕೆಎಲ್, ಸಹ ನಿರೂಪಣೆ ಕೆಎನ್ ಸಂತೋಷ್, ನಿರ್ವಹಣೆ ಪಿಎಂ ಜಗದೀಶ್.

0: ಕೊರಳಲ್ಲಿ.
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ FM 103.1 MHz. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಯಾದ 0828 22 22 8 5 5 8. ಇಂದಿನ ಚಿತ್ರಕಾವೇರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವ ಯಾವ ಯೋಜನೆ ಸಿಗ್ತಾ ಇದೆ ಅನ್ನೋದರ ಬಗ್ಗೆ ನಾವೀಗ ಮಾತನಾಡ್ತಾ ಶ್ರೋತೃಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತೀವಿ. ಗೊತ್ತಿದ್ದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ತಮ್ಮಿಷ್ಟದ ಗೀತೆಯನ್ನು ಕೇಳ್ತಾ ಹೋಗ್ಬೋದು ಶ್ರೋತೃಗಳೇ. ಮೊದಲಿಗೆ ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ನಮಸ್ಕಾರ.
1: ನಮಸ್ತೆ ಸರ್.
0: ಯಾರು ಮಾತಾಡೋದು?
1: ನಾನು ಪುಷ್ಪರಾಜ್ ಮಾತಾಡೋದು ಸರ್. ಪಗ್ಗೋಡ್ಲು ಹೂಕಾಡು ಪೈಸಾರಿಂದ ಸರ್.
0: ಪುಷ್ಪರಾಜ್ ಹೂಕಾಡು ಪೈಸಾರಿ ಅನ್ನೋದು ನಮ್ಮ ರೇಡಿಯೋ ಮೂಲಕ ಎಲ್ರಿಗೂ ಬಹಳ ಗೊತ್ತು ಅಲ್ವಾ?
1: ಹೌದು ಸರ್.
0: ಕಾಫಿ ಎಲ್ಲ ಕುಡಿದ್ರಾ?
1: ಕಾಫಿ ಆಯ್ತು ಸರ್. ನಿಮ್ಮದು ಆಯ್ತಾ ಸರ್?
0: ನಮ್ದು ಆಯ್ತು. ಹೀಗೆ ಯಾವ ಚಿತ್ರದ ಗೀತೆ ಬೇಕು
1: ಸರ್? ಗೃಹ ಪ್ರವೇಶ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿರುವ ನೀ ಕರುಣೆಯಲ್ಲಿ ಕರ ಹಿಡಿದಿರಲು ಆಗಿದೆ.
0: ಇಷ್ಟವಾದ ಗೀತೆ ಮತ್ತೆ ಚೆನ್ನಾಗಿದೆ, ಇಂಪಾದ ಗೀತೆ ಅಲ್ವಾ? ಪುಷ್ಪರಾಜ್ ಅವರೇ, ನಿಮ್ಮ ಮನೆಯಲ್ಲಿ ನೀವು ಕೇಂದ್ರ ಸರ್ಕಾರದ, ಈಗ 12 ವರ್ಷ ತುಂಬ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಕೆಲವು ಯೋಜನೆಗಳು ಏನಾದರೂ ನಿಮಗೆ ಗೊತ್ತಾ?
1: ಕಿಸಾನ್ ಸಮ್ಮಾನ್ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ,
0: ಹೌದು,
1: ಪ್ರಧಾನಮಂತ್ರಿ ಆವಾಸ್ ಯೋಜನೆ.
0: ತುಂಬಾ ಗೊತ್ತಿದೆ ನಿಮಗೆ. ಈ ಈ ಒಂದು ಯೋಜನೆ ಏನು

0: ಈ ಬಡತನ ರೇಖೆಗಿಂತ ಕೆಳಗಿರುವ ಅಂದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂಥವರಿಗೆ ಆರೋಗ್ಯ ವಿಮೆಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇದು ಆರ್ಥಿಕವಾಗಿ ದುರ್ಬಲ ಆಗಿರೋರಿಗೆ ದ್ವಿತೀಯ ಮತ್ತು ತೃತೀಯ ಹಂತದ ಚಿಕಿತ್ಸೆಗೆ, ಮೊದಲ ಹಂತದಲ್ಲ, 5 ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮೆಯನ್ನು ಕೊಡ್ತಾ ಇದೆ. ಆ ಯೋಜನೆ ಹೆಸರೇನು?
1: ಪ್ರಧಾನಮಂತ್ರಿ,
0: ಹಾಂ ಸ್ವಲ್ಪ ಹೇಳಿದ್ರಿ ಅವಾಗಲೇ ನೀವು.
1: ಪ್ರಧಾನಮಂತ್ರಿ ಆವಾಸ್ ಯೋಜನೆ.
0: ಅಲ್ಲ, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ. ಯಾಕೆಂದ್ರೆ ಆರೋಗ್ಯ ಕೊಡೋದಲ್ವ ಅವರು. ಈಗ ಬಡವರಿಗೆ ಕಾಯಿಲೆಗಳು ಬಂದಾಗ ಆಸ್ಪತ್ರೆಗಳಲ್ಲಿ ಬಹಳ ವೆಚ್ಚ ಆಗ್ತದೆ, ಅವರಿಗೆ ಖರ್ಚು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಕೇಂದ್ರ ಸರ್ಕಾರ 5 ಲಕ್ಷದವರೆಗೆ ನಿಮಗೆ ವಿಮೆಯನ್ನು ಮಾಡಿಕೊಡ್ತಾ ಇದೆ. ಹಾಗಾಗಿ ನೀವು ಯಾವುದೇ ಆದಾಯ ಮಿತಿಯನ್ನು ಲೆಕ್ಕಿಸದೆ ಸುಮಾರು 70 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ಹಿರಿಯ ನಾಗರಿಕರಿಗೂ ಕೂಡ ಈ ಆರೋಗ್ಯ ರಕ್ಷಣೆಗೆ ವ್ಯಾಪ್ತಿಗೆ ಬರುತ್ತೆ. ಇದು ಭಾರತದಾದ್ಯಂತ ಇರುವ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ನಗದು ರಹಿತ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಈ ಯೋಜನೆ ಮೂಲಕ. ಗೊತ್ತಾಯ್ತಾ? ಇದು ತಿಳ್ಕೊಳ್ಬೇಕು, ಗೊತ್ತಿಲ್ದಿರೋರ್ಗು ಹೇಳಿಕೊಡ್ಬೇಕು, ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಆಯ್ತಾ? ಮುಂದೆ ನಾನು ಬಂದಾಗ ನೀವು ನಾನು ಕೇಳುವಾಗ ಇದನ್ನ ಹೇಳಬೇಕು, ಎಷ್ಟು ಜನರಿಗೆ ಹೇಳಿದ್ದೀರಿ ಅಂತ ಅಲ್ವಾ. ಆಗಲಿ, ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ ಪುಷ್ಪರಾಜ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ನಮಸ್ತೆ.
0: ನಮಸ್ತೆ.

0: ಕಾರ್ಯಕ್ರಮದ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ
1: ಸರ್. ನಮಸ್ತೆ ಸರ್.
0: ಹಾಂ ಹೇಳಿ, ಎಲ್ಲಿಂದ ಮಾತಾಡ್ತೀರಾ
1: ಸರ್? ಮಡಿಕೇರಿಯಿಂದ ಶಿವನಂತ ಮಾತಾಡ್ತಾ ಇದ್ದೀನಿ.
0: ಓ, ಇಲ್ಲಿಂದನೇ?
1: ಹಾಂ, ಇಲ್ಲಿಂದನೇ ಮಾತಾಡ್ತಾ ಇದ್ದೀನಿ, ಮಡಿಕೇರಿಯಿಂದ.
0: ಶಿವನಂಜ ಅವರೇ, ಹೇಗಿದೆ ವಾತಾವರಣ
1: ಸರ್? ವಾತಾವರಣ ಒಳ್ಳೆ ಮಳೆ ಆಗ್ತಾ ಇದೆ ಸರ್.
0: ಒಳ್ಳೆ ಮಳೆ ಅಂದ್ರೆ ಏನು, ಕಳೆದ ಬಾರಿಗಿಂತ ಏನು ಆಗ್ಲಿಲ್ಲ ಅನ್ಸುತ್ತೆ ನಮ್ಗೆ, ಅಲ್ವಾ? ಕಳೆದ ಬಾರಿ ಈ ಹೊತ್ತಿಗಾಗಿತ್ತಲ್ಲ, ಆ ಮಳೆ ಈಗ ಆಗ್ತಾ ಇಲ್ಲ, ಅಂತೂ ಪರವಾಗಿಲ್ಲ ಅಲ್ವಾ? ಬಿಸಿಲ ಬೇಗೆಯಲ್ಲಿ ಬೆಂದ ಜನಕ್ಕೆ ಸಂಪೂರ್ಣ ತಂಪನ್ನು, ಹಾಂ ತಂಪನ್ನು ಕೊಡ್ತಾ ಇದೆ ಮಳೆ. ಚಳಿ ಅಲ್ವಾ, ಒಳ್ಳೇದಿದೆ ಚಳಿ. ಅನಾಹುತಗಳು ಏನು ಮಾಡೋಕ್ಕಾಗತ್ತೆ, ಪ್ರಕೃತಿ ಅದನ್ನು ನಾವು ಸಹಿಸ್ಕೊಳ್ಬೇಕಾಗ್ತದೆ ಒಂದೊಂದ್ಸಲ, ಮತ್ತು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅಲ್ವಾ? ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸೂಚನೆಗಳನ್ನು ಕೊಡುತ್ತೆ, ಅದನ್ನ ಪಾಲಿಸ್ಬೇಕು ನಾವು. ಅದನ್ನ ನಾವೇನ್ ಮಾಡ್ಬೇಕು, ಅಹಮ್ಮಿಂದ ಏನಾಗುತ್ತೆ, ನಾವು ಇಲ್ಲೇ ಎದ್ಬಿಡ್ತೀವಿ ಅನ್ನೋವಾಗ ಅದು ಕಷ್ಟ ಆಗ್ತದೆ ಒಂದೊಂದ್ಸಲ. ಓಕೆ, ನಿಮ್ಗೆ ಯಾವ ಚಿತ್ರಗೀತೆ ಬೇಕು
1: ಸರ್? ನನಗೆ ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರದಲ್ಲಿ ಎಷ್ಟು ಬಾಲಸುಬ್ರಹ್ಮಣ್ಯ ಮತ್ತು ಬಿ ಆರ್ ಛಾಯಾ ಇದಾರಲ್ಲ ಸರ್, ಆ ಗೀತೆ ಪ್ರಸಾರ ಮಾಡ್ಬೇಕು ಸರ್. ಕಣ್ಣಿಂದ ಈ ಬಾಣ ನೀಟಿದಾಗ
0: ಖಂಡಿತ ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ. ಹಾಗೆ ನಿಮ್ಗೊಂದು ಪ್ರಶ್ನೆ, ಕೇಂದ್ರ ಸರ್ಕಾರ ಈಗ 12 ವರ್ಷ ಪೂರೈಸ್ತಾ ಇದೆ ಅಧಿಕಾರವನ್ನು, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಲ್ವಾ? ಅವರು ಕೆಲವೊಂದು ಯೋಜನೆಗಳನ್ನು ತಂದಿದ್ದಾರೆ ಜಾರಿಗೆ. ಈ ಗರೀಬ್ ಕಲ್ಯಾಣ ಯೋಜನೆ, ಅದು ಕೇಂದ್ರದಿಂದ ಮಾಡಿರುವಂಥ ಒಂದು ಯೋಜನೆ, ಅದರಲ್ಲಿ ಜನರಿಗೆ ಎಷ್ಟು ಕೆ ಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಪಡಿತರ ಚೀಟಿ ಮೂಲಕ?
1: ಅದು 10 ಕೆ ಜಿ ಸರ್.
0: ಇಲ್ಲ, ಒಟ್ಟು ನಿಮಗೆ 10 ಕೆ ಜಿ ಕೊಡ್ತಾರೆ ಅಲ್ವಾ, ಒಬ್ಬ ವ್ಯಕ್ತಿಗೆ ಕೊಡ್ತಾರಾ? ನೀವು ತಗೊಳ್ತೀರಾ?
1: ಇಲ್ಲ ಸರ್.
0: ನೀವು ತಗೊಳ್ಳಲ್ಲ. ಹಾಂ ಇರಲಿ, ಒಬ್ಬ ವ್ಯಕ್ತಿಗೆ 10 ಕೆ ಜಿ ಸಿಕ್ಕತ್ತೆ, ಅದರಲ್ಲಿ 5 ಕೆ ಜಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ, ಇನ್ನು 5 ಕೆ ಜಿ ರಾಜ್ಯ ಸರ್ಕಾರ ಕೊಡುತ್ತೆ. ಹಾಂ ಹಾಂ ಆಗಲಿ, ನೀವು ಕೇಳಿದ ಚಿತ್ರಗೀತೆಗೆ ಬರ್ತಾ ಇದೆ. ಶಿವನಂಜು ಅವರು ಕೇಳಿದ ಚಿತ್ರದ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಒಂದು ಪ್ರಕಟಣೆ.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಚಿತ್ರಕಾವೇರಿ ನೇರ ಫೋನಿನ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಈಗ ಸಮಯ 5:21 ಸೆಕೆಂಡ್ಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
4: ನಮಸ್ತೆ ಸರ್.
0: ಯಾರು ಮಾತಾಡೋದು ಸರ್? ಎಲ್ಲಿಂದ?
4: ನಾವು ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದಿಂದ. ಮುತ್ತಣ್ಣ ಚಿತ್ರಗಾರ ಸರ್.
0: ಮುತ್ತಣ್ಣ ಚಿತ್ರಗಾರ?
4: ಮುತ್ತಣ್ಣರು ಸರ್.
0: ಮುತ್ತಣ್ಣರು. ಚಿತ್ರಗಾರ ಅಂದ್ರೆ ಅದು ಮನೆತನದ ಹೆಸರ? ಊರ?
4: ಒಂದ್ ಸರ್, ನಾವೆಲ್ಲ ದೇವಿ ಬಣ್ಣ ಮಾಡ್ತೀವಿ ಸರ್. ಆಮೇಲೆ ಹೊರಗಡೆಯಿಂದ ಕೆಲವೊಂದು ಹಳ್ಳಿಗಳಿಂದ ಬಂದಂತ ಮೂರ್ತಿದ್ರು ಅವಾಗೆಲ್ಲ ಬಣ್ಣ ಮಾಡ್ತಾರೆ ಸರ್. ನಮ್ಮೆಲ್ಲ ಹಿರಿಯರು ಮಾಡ್ತಾರೆ.
0: ನೀವು ಸ್ವಲ್ಪ ರೇಡಿಯೋದಿಂದ ಸ್ವಲ್ಪ ಈ ಕಡೆ ಬರಬೇಕು.

0: ನಾವು ಅಪ್ಪರ್ ಮಾಡ್ತೀವಿ ಸರ್, ಕಿಟಕಿ ಚೌಕಟ್ಟು ಅವೆಲ್ಲ ಮೆಟೀರಿಯಲ್ ನಾವು ವ್ಯಾಪಾರ ಮಾಡ್ತೀವಿ, ತೊಂಬಂದು
1: ಕಿಟಕಿ ಬಾಗಿಲುಗಳಿಗೆ ಮಾಡುವಂಥ ಮರವನ್ನು ನೀವು ಸಪ್ಲೈ ಮಾಡ್ತೀರಾ ಅಲ್ವಾ?
0: ಓಕೆ ಸರ್.
1: ಆಗಲಿ, ಮರವನ್ನು ನೀವು ಕಾಡಿನಿಂದ ನೇರ ತರ್ತೀರಾ ಅಥವಾ ಬೇರೆ ಮಿಲ್ಲಿಂದ ಕೊಂಡ್ಕೊಳ್ಳೋದು
0: ರೈತರಿಂದ
1: ಹೇಳಿ.
0: ಈಗ ಒಳಗಡೆ ಹೊಲದಾಗ ಏನಾದ್ರು ವ್ಯಸನ ಇರ್ತಾರ ಅಂತಲ್ಲೆಲ್ಲ ತಂದಿರ್ತೀವಿ ಸರ್, ಗಾಡಿ ಟ್ಯಾಕ್ಟರ್ ಇದು ಮಾಡ್ಕೊಂಡು ಅದೆಲ್ಲ ತಂದಿರ್ತಾರೆ, ಅದೆಲ್ಲ ಅದೆಲ್ಲ
1: ನಿಮ್ಮ ಮಾತು ನಮಗೆ ಸರಿ ಕೇಳಿಸ್ತಾ ಇಲ್ಲ ಹೂಗಾರು
0: ಸರ್.
1: ಚಿತ್ತಗಾರ ಅವರೇ, ಮುತ್ತಣ್ಣವರು.
0: ಸರ್ ಅವೆಲ್ಲ ಮೆಷಿನಿಗೆ ಹಾಕ್ತೀವಿ ಸರ್, ಅವಕ್ಕೆ ಯಾವ ಸೈಜ್ ಬೇಕು ಅದೆಲ್ಲ ಇದನ್ನ ಮಾಡ್ತೀವಿ ಸರ್.
1: ಅದೇ ಅದೇ ಅದೇ ಅದೇ, ನಿಮ್ಗೆ ಯಾವ ಚಿತ್ರಗೀತೆ ಬೇಕು?
0: ಇವತ್ತು ನಮಗಾಗಿ ಮಲ್ಲಿಗೆ ಹೂವಿನ ಚಿತ್ರದಿಂದ ಮಲೆನಾಡ ಮೇಲೆ ಮುಗಿಲಬೇಕು ಈ ಗೀತೆ ಬೇಕಾಯ್ತು ಸರ್. ಚೆನ್ನಾಗಿದೆ.
1: ಭಾಳ ಇಷ್ಟ.
0: ಓಕೆ ಸರ್.
1: ನಿಮಗೆ ಯಾವ ಈಗ ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ನಿಮ್ದೀಗ
0: ಖಂಡಿತ
1: ಆ ಕಡೆ ಬಹಳ ಬಿಸಿಲಿರುತ್ತಲ್ವಾ?
0: ಹೌದು ಸರ್ ಖಂಡಿತ.
1: ಅಲ್ಲಿ
0: ಈಗ ಮೋಡ ಕವಿದ ವಾತಾವರಣ ಇತ್ತು ಸರ್.
1: ಈಗ ಅದು ಬೇಸಿಗೆಯಲ್ಲಿ ಭಾಳ ಬಿಸಿಲು ಇರುತ್ತೆ, ಮತ್ತು ಚಳಿನಲ್ಲೂ ಬಿಸಿಲು ಇರುತ್ತೆ ಸಾಧಾರಣವಾಗಿ ಅಲ್ವಾ?
0: ಹೌದು ಸರ್ ಖಂಡಿತವಲ್ಲ.
1: ಅದಕ್ಕಾಗಿ ಈಗ ಒಂದು ಪ್ರಶ್ನೆ. ಈಗ ನಮ್ಮಲ್ಲಿ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಸೂರ್ಯಘರ್ ಯೋಜನೆ ಅಂತ ಮಾಡಿದ್ದಾರೆ.
0: ಹೌದು ಸರ್.
1: ಇದು ಏನು ಸೂರ್ಯಘರ್ ಯೋಜನೆ ಅಂದರೆ ಗೊತ್ತಾ ನಿಮಗೆ?
0: ಇಲ್ಲ ಸರ್ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್.
1: ಇದು ಏನು ಅಂದರೆ ಮನೆ ಮೇಲೆ ಸೋಲಾರನ್ನು ಸೋಲಾರ್ ಫಲಕವನ್ನು ಇಟ್ಟು ಅದ್ರ ಮೂಲಕ ವಿದ್ಯುತ್ತನ್ನು ಪಡ್ಕೊಳ್ಳೋದು. ಈಗ ನೀವೇನು ಕರೆಂಟ್ ಯೂಸ್ ಮಾಡ್ತಾ ಇದ್ದೀರ ವಿದ್ಯುತ್ತು ಮನೆಗೆ, ನೀವು ಸೋಲಾರ್ ಇಟ್ಬಿಟ್ಟು ಆ ಫಲಕವನ್ನು ಇಟ್ಟು ಅದ್ರ ಮೂಲಕ ವಿದ್ಯುತ್ತನ್ನು ನಿಮ್ಮ ಮೀಟ್ರಿಗೆ ತಂದು ಅಲ್ಲಿಂದ ಉಪಯೋಗ ಮಾಡ್ಕೊಳ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಉಳಿದದ್ದನ್ನು ಸರ್ಕಾರಕ್ಕೆ ನೀವು ಮಾರಾಟ ಮಾಡ್ಬೋದು. ಹೌದು, ಅದಕ್ಕೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಸುಮಾರು 78,000 ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಗರಿಷ್ಠವಾಗಿ. ಟ್ರೈ ಮಾಡಿ, ನೀವು ಟ್ರೈ ಮಾಡಿ, ಎಲ್ಲ ಕಡೆ ಅದು ಬಹಳ ಉಪಯೋಗಕ್ಕೆ ಬರ್ತಾ ಇದೆ. ಮತ್ತು ನಮ್ಮಲ್ಲಿ ವಿದ್ಯುತ್ ಈಗ ನಾವು ಬೇಸಿಗೆ ಇರೋದ್ರಿಂದ ಹೆಚ್ಚಾಗಿ ಉಪಯೋಗಿಸ್ತೀವಲ್ವಾ, ಫ್ಯಾನು ಎ ಸಿ ಅಂತೆಲ್ಲ. ಹಾಗಾಗಿ ನಮ್ಮ ನಾವೇ ನೋಡಿ ನಾವೇ ಉತ್ಪಾದಿಸಿ ನಾವು ಸರ್ಕಾರಕ್ಕೆ ಕೊಡ್ಬೋದು, ಅದರಿಂದ ನಮಗೆ ದುಡ್ಡು ಉಳಿತಾಯ, ಅವ್ರು ನಮಗೆ ದುಡ್ಡು ವಾಪಸ್ ಕೊಡ್ತಾರೆ ಅಂತ ಇದೆ ಮಾಹಿತಿ.
0: ಅದಕ್ಕೆ ನಮಗೆ ರೇಡಿಯೋ ಯಾಕೆ ನಮಗೆ ಒಳ್ಳೆ ಮಾಹಿತಿ ಅಂದ್ರೆ ಈ ತರ ನೋಡಿ ಸರ್.
1: ಹೌದು ಹೌದು ಹೌದು,
0: ಏ ಖಂಡಿತ ಹೌದು ಸರ್.
1: ಹೌದು, ನೀವು ಮಾಡಿ ಬೇರೆಯವ್ರಿಗೂ ತಿಳಿಸಿ.
0: ಓಕೆ ಸರ್, ನಮಸ್ತೆ ಸರ್.
1: ನಿಮ್ಮ ಮಲ್ಲಿಗೆ ಹೂ ಚಿತ್ರದ ಗೀತೆ ಬರ್ತಾ ಇದೆ ಕೇಳಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು, ಬಾಯ್.

ಇದು ಎಫ್ಎಂ 103.1 ಮೆಗಾಹರ್ಟ್ಸ್ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಮಂಡಳಿಯ ಸಮಗ್ರ ಕಾಫಿ ಬೆಳೆ ಅಭಿವೃದ್ಧಿ ಯೋಜನೆ ಮತ್ತು ಕಾಫಿ ಬೆಳೆಗಾರರಿಗೆ ಈ ಯೋಜನೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಕುರಿತು ಪಿ ಬಸವರಾಜು ಅವರೊಂದಿಗೆ ನಡೆಸಿದ ಸಂದರ್ಶನ, ಅನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉಳುವಾರು ಸಣ್ಣ ಮನೆ ರಾಮಚಂದ್ರ ಮತ್ತು ಸಂಸಾರ ಚಂಬು ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಅರೆಭಾಷೆ ಐಸಿರಿ. ಇದರಲ್ಲಿ ಕೊಡಗನ ಅರೆಭಾಷೆ ಗೌಡರ ಐನುಮನೆ ಜೀವನ ಕುರಿತು ಮಾತನಾಡುತ್ತಾರೆ ಕಡ್ಲೆರ ತುಳಸಿ ಮೋಹನ್. ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗನ್ನಡ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:00 ಮನಿ ಟಾಕ್, ಅನಂತರ ಮಂಥನ್ ಪ್ರಸಾರವಾಗಲಿದೆ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೆಚ್.ಎಂ. ಸ್ಮಿತಾ ಅವರ ವಯೋಲಿನ್ ವಾದನವನ್ನು ಕೇಳುತ್ತೀರಿ. ರಾತ್ರಿ 10:00 ಕೇಂದ್ರ ಸರ್ಕಾರದ 12 ವರ್ಷಗಳ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿ ಪ್ರಸಾರ ಧ್ವನಿಮುದ್ರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇನ್ನು ನಾಳಿನ ಮೊದಲ ಪ್ರಸಾರದಲ್ಲಿ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳು, 6:30 ಚಿಂತನ ಬಿಎಂ ಭಾರತಿಯವರಿಂದ, 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:47 ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಚಿತ್ರಗೀತೆಗಳು. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:00 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರ ಚಿತ್ತಾರ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆಯನ್ನು ಕೇಳುತ್ತೀರಿ. 10:00 ಗಾನ ಭಜನ. 11:00 ಗಾನಡಂಗೂರ ಕನ್ನಡ ಚಿತ್ರಗೀತೆಗಳು.

12:05ಕ್ಕೆ ವನಿತಾ ವಿಹಾರದಲ್ಲಿ ಕಾವಿ ಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ. ನಡೆಸಿಕೊಡುವವರು ಮಮತಾ ನವೀನ್ ಶೆಟ್ಟಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20ಕ್ಕೆ ದೇಶಭಕ್ತಿ ಗೀತೆಗಳು, 1:30ಕ್ಕೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 2:40ಕ್ಕೆ ಹಿಂದಿ ಪಾಠ, 3:00ಕ್ಕೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ, 4:00ಕ್ಕೆ ಭಾವಗೀತೆಗಳು, 4:30ಕ್ಕೆ ನೆನಪು ನೆನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 4:15ಕ್ಕೆ ಯುವವಾಣಿಯಲ್ಲಿ ದಿಕ್ಸೂಚಿ, ಉದ್ಯೋಗ ವ್ಯಾಸಂಗದ ವಿವರ ನೀಡುವ ಕಾರ್ಯಕ್ರಮ, ಪ್ರಸ್ತುತಿ ಕೆಎನ್ ಸಂತೋಷ್. 5:00ಕ್ಕೆ ಹಿರಿಯ ಜೀವಗಳ ಭಾವದಲ್ಲಿ ಮಡಿಕೇರಿಯ ಚೊಟ್ಟಂಡ ದಿವ್ಯ ಪ್ರದೀಪ್ ಅವರೊಂದಿಗೆ ನಡೆಸಿದ ಸಂದರ್ಶನ, ಪ್ರಸ್ತುತಿ ಬಿ ಎಸ್ ರಫೀಕ್ ಅಹಮದ್ ಕರ್, ನಿರ್ವಹಣೆ ಪಿಎಂ ಜಗದೀಶ್. 5:00ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಕಾರ್ಯಕ್ರಮ ಚಿತ್ರಕಾವೇರಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0872222858. 6:30ಕ್ಕೆ ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ. 6:50ಕ್ಕೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0872222858. 7:20ಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಉಳುವಾರು ಸಣ್ಣ ಮನೆ ರಾಮಚಂದ್ರ ಮತ್ತು ಸಂಸಾರ ಚಂಬೋ ಗ್ರಾಮ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು, ರಾತ್ರಿ 8:00ಕ್ಕೆ ಸಿರಿಗಂಧ ಸಂವಾದಾತ್ಮಕ ಕಾರ್ಯಕ್ರಮ, 9:15ಕ್ಕೆ ಪ್ರಚಲಿತ ವಿದ್ಯಮಾನ, ರಾತ್ರಿ 9:00ವರೆಗೆ ಕ್ರೀಡಾಲೋಕದಲ್ಲಿ ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ ಆಟಗಾರ್ತಿ ಸೋನಿಕಾ ಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಗರಾಜ್ ರಾವ್ ಹವಾಲ್ದಾರ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತೀರಿ. 10:00ಕ್ಕೆ ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಕೇಳುತ್ತೀರಿ. ಇದುವರೆಗೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ. ಈಗ ಸಮಯ 6:05, ಇನ್ನು ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.

0: In the vision of all-round development of border areas, where migration was the biggest problem, the land ports have made a very important contribution in addressing this as well.
1: Defense Ministry has approved the establishment of a 250-megawatt solar power project with Battery Energy Storage System, BESS, at Sitapur in Uttar Pradesh. This system will be established on approximately 850 acres of vacant defense land. This is the first of its kind project undertaken by the Ministry of Defense involving the development of a large-scale solar power generation facility with integrated BESS support on defense land. Prime Minister Narendra Modi held a telephonic conversation this afternoon with the Emir of Kuwait, Sheikh Mishal Al Ahmad Al Jaber Al Sabah. The two leaders exchanged views on the evolving security situation in West Asia. Prime Minister expressed deep concern over the escalation of tensions and reaffirmed India's strong condemnation of attacks on Kuwait's sovereignty and territorial integrity. He reiterated the call for de-escalation, dialogue and diplomacy for earliest restoration of peace and stability. Union Health and Family Welfare Minister Jagat Prakash Nadda has said that in the last 10 years, the government is continuously strengthening the healthcare facilities for women during pregnancy through the Pradhan Mantri Surakshit Matritva Abhiyan. Mr. Nadda said this while launching the nationwide celebrations to commemorate 10 years of the Pradhan Mantri Surakshit Matritva Abhiyan in New Delhi today. Union Education Minister Dharmendra Pradhan today visited the National Testing Agency headquarters and reviewed preparations for the re-NEET exam, which is going to be held on the 21st of this month. Talking to reporters outside the NTA headquarters in New Delhi, the minister said that the centre has ensured that all necessary measures are being taken while maintaining complete confidentiality from the preparation of the question papers to all subsequent procedures. In US, thousands of skilled immigrants are set to benefit after a federal judge struck down the Trump administration's proposed $1 lakh H-1B visa fee and called it unlawful. US District Judge Leo Sorokin issued the decision following a lawsuit filed by 20 Democratic State Attorneys General. The lawsuit challenged a policy announced by President Donald Trump in September last year that sought to increase the H-1B visa application fee from about $2,000 to $1 lakh. And that is the end of this news bulletin.
2: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್.
3: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡೋಕ್ಕಾಗತ್ತಾ?
4: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗೆ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯಿತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್, ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
9: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
13: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆ

0: ಕೊಬ್ಬಿಲಿಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
2: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ ಜೂನ್ 3-15. ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ?
8: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
10: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
10: ಹೌದಾ? ಇಲ್ಲಿ ಪೇಪರ್ ಕೂಡ?
11: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
11: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
11: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
11: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
11: 9900901282
2: ಆರ್ 9606084066.
12: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
13: ಹಲೋ.
14: ಹಲೋ
13: ರಮ್ಯಾ, ಎಲ್ಲೇ? ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
14: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
13: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ಗೆ ಗುಡ್ ಬೈ ಹೇಳು.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
15: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ ಬಿಎ, LLB 5 ವರ್ಷ ಹಾಗೂ 3 ವರ್ಷಗಳ LLB ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ LLB ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ LLB ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ
14: ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಣಕೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು

0: ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
2: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದ್ 9834818119.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
6: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
0: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
9: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
11: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
9: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900109490.
0: ಮಡಿಕೆ ಮಡಿಕೆ ಮಡಿಕೆ ಮಡಿಕೆ

0: மடிக்கேரியா பிரசாந்த் பர்னிச்சர்னல் ஸ்டாக் கிளியரன்ஸ் மெகா டிஸ்கவுண்ட் சேல். கர்டன்ஸ், பெட் ஸ்பிரெட், மேட்ரஸ், டோர் மேட், பாத்ரூம் மேட்ஸ் இவெல்லவும் அப் டு 50% டிஸ்கவுண்ட் நல்லி. அத்தியுத்தம குவாலிட்டிய எல்லா ரீதிய மரத பர்னிச்சர் நிமகே பேக்காத டிசைன்ஸ் நல்லி, நிமகே பேக்காத அளத்தியல்லி ரெடி மாடி கொடலாகுவது. ரோஸ் வுட், டீக் வுட், அகேஷியா முந்தாத மரத பர்னிச்சர் களிகாகி பன்னி. பிரசாந்த் பர்னிச்சர், இண்டஸ்ட்ரியல் ஏரியா, மடிக்கேரி.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪರಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್ ಗೋಣಿಗೊಪ್ಪ.
3: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ ಸಪ್ಲೈ.
4: 4x2 ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಗುಜರಾತ್ನಿಂದ ಅತಿ ಕಡಿಮೆ ರೇಟ್ ನಲ್ಲಿ ಸಪ್ಲೈ ಮಾಡಿಕೊಡಲಾಗುವುದು. ನೇರವಾಗಿ ಸಂಪರ್ಕಿಸಿ ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
5: ಕೊಡವಡ ವ್ಯಾಪಾರ ಉದ್ಯಮದ ಒಳಚರ ನಿಟ್ಟಿನಲ್ಲಿ ಕೊಡಗಲು ಉಳ್ಳ ಕೊಡವಡ ಒರೆಯ ಒಂದು ಸಂಸ್ಥೆ, ಕೊಡವ ಆಂಟ್ರಪ್ರೋನರ್ಸ್ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್. ಇಲ್ಲಿ ಕೊಡಗಲು ಏದೇ ಬಿಸಿನೆಸ್ ಮಾಡಿಯನ್ನುಳ್ಳಿಂಕ್ ಪಿಂಜ ಬಿಸಿನೆಸ್ ಮಾಡುವಕ ಇರಾದೆ ಉಳ್ಳ ಕೊಡವಡ ಬಿಸಿನೆಸ್ ಅಭಿವೃದ್ಧಿ ಉದ್ದೇಶದ ಗುರಿ ದಂಡದಿರದು ಜಾಮೀನು ಸಾಲ ಅಣ್ಣಕ ಶ್ಯೂರಿಟಿ ಲೋನ್ ಕೊಟ್ಟುವ ಅಲ್ಲದೆ ಅಡಮಾನ ಆಧಾರಿತ ಅಣ್ಣಕ ಮೋರ್ಟ್ಗೇಜ್ ಲೋನ್ ಕೊಡುವ ವ್ಯವಸ್ಥೆಯೂ ಉಂಟು. ಎಲ್ಲವೂ ಆಕರ್ಷಕ ಬಡ್ಡಿ ದರದ ಪಿಂಜ ಸುಲಭಕಂತ್ರ ಇಎಂಐ ಸೌಲಭ್ಯ ಕೊಟ್ಟುವ ಕೊಡವ ದಾರುಬೋಣಿಕೆಯು ಸಂಸ್ಥೆಯ ಸದಸ್ಯತ್ವ ಪಡೆದವರು. ಆಚಿಂಗಿ ಸಾಲ ಸೌಲಭ್ಯ ಕೊಡವ ಆಂಟ್ರಪ್ರೋನರ್ಸ್ ಮಾತ್ರ. ಇರಾದೆ ಉಳ್ಳ ಕೊಡವ ಇದಂಡ ಪ್ರಯೋಜನ ಪಡೆದವರು. ಏರ ವಿವರಕ್ಕೆ ಮಡಿಕೇರಿ ಕೊಡವ ಸಮಾಜ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಉಳ್ಳ ಕೊಡವ ಆಂಟ್ರಪ್ರೋನರ್ಸ್ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ ಕಚೇರಿಯಲ್ಲಿ ಸಿಇಒ ಬಲ್ಯಂಡ ಅರುಣ್ ಪೊನ್ನಪ್ಪ ಐಂಗಳ ಸಂಪರ್ಕಿಸಿದೆ. ಫೋನ್ ನಂಬರ್ 9980675745.
1: ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
6: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ ಗೆ ಸೇರುವ ಸುವರ್ಣಾವಕಾಶ.
1: ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
6: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
1: ಮಾಹಿತಿಗೆ ಸಂಪರ್ಕಿಸಿ 9900975753.
7: ಪ್ರತೀಶ್ ಪೂವಯ್ಯ ಕ್ಯಾಸ್ಟಿಂಗ್ ಏಜೆನ್ಸಿ ವಿಜ್ಞ ಪತ್ತಾಕ್ ಪ್ರೊಡಕ್ಷನ್ ಆಯೋಜನೆ ಮಾಡಿತಿಂಜ ಫ್ಯಾಷನ್ ಶೋ ಕಾಂಪಿಟೇಷನ್ ಕಲ್ಲೆಂಗಡ ಶಯನಾ ಕಾರ್ಯಪ್ಪ ಇಂಗ ಮಿಸಸ್ ಕೂರ್ಗ್ ದಂಡಾಯ್ತಿರುತ್ತಾರಂಡ ವಿನ್ನರ್ ಆಯ್ತು. ಇಂಗಕ್ಕೆ ಅಭಿನಂದನೆ ಬೈಂದಂಡುಳ್ಳ ಇಂಗ ಒಡಿಯ ಕಲ್ಲೆಂಗಡ ಶಾನ್ ಕಾರ್ಯಪ್ಪ, ಮಾವ ಪೊನ್ನಪ್ಪ, ಪಪ್ಪ ಮಮ್ಮಿ ಚೌಕಿರ ಪ್ರಕಾಶ್ ಬೆಳ್ಯಪ್ಪ, ಪ್ರೇಮಾ ಬೆಳ್ಯಪ್ಪ, ಸಂಸಾರಕಾರ ಪಿಂಜ ಬೆಂದು ಚಂಗಾತಿಯ.
8: ಈಗ ಜನಪದ ಸಂಗೀತ ಕಾರ್ಯಕ್ರಮ. ಕೆಸಿ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ.

0: ಇದುವರೆಗೆ ಕೆಸಿ ಕೃಷ್ಣೇಗೌಡ ಮತ್ತು ಸಂಗಡಿಕರಿಂದ ಭಜನೆ ಪದವನ್ನು ಕೇಳಿದ್ರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 6:30. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಆಕಾಶವಾಣಿ ಅವಲೋಕನ ವಿಷಯ ಜನೌಷಧಿ ಕೇಂದ್ರ ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದವರು ಸಂತೋಷ್ ಓದುತ್ತಿರುವವರು ಲಿಂಗಾನಂದ ಸುರಕ್ಷಿತ ಮತ್ತು ಕೈಗೆಟುಕುವ ದರದಲ್ಲಿ ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳ ಲಭ್ಯತೆಯು ಕೇವಲ ಆರೋಗ್ಯದ ವಿಷಯವಲ್ಲ ಅದು ಆತ್ಮಗೌರವದ ವಿಷಯವೂ ಹೌದು ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ದೇಶಾದ್ಯಂತ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕೇವಲ 1 ರೂಪಾಯಿ ದರದಲ್ಲಿ 1 ಸ್ಯಾನಿಟರಿ ಪ್ಯಾಡ್ ಲಭ್ಯವಿದೆ ಅನೇಕ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಹಿಂಜರಿಕೆ ಆರ್ಥಿಕ ಹೊರೆ ಮತ್ತು ಅಸುರಕ್ಷಿತ ಹಾಗೂ ಕಿರಿಕಿರಿ ಉಂಟು ಮಾಡುವ ಪರ್ಯಾಯ ಮಾರ್ಗಗಳಿಂದ ಈ ಚಿಕ್ಕ ಗುಲಾಬಿ ಪ್ಯಾಕೆಟ್ ಮುಕ್ತಿ ನೀಡಿದೆ ಒಂದು ಕಾಲದಲ್ಲಿ ಪ್ರತಿ ತಿಂಗಳ ಅನಿವಾರ್ಯತೆಯಾಗಿರುವ ಈ ವಿಷಯವು ಇಂದು ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಆಯ್ಕೆಯಾಗಿ ಬದಲಾಗಿದೆ ಮೇಲ್ನೋಟಕ್ಕೆ ಇವು ಜನೌಷಧಿ ಕೇಂದ್ರಗಳ ಕಪಾಟಿನಲ್ಲಿರುವ ಕೇವಲ ಸಾದಾ ಗುಲಾಬಿ ಬಣ್ಣದ ಪ್ಯಾಕೆಟ್ಗಳಂತೆ ಕಾಣಬಹುದು ಆದರೆ ಅನೇಕ ಮಹಿಳೆಯರಿಗೆ ಇದು ಕೈಗೆಟುಕುವ ದರ ಆತ್ಮಗೌರವ ಮತ್ತು ನೆಮ್ಮದಿಯ ಸಂಕೇತವಾಗಿದೆ ಒಂದು ಕಾಲದಲ್ಲಿ 60 ರೂಪಾಯಿಗಳಿಂದ 70 ರೂಪಾಯಿ ಬೆಲೆಯ ಪ್ಯಾಕೆಟ್ ಖರೀದಿಸುವ ಮುನ್ನ 2 ಬಾರಿ ಯೋಚಿಸಬೇಕಿದ್ದ ಮಹಿಳೆಯರಿಗೆ ಇಂದು ಅದೇ 10 ಪ್ಯಾಡ್ಗಳ ಪ್ಯಾಕೆಟ್ ಕೇವಲ 10 ರೂಪಾಯಿಗಳಿಂದ 12 ರೂಪಾಯಿಗಳಿಗೆ ಸಿಗುತ್ತಿರುವುದು ಅಕ್ಷರಶಃ ನಂಬಲ ಸಾಧ್ಯವಾದ ಬದಲಾವಣೆಯಂತೆ ಭಾಸವಾಗುತ್ತಿದೆ ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಮುಟ್ಟಿನ ದಿನಗಳ ಆತಂಕವನ್ನು ದೂರ ಮಾಡಿದೆ ಶಾಲೆಗೆ ಗೈರು ಹಾಜರಾಗುವುದನ್ನು ತಪ್ಪಿಸಿದೆ ಮತ್ತು ತರಗತಿಯಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡಿದೆ ಒಂದು ಕಾಲದಲ್ಲಿ ಮುಜುಗರದ ವಿಷಯವಾಗಿದ್ದ ಇದು ಈಗ ಸ್ನೇಹಿತೆಯರ ನಡುವೆ ಮುಕ್ತವಾಗಿ ಚರ್ಚಿಸುವ ವಿಷಯವಾಗಿ ಬದಲಾಗಿದೆ ಖಾಸಗಿ ಶಾಲೆಯ ಶಿಕ್ಷಕಿಯಾದ ಮೇಮಿ ಕೇವಲ ತಮಗಾಗಿ ಮಾತ್ರವಲ್ಲದೆ ತಮ್ಮ ನೆರೆಹೊರೆಯ ಮತ್ತು ಶಾಲೆಯ ಮಹಿಳೆಯರಿಗೂ ತಮ್ಮ ಮುಟ್ಟಿನ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಿದ್ದಾರೆ ಅವರು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕಡಿಮೆ ಬೆಲೆಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸುವಂತೆ ಪ್ರೋತ್ಸಾಹಿಸುತ್ತಿದ್ದಾರೆ ಜಾಗೃತಿಯು ಹೇಗೆ ಒಬ್ಬ ವ್ಯಕ್ತಿಯನ್ನು

ಸಮುದಾಯದಲ್ಲಿ ಬದಲಾವಣೆಯ ಹರಿಕಾರನನ್ನಾಗಿ ಮಾಡಬಲ್ಲದು ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ. ಹಳೆಯ ಬೆಲೆಗಳು ಹೆಚ್ಚಾದ್ದರಿಂದ ಅನೇಕ ಮಹಿಳೆಯರು ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸಲು ಹಿಂಜರಿಯುತ್ತಿದ್ದರು ಅಥವಾ ಅನಿವಾರ್ಯವಾಗಿ ಬಟ್ಟೆಯನ್ನು ಬಳಸುತ್ತಿದ್ದರು. ಆದರೆ ಈಗ ಒಂದು ಪ್ಯಾಡ್ ಕೇವಲ 1 ರೂಪಾಯಿಗೆ ಸಿಗುವುದರಿಂದ ಮಹಿಳೆಯರಿಗೆ ಸುರಕ್ಷಿತ ಮತ್ತು ಆರಾಮದಾಯಕವಾದ ಆಯ್ಕೆ ಸಿಕ್ಕಿದೆ. ಅಸಂಖ್ಯಾತ ಮಹಿಳೆಯರಿಗೆ ಈ ಯೋಜನೆಯು ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಿದೆ ಮತ್ತು ಮುಟ್ಟಿನ ನೈರ್ಮಲ್ಯದ ಅಭ್ಯಾಸಗಳನ್ನು ಸುಧಾರಿಸಿದೆ. ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಹಿಂಜರಿಕೆಯ ಬದಲಾಗಿ ಆತ್ಮವಿಶ್ವಾಸವನ್ನು ಮತ್ತು ಅನಿವಾರ್ಯ ಹೊಂದಾಣಿಕೆಯ ಬದಲಿಗೆ ನೆಮ್ಮದಿಯನ್ನು ತಂದಿದೆ. ಈ ಉಪಕ್ರಮ ಕೇವಲ ಕಡಿಮೆ ಬೆಲೆಯ ಬಗ್ಗೆ ಮಾತ್ರವಲ್ಲ, ಇದು ಲಭ್ಯತೆ, ಜಾಗೃತಿ ಮತ್ತು ಸ್ವಾಭಿಮಾನದ ವಿಷಯವಾಗಿದೆ. ಗುಣಮಟ್ಟದ ಸ್ಯಾನಿಟರಿ ಪ್ಯಾಡ್ಗಳು ಕೇವಲ 1 ರೂಪಾಯಿಗೆ ಸಿಗುವಂತೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ವಿಶೇಷವಾಗಿ ಕಡಿಮೆ ಮತ್ತು ಮಧ್ಯಮ ಆದಾಯದ ಸಮುದಾಯದ ಮಹಿಳೆಯರ ಆರೋಗ್ಯವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಅರ್ಥಪೂರ್ಣ ಹೆಜ್ಜೆ ಇಟ್ಟಿದೆ. ಮಹಿಳೆಯರಿಗೆ ಕೈಗೆಟುಕುವ ದರದಲ್ಲಿ ಮುಟ್ಟಿನ ಆರೋಗ್ಯ ಸೇವೆಗಳನ್ನು ಸುಲಭವಾಗಿ ಒದಗಿಸುವುದು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆಯ ಅನೇಕ ಪ್ರಯೋಜನಗಳಲ್ಲಿ ಒಂದಾಗಿದೆ. ಇನ್ನೊಂದೆಡೆ ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ ಮಾಡಲಾಗಿದೆ ಮತ್ತು 1.86 ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 18,000 ಜನೌಷಧಿ ಕೇಂದ್ರಗಳ ಮೂಲಕ ಈಗ ಜನರಿಕ್ ಔಷಧಿಗಳು ಮಾರುಕಟ್ಟೆ ಬೆಲೆಗಿಂತ ಶೇಕಡ 50-90% ಕಡಿಮೆ ದರದಲ್ಲಿ ಲಭ್ಯವಿದ್ದು ಭಾರತದಲ್ಲಿ ವೈದ್ಯಕೀಯ ಕಾಲೇಜುಗಳು ದ್ವಿಗುಣಗೊಂಡಿದೆ. 2014 ಈಚೆಗೆ 12 ನೂತನ ಏಮ್ಸ್ಗಳು ಕಾರ್ಯನಿರ್ವಹಿಸುತ್ತಿವೆ. ಸಾಂಪ್ರದಾಯಿಕ ಔಷಧವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಔಪಚಾರಿಕವಾಗಿ ಸಂಯೋಜಿಸಲ್ಪಟ್ಟಿದೆ. 2014 ತಾಯಂದಿರು ಮತ್ತು ಮಕ್ಕಳ ಮರಣ ಪ್ರಮಾಣ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಕ್ಷಯರೋಗವು ಜಾಗತಿಕ ದರಕ್ಕಿಂತ 2 ಪಟ್ಟು ಕಡಿಮೆಯಾಗಿದೆ ಮತ್ತು ಮಲೇರಿಯಾ ರೋಗ ಶೇಕಡ 78% ಕಡಿಮೆಯಾಗಿ ಇತರೆ ವಿವಿಧ ರೋಗಗಳ ಹರಡುವಿಕೆಯು ಕೂಡ ಕಡಿಮೆಯಾಗುತ್ತಿದೆ. ಕಳೆದ 12 ವರ್ಷಗಳಲ್ಲಿ ಭಾರತ ತನ್ನ ಸಾರ್ವಜನಿಕ ಆರೋಗ್ಯ ಮೂಲಸೌಕರ್ಯವನ್ನು ಬೃಹತ್ ಪ್ರಮಾಣದಲ್ಲಿ ಪರಿವರ್ತಿಸಿದೆ. ಒಟ್ಟಾರೆಯಾಗಿ ಈ ಲಾಭಗಳು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯತ್ತ ಭಾರತದ ಸ್ಥಿರ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳು ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದಿವೆ. ಕೇವಲ ನಗರಗಳು ಮಾತ್ರವಲ್ಲದೆ ಹಳ್ಳಿಗಳಲ್ಲೂ ಜನೌಷಧ ಕೇಂದ್ರಗಳು ತೆರೆದಿರುವುದರಿಂದ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳು ಕಡಿಮೆ ಮತ್ತು ಮಧ್ಯಮ ಆದಾಯದ ಗುಂಪುಗಳ ಮಹಿಳೆಯರಿಗೆ ವರದಾನವಾಗಿದೆ. ಈ ಮೂಲಕ ಮಹಿಳೆಯರ ಆರೋಗ್ಯ ಹಿಂದೆಂದಿಗಿಂತಲೂ ಈಗ ಹೆಚ್ಚು ಸ್ಥಿರವಾಗಿದೆ. ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಮಡಿಕೇರಿ.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
3: ಮೂರ್ನಾಡು ಗಾಂಧಿನಗರ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಇದೇ 10ರಂದು, ನಾಳೆ ಬುಧವಾರ ಮತ್ತು 12ರಂದು ಶುಕ್ರವಾರ ವಿವಿಧ ಪೂಜಾ ಕಾರ್ಯಗಳೊಂದಿಗೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ಸಮಯ 6:37 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSB.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆ, 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರಗಾರ, ಕಾರವಾರ, ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ವಾರ್ತೆಗಳ ವಿವರ: ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ಗೆ ನಡೆಯುವ 7 ಸ್ಥಾನಗಳ ಚುನಾವಣೆಗೆ ಸಲ್ಲಿಕೆಯಾಗಿರುವ 8 ಅಭ್ಯರ್ಥಿಗಳ ನಾಮಪತ್ರ ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ್ ಪಾಟೀಲ್, ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್, ಶಿವಣ್ಣ ಬಿಎಸ್, ವಿನಯ್ ಕಾರ್ತಿಕ್, ಪಿ ವಿ ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ ಎಂದು ಚುನಾವಣಾಧಿಕಾರಿ ಎಂ ಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದೆ. ಯಾರೊಬ್ಬರು ನಾಮಪತ್ರ ಹಿಂಪಡೆದಿದ್ದರೆ ಇದೇ 18ರಂದು ಮೇಲ್ಮನೆ ಸದಸ್ಯತ್ವಕ್ಕೆ ಮತದಾನ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಯುವಕರಿಗೆ ಉತ್ತೇಜನ ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಮುಜರಾಯಿ ಇಲಾಖೆಯ ಆಡಳಿತಾತ್ಮಕ ವಿಚಾರಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಿದ ಅವರು, ಇಲಾಖೆಗೆ ಒಳಪಡುವ ದೇಗುಲಗಳ ನಿರ್ವಹಣೆ, ಭಕ್ತರಿಗೆ ಒದಗಿಸಲಾಗುತ್ತಿರುವಂತಹ ಸೌಕರ್ಯಗಳು ಹಾಗೂ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಸುಧಾರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದೆ ಎಂದು

0: ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ ಎಂದು ತಿಳಿಸಿದ್ದಾರೆ. ದೇವೇಗೌಡರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನೇ ತ್ಯಜಿಸಿದ್ದರು ಎಂದು ಹೇಳಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿರುವುದರಿಂದ ಒಕ್ಕಲಿಗ ಸಮುದಾಯದ ಮತದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಬೆಂಗಳೂರು ಮತ್ತು ತುಮಕೂರು ಸುತ್ತಮುತ್ತ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಮುಖ್ಯ ಆಡಳಿತಾಧಿಕಾರಿ ಅಜಯ್ ಶರ್ಮಾ ಹಾಗೂ ನೈರುತ್ಯ ರೈಲ್ವೆ ನಿರ್ಮಾಣ ವಿಭಾಗದ ಹಿರಿಯ ಅಧಿಕಾರಿಗಳೊಂದಿಗೆ ಬೆಂಗಳೂರು ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಹಾಗೂ ಪ್ರಸ್ತಾವಿತ ರೈಲ್ವೆ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಈ ಯೋಜನೆಗಳ ಮಹತ್ವ ಉಲ್ಲೇಖಿಸಿದ ಸಚಿವರು, ಬೆಂಗಳೂರು ಮತ್ತು ತುಮಕೂರು ಪ್ರದೇಶಗಳಲ್ಲಿ ಸುಧಾರಿತ ರೈಲು ಸಂಪರ್ಕವು ಕೈಗಾರಿಕಾ ಬೆಳವಣಿಗೆ, ವಾಣಿಜ್ಯ ಚಟುವಟಿಕೆಗಳು ಹಾಗೂ ಒಟ್ಟಾರೆ ಪ್ರಾದೇಶಿಕ ಅಭಿವೃದ್ದಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಯೋಜನೆಗಳನ್ನು ನಿಗದಿತ ಸಮಯದ ಒಳಗೆ ಪೂರ್ಣಗೊಳಿಸುವುದು ಪ್ರಮುಖ ಆದ್ಯತೆಯಾಗಿದ್ದು, ಯಾವುದೇ ವಿಳಂಬವಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಾರವಾರ ಮತ್ತು ಮಡಗಾಂವ್ ನಡುವೆ ಸಂಚರಿಸುತ್ತಿದ್ದಂತಹ ವಿಶೇಷ ರೈಲನ್ನು ಇನ್ನು ಮುಂದೆ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಲು ರೈಲ್ವೆ ಮಂಡಳಿ ಆದೇಶ ಹೊರಡಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ರೈಲು ಎಸಿ, ಸ್ಲೀಪರ್ ಮತ್ತು ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಒಳಗೊಂಡ ಒಟ್ಟು 14 ಬೋಗಿಗಳೊಂದಿಗೆ ಸಂಚರಿಸಲಿದೆ. ಈ ಭಾಗದ ಜನಸಾಮಾನ್ಯರಿಗೆ, ಉದ್ಯೋಗಿಗಳಿಗೆ, ಪ್ರವಾಸಿಗರಿಗೆ ಹಾಗೂ ಆರೋಗ್ಯ ಸೇವೆಗಾಗಿ ಗೋವಾಕ್ಕೆ ತೆರಳುವ ರೋಗಿಗಳಿಗೆ ಅತ್ಯಂತ ಉಪಯುಕ್ತವಾಗಲಿರುವ ಈ ಖಾಯಂ ರೈಲು ಸೇವೆಯ ಸೌಲಭ್ಯವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸದ ಕಾಗೇರಿ ಮನವಿ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯ 3ನೇ ನೋಟಿಸ್ ನೀಡಲು ಸಿದ್ದತೆ ನಡೆಸಿದೆ. ಬಿಟ್ಕಾಯಿನ್ಗಳನ್ನು ಭಾರತೀಯ ಕರೆನ್ಸಿಗೆ ಅಕ್ರಮವಾಗಿ ಪರಿವರ್ತಿಸುವ ಮೂಲಕ ನಲಪಾಡ್ ಖಾತೆಗೆ ಕೋಟ್ಯಂತರ ರೂಪಾಯಿ ರವಾನಿಸಲಾಗಿದೆ. ಜೊತೆಗೆ ಹ್ಯಾಕರ್ ಶ್ರೀಕಿಯೊಂದಿಗೆ ಅಕ್ರಮವಾಗಿ ಬಿಟ್ಕಾಯಿನ್ಗಳನ್ನು ಪಡೆದು ನಗದು ರೂಪದಲ್ಲಿ ಪರಿವರ್ತಿಸಿದ ಆರೋಪವೂ ಕೇಳಿಬಂದಿದೆ. ಈ ಹಿಂದೆ ಇಡಿ ಅಧಿಕಾರಿಗಳು ಶಾಸಕ ಎಂಎ ಹ್ಯಾರಿಸ್ ಹಾಗೂ ಮೊಹಮ್ಮದ್ ನಲಪಾಡ್ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಿ ಸಾಕ್ಷಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ 2 ಬಾರಿ ನೋಟಿಸ್ ನೀಡಿದ್ದರೂ ಮೊಹಮ್ಮದ್ ನಲಪಾಡ್ ವಿಚಾರಣೆಗೆ ಹಾಜರಾಗಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೇರಿದಂತೆ ವಿವಿಧ ಸಿಎಸ್ಐಆರ್ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 13ರಂದು ಬೆಂಗಳೂರಿನ ವಿಎಂ ಗಾಡ್ಕೆ ಕನ್ವೆನ್ಷನ್ ಸಭಾಂಗಣದಲ್ಲಿ ರೈಸ್ ಕಾನ್ಕ್ಲೇವ್ 2026 ಆಯೋಜನೆ ಮಾಡಲಾಗಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂ ವಿಜ್ಞಾನಗಳ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಸಿಎಫ್ಟಿಆರ್ಐ ನಿರ್ದೇಶಕ ಡಾ ಗಿರಿಧರ್ ಪರ್ವತಂ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದ್ದು, ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ಜರುಗಲಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರೈತರ ಕೃಷಿ ಭೂಮಿಯ ಸಂಸ್ಕರಣೆ, ಮಣ್ಣಿನ ಫಲವತ್ತತೆ ಕಾಪಾಡುವಿಕೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗದಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೃಷಿ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಕೃಷಿ ಭೂಮಿಯ ಸಂರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡುವಿಕೆ ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ರೈತರು ವೈಜ್ಞಾನಿಕ ಕೃಷಿ ಪದ್ದತಿಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಮಣ್ಣಿನ ಪರೀಕ್ಷೆ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಾವಯವ ಜೊತೆಗೆ ನೈಸರ್ಗಿಕ ಕೃಷಿ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಂಡ್ಯ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಮ್ಯಾಪಿಂಗ್ ಕಾರ್ಯವು ಈಗಾಗಲೇ 96.5%

0: ಒಂಬತ್ತು ಪ್ರಗತಿಯನ್ನು ಕಂಡಿದ್ದು, ಉಳಿದ ಬಾಕಿ ಮ್ಯಾಪಿಂಗ್ ಅನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯವನ್ನು ಯಶಸ್ವಿಗೊಳಿಸಲು ಮತ್ತು ಆರೋಗ್ಯಯುತ ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವಲ್ಲಿ ನಿಯಮದಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಚಟುವಟಿಕೆಗಳು ಹಾಗೂ ಅವರಿಂದ ಉಂಟಾಗುವ ಸಾವು ನೋವುಗಳ ಬಗ್ಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ ನೀಡಿದ್ದಾರೆ. ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಪಿಎಂಇ ಕಾಯ್ದೆ ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ತಾಯಿ ಮತ್ತು ಶಿಶು ಆರೋಗ್ಯ, ಕ್ಷಯರೋಗ ನಿಯಂತ್ರಣ, ಡೆಂಗ್ಯೂ ತಡೆ, ಬಾಲ್ಯ ವಿವಾಹ ಮತ್ತು ರಕ್ತಹೀನತೆ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಯಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾದ ವರದಿಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೃಷಿ ಬಳಕೆಯ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ಬಳಸಿಕೊಂಡು ನಕಲಿ ಡಿಇಎಫ್ ಆಯಿಲ್ ತಯಾರಿಸುತ್ತಿದ್ದಂತಹ ಘಟಕದ ಮೇಲೆ ದಾಳಿ ನಡೆಸಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಮತ್ತು ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳ ತಂಡ 216 ಚೀಲ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ. ಎಸ್ಐಆರ್ ಸಂಬಂಧ ಜನರು ಮತದಾನದ ಹಕ್ಕು ಕಳೆದುಕೊಳ್ಳಲು ಅವಕಾಶ ನೀಡದಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರಿಗೆ ರೈತರ ಸಂಘ, ದಲಿತ ಸಂಘ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ಮನವಿ ಮಾಡಿ ಒತ್ತಾಯ ಸಲ್ಲಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ.

0: ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಇಂದು ಕಾಫಿ ಮಂಡಳಿಯ ಸಮಗ್ರ ಕಾಫಿ ಬೆಳೆ ಅಭಿವೃದ್ಧಿ ಯೋಜನೆ ಮತ್ತು ಕಾಫಿ ಬೆಳೆಗಾರರಿಗೆ ಈ ಯೋಜನೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಕುರಿತು ಪಿ ಬಸವರಾಜು ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳೋಣ.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
1: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿರುಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ.
2: ನನ್ನ ರೈತ ಬಾಂಧವರೇ, ನೀವು ಸಹ ನಿಮ್ಮ ಹೊಲಗಳಲ್ಲಿ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
2: ಹೇಗೆಂದ್ರೆ, ಯಾವಾಗ ಯಾವುದೇ ಹೊಲದ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
3: ಇದು ಯಾವ ನಂಬರ್ ಅಣ್ಣ?
2: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಹೊಲಗಳ ಎಲ್ಲಾ ಸಮಸ್ಯೆಗಳಿಗೆ ತಕ್ಷಣವೇ ಉಪಾಯ ವಿಶೇಷಜ್ಞರು ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು?
2: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
3: ಆದ್ರಣ್ಣ, ಬಹಳ ತಿನ್ವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
2: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ಇಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಹೊಲಗಳ ಸಮಸ್ಯೆಗಳಿಗೆ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ಇಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
4: ಆತ್ಮೀಯ ಕಾಫಿ ಬೆಳೆಗಾರರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಮಂಡಳಿಯ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕಾಫಿ ಮಂಡಳಿಯ ಉಪನಿರ್ದೇಶಕರ ಕಚೇರಿಯಲ್ಲಿ ಹಿರಿಯ ಸಂಪರ್ಕಾಧಿಕಾರಿಗಳಾಗಿರುವಂತಹ ಪಿ ಬಸವರಾಜ್ ಅವರು. ನಮಸ್ಕಾರ ಬಸವರಾಜ್ ಅವರೇ.
5: ನಮಸ್ತೆ ಸರ್.
4: ಕಾಫಿ ಮಂಡಳಿಯ ಯೋಜನೆ ಯಾವುದು ಅಂತೀರಾ? ನಮ್ಮ ಕಾಫಿ ಬೆಳೆಗಾರರ ಅನುಕೂಲಕ್ಕಾಗಿ ಇರುವಂಥದ್ದು.
5: ಅನುಕೂಲಕ್ಕೆ ತಮಗೆ ಗೊತ್ತಿದೆ, 15ನೇ ಹಣಕಾಸಿನ ಯೋಜನೆಯಲ್ಲಿ 24-25 25-26 ಸಾಲದಲ್ಲಿ ಸಬ್ಸಿಡಿ ಸಹಾಯಧನ ಇತ್ತು. ಇದು ಕಳೆದ ಮಾರ್ಚ್ಗೆ ಕ್ಲೋಸ್ ಆಯ್ತದು. ಸೊ ಅದ ಮುಂದುವರೆದ ಭಾಗವಾಗಿ ಈಗ ಸೆಪ್ಟೆಂಬರ್ 2026-30 ಅದನ್ನು ವಿಸ್ತರಣೆ ಮಾಡಿದ್ದಾರೆ.
4: ಓಹೋ,
5: ಈಗ 16ನೇ ಹಣಕಾಸಿನ ಯೋಜನೆ ಅಪ್ರೂವ್ ಬೇಕಾಗಿತ್ತು. ಇದರಲ್ಲಿ ಸರ್ಕಾರ ಮಟ್ಟದಲ್ಲಿದೆ. ಹಾಗಾಗಿ ಅದೇ ಯೋಜನೆನ ಈ ವರ್ಷ ಸೆಪ್ಟೆಂಬರ್ ವರೆಗೆ ವಿಸ್ತರಣೆ ಮಾಡಿ ನಮಗೆ ಅಧಿಕೃತವಾಗಿ ಒಂದು ಮಾಹಿತಿ ಬಂದಿದೆ ಕೇಂದ್ರ ಸರ್ಕಾರದಿಂದ.
4: ಹಾಗಾಗಿ ಇನ್ನೂ ಕಾಫಿ ಬೆಳೆಗಾರರಿಗೆ ಅವಕಾಶ ಇದೆ.
5: ಅವಕಾಶ ಇದೆ,
4: ಸೌಲಭ್ಯ ಪಡ್ಕೊಳ್ಳಬಹುದು. ಅಂದ್ರೆ ಕಾಫಿ ಮಂಡಳಿಯ ರೈತರ ಅನುಕೂಲಕ್ಕಾಗಿರುವಂತ ಮುಖ್ಯವಾದ ಯೋಜನೆ ಹೆಸರೇನು?
5: ಮುಖ್ಯವಾದ ಯೋಜನೆ ಹೆಸರು ICDP, ಅಂದ್ರೆ ಸಮಗ್ರ ಕಾಫಿ ಅಭಿವೃದ್ಧಿ ಯೋಜನೆ ಅಂತ ಹೇಳ್ಬಿಟ್ಟು.
4: ಓ, ಸಮಗ್ರ ಕಾಫಿ ಅಭಿವೃದ್ಧಿ ಯೋಜನೆ ಅಂದ್ರೆ ಒಟ್ಟಾರೆ ಕಾಫಿ ಬೆಳೆಯ ಅಭಿವೃದ್ಧಿಗೆ ಒಂದು ಕೊಡುಗೆಯನ್ನು ಕೊಡುವಂತ ಯೋಜನೆ ಅಂತ ಹೇಳ್ಬೋದು. ಏನೇನು ಉಪ ಘಟಕಗಳು ಬರ್ತವೆ?
5: ಸರ್, ಮುಖ್ಯವಾಗಿ ಕಾಫಿ ರೀಪ್ಲಾಂಟೇಷನ್, ಅಂದ್ರೆ ಮರುನಾಟಿ
4: ಒಂದು.
5: ಎರಡನೇದಾಗಿ ವಾಟರ್ ಆಗಮೆಂಟೇಷನ್ ಸ್ಕೀಮ್ ಅಂತ ಹೇಳ್ಬಿಟ್ಟು, ಅಂದ್ರೆ ತೋಟಕ್ಕೆ ಬೇಕಾದಂತಹ ನೀರಿನ ಒಂದು
4: ಸೌಲಭ್ಯಗಳನ್ನ
5: ಅಭಿವೃದ್ಧಿ ಪಡಿಸುವಂತದ್ದು. ಈ ವಾಟರ್ ಆಗಮೆಂಟೇಷನ್ ಸ್ಕೀಮ್ ನಲ್ಲಿ ಮುಖ್ಯವಾಗಿ ಕೆರೆ ಬರುತ್ತೆ ಅಥವಾ ರಿಂಗ್ ಬಾವಿ ಬರುತ್ತೆ ಮತ್ತೆ ಸ್ಪ್ರಿಂಕ್ಲರ್ ಯೂನಿಟ್ ಬರುತ್ತದೆ.
4: ಸರಿ, ಇನ್ನು ಮೂರನೇದಾಗಿ?
5: ಮೂರನೇದಾಗಿ ಕಾಫಿ ಗುಣಮಟ್ಟ, ಅಂದ್ರೆ ಅಭಿವೃದ್ಧಿ ಪಡಿಸುವಂತದ್ದು. ಕ್ವಾಲಿಟಿ ಅಪ್ಗ್ರೇಡೇಷನ್
4: ಬಹಳ ಮುಖ್ಯ. ಸರಿ,
5: QUP ಅಂತ ಹೇಳ್ತೀವಿ, ಕ್ವಾಲಿಟಿ ಅಪ್ಗ್ರೇಡೇಷನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ.
4: ನಾಲ್ಕನೇದಾಗಿ?
5: ನಾಲ್ಕನೇದಾಗಿ ಮೆಕನೈಸೇಷನ್, ಈ ತೋಟಕ್ಕೆ ಬೇಕಾದಂತಹ ಯಂತ್ರೋಪಕರಣಗಳ ಬಗ್ಗೆ ಅಭಿವೃದ್ಧಿ ಪಡಿಸುವಂತದ್ದು. ಐದನೇದಾಗಿ ಎಕೋ ಸರ್ಟಿಫಿಕೇಶನ್ ಇದೆ.
4: ಓಹೋ, ಅಂದ್ರೆ ಸಾವಯವ ಒಂದು ದೃಢೀಕರಣ
5: ಮಾಡುವಂತದ್ದು. ಈ ತರದ ಬಗ್ಗೆ ಅನೇಕ ಯೋಜನೆಗಳು ಚಾಲ್ತಿಯಲ್ಲಿದ್ದಾವೆ.
4: ಈಗ ಮೊದಲನೇದಾಗಿ ತಾವು ಮರುನಾಟಿ ಅಂತ ಹೇಳಿದ್ರಿ, ಈ ಮರುನಾಟಿಯ ಅವಶ್ಯಕತೆ ಏನಿದೆ ಅಂತೀರಿ?
5: ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ಈ ಮರುನಾಟಿ ಅವಶ್ಯಕತೆ ಏನಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅರೇಬಿಕಾ ತೋಟ ಇದೆ. ಅರೇಬಿಕಾ ತೋಟ ಸುಮಾರು ವರ್ಷದ ಇಳುವರಿ ಕೊಟ್ಬಿಟ್ಟು ಮತ್ತೆ ಅದು ಕ್ರಮೇಣವಾಗಿ ಬೇರೆ ಬೇರೆ ಕಾರಣಗಳಿಂದ ತೋಟದ ಇಳುವರಿ ಕಡಿಮೆ ಆಗ್ತಾ ಬರ್ತದೆ.
4: ಗಿಡಗಳಿಗೆ
5: ವಯಸ್ಸಾಗುತ್ತೆ ಅಥವಾ ಅದು ಪ್ರೇಮರ್ಕ್ ಹೋಗಿರುತ್ತೆ. ಸೊ ಇಳುವರಿ ಕುಂಠಿತ ಆಗ ಸಂದರ್ಭದಲ್ಲಿ ಕಾಫಿ ಮಂಡಳಿ ಏನ್ ಮಾಡ್ತಂದ್ರೆ ಮರುನಾಟಿ ಮಾಡ್ಲಿಕ್ಕೆ ಅವಕಾಶ ಇದೆ.
4: ಅಂದ್ರೆ ಹೊಸ ಸಸಿಗಳನ್ನೇ ಹಾಕಬೇಕು,
5: ಹೊಸ ಒಂದು ತಳಿಗಳನ್ನ, ಹೊಸ ವೆರೈಟಿಗಳನ್ನ,
4: ತಳಿಗಳನ್ನ ಹಾಕಬೇಕು,
5: ಸಸಿಗಳನ್ನ ಹಾಕಬೇಕು, ಹೊಸ ವೆರೈಟಿನ ಅಭಿವೃದ್ಧಿ ಪಡಿಸುವಂತದ್ದು ಅದೇ ಜಾಗದಲ್ಲಿ.
4: ಸರಿ,
5: ಇಲ್ಲಿ ಮುಖ್ಯವಾಗಿ ಒಂದು ಕ್ರೈಟೀರಿಯಾ ಇದೆ. ಅರೇಬಿಕಾ ಮತ್ತು ರೋಬಸ್ಟ ಎರಡು.
4: ಹೌದು, ಬೇರೆ ಬೇರೆ ವಿಧಗಳು
5: ಇದಾವೆ. ಅರೇಬಿಕಾದಲ್ಲಿ ಮಾಡ್ಲಿಕ್ಕೆ ಸಮುದ್ರ ಮಟ್ಟದಿಂದ ಸುಮಾರು 1100 ಮೇಲೆ ಇರಬೇಕು.
4: ಅಂದ್ರೆ ಒಂದ್ ಸ್ವಲ್ಪ ಎತ್ತರ ಇರಬೇಕು,
5: ಎತ್ತರ ಇರಬೇಕು. ಎರಡನೇ ಮುಖ್ಯವಾಗಿ 25 ಅಂದ್ರೆ 62.5 ಬರ್ತದೆ. ಇದರ ಒಳಗಿರುವಂತ ಬೆಳೆಗಾರರು
4: ಅದಕ್ಕಿಂತ ಕಡಿಮೆ ಇರೋರು,
5: ಕಡಿಮೆ ಇರೋರು ಇವರಿಗೆ 40% ಸಬ್ಸಿಡಿ ಬರುತ್ತೆ.
4: ಶೇಕಡ 40%. ಅದಕ್ಕಿಂತ ಜಾಸ್ತಿ ಇದ್ರೆ
5: ಇದರಲ್ಲಿ ಇನ್ನೂರು ಇದಾರೆ, ಇದರಲ್ಲಿ ಕಾರ್ಪೊರೇಟ್ ಸೆಕ್ಟರ್ಸ್ ಇದಾರೆ, ಕೋಆಪರೇಟಿವ್ಸ್ ಇದಾರೆ, ಅವರು ಅಪ್ಲೈ ಮಾಡಬಹುದು, ಅವೈಲ್ ಮಾಡಬಹುದು. ಇವರಿಗೆ 20% ಆಫ್ ದಿ ಯೂನಿಟ್ ಕಾಸ್ಟ್,
4: ಶೇಕಡ 25%
5: ಸಹಾಯಧನಕ್ಕೆ ಅವಕಾಶ ಇದೆ ರೀಪ್ಲಾಂಟೇಷನ್ ಅಲ್ಲಿ,
4: ಮರುನಾಟಿಯಲ್ಲಿ,
5: ಮರುನಾಟಿನಲ್ಲಿ. ಬಟ್ ಬೇರೆ ಸ್ಕೀಮ್ಗಳಲ್ಲಿ ಲಿಮಿಟೆಡ್ ಟು 20 ಹೆಕ್ಟರ್ಸ್, ಅಂದ್ರೆ 62 ಎಕರೆಗೆ ಲಿಮಿಟ್ ಆಗಿರ್ತದೆ.
4: ರೋಬಸ್ಟ್ ಆದವರು ಮಾಡ್ಕೊಂಡು

0: ಮಾಡ್ಕೋಬೋದಾಯ್ತು.
1: ಮಾಡ್ಕೋಬೋದು ಮಾಡ್ಕೋಬೋದು,
0: ಹಾಂ
1: ರೋಬಸ್ಟ್ ಆದ್ರೂ ಮಾಡ್ಕೋಬೋದು,
0: ಹ್ಞೂ
1: ಅರಬಿಕ್ ಆದ್ರೂ ಮಾಡ್ಕೋಬೋದು. ಬಟ್ ಇಲ್ಲಿ
0: ಹ್ಞೂ
1: ಮುಖ್ಯವಾಗಿ
0: ಹ್ಞೂ
1: ಯೂನಿಟ್ ಕಾಸ್ಟ್ ಬೇರೆ ಬೇರೆ ಇದೆ.
0: ಘಟಕ ವೆಚ್ಚ,
1: ಘಟಕ ವೆಚ್ಚ
0: ಅಂದರೆ ಸಹಾಯಧನದ ಒಂದು ಪ್ರಮಾಣ.
1: ಪ್ರಮಾಣ
0: ಹಾಂ
1: ಉದಾಹರಣೆಗೆ ಅರಬಿಕ್ಕೆ
0: ಹ್ಞೂ
1: 1 ಹೆಕ್ಟ್ರಿಗೆ
0: ಹಾಂ
1: 325,000
0: ಹಾಂ
1: ಘಟಕ ವೆಚ್ಚ, ಯೂನಿಟ್ ಕಾಸ್ಟ್ ಅಂತ ಹೇಳ್ತೀವಿ.
0: ಹ್ಞೂ
1: ಸೊ ಅದಕ್ಕೆ 40%,
0: ಹಾಂ ಶೇಕಡ ನಲವತ್ತರಷ್ಟು
1: 40%.
0: ಸರಿ.
1: ಹಾಗೇನೆ ರೋಬಸ್ಟದಲ್ಲಿ
0: ಹಾಂ
1: 2,75,000
0: ಹಾಂ
1: ಘಟಕ ವೆಚ್ಚ,
0: ಹ್ಞೂ
1: ಅದಕ್ಕೆ 40%, 20 ಹೆಕ್ಟರ್ ಇರೋಂಥವ್ರಿಗೆ.
0: ಹ್ಞೂ
1: ಆಗ ಹೇಳಿದಾಗೆ ಕಾರ್ಪೊರೇಟ್ ಸೆಕ್ಟರ್
0: ಶೇಕಡ 25
1: 20%
0: ಹ್ಞೂ
1: ಈ ಘಟಕ ವೆಚ್ಚಕ್ಕೆ ಬರ್ತದೆ.
0: ಅಂದರೆ ಅರೇಬಿಕಾದಲ್ಲಿ ಸ್ವಲ್ಪ ಸಸ್ಯಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಹೆಚ್ಚು ಘಟಕ ವೆಚ್ಚ ಇದೆ ಅಂತ.
1: ಹೌದು ಹೌದು. ಜೊತೆಗೆ
0: ರೋಬಸ್ಟಾದಲ್ಲಿ ಹೆಚ್ಚು ನಾವು ಅಂತರ
1: ಅಂತರ ಕೊಡ್ತೀವಿ,
0: ಸಸ್ಯಗಳಿಗೆ ಕಡಿಮೆ ಬೇಕಾಗ್ತವೆ,
1: ಹೌದು ಹೌದು,
0: ಹಾಗಾಗಿ ಕಡಿಮೆ
1: ಕಡಿಮೆ ಇದು.

0: ಹೊಸ ತೋಟಗಳನ್ನು ಮಾಡ್ಕೊಳ್ಳೋದು
1: ಮಾಡ್ಕೊಳ್ಳುವಂಥದ್ದು. ಇಲ್ಲಿ ರೊಬಸ್ಟಿಂದ ಅರಬಿಕ ಮಾಡ್ಬೋದು, ಅರಬಿಕೆಯಿಂದ ರೊಬಸ್ಟ ಕನ್ವರ್ಟ್ ಮಾಡ್ಬೋದು, ಅಥವಾ ರೊಬಸ್ಟಿಂದ ರೊಬಸ್ಟ್ ಹಾಕ್ಬೋದು, ಅರಬಿಕೆಯಿಂದ ಅರಬಿಕ ಹಾಕ್ಬೋದು.
0: ಈಗ ಇಷ್ಟು ಎಕರೆಯನ್ನ ಮಾಡ್ಕೋಬೇಕು ಅಂತ ಏನಾದರೂ ನಿರ್ಬಂಧ ಇದೆಯಾ?
1: ನಿರ್ಬಂಧ ಏನಿಲ್ಲ. ಸೊ ಅದು ಹೇಳಿದ ಹಾಗೆ ಮಾಡ್ಬೋದು, ನಿರ್ಬಂಧ ಏನಿಲ್ಲ. ಸುಮಾರು 25 ಹೆಕ್ಟರ್ ವರೆಗೂ ಮಾಡ್ಬೋದು ಪರ್ ಇಯರ್.
0: ಓಹೋ ಹೋ ಹೋ,
1: ಹೌದು, ಆಕ್ಟಿವಿಟಿ
0: ಅಂದರೆ ಸಾಕಷ್ಟು ದೊಡ್ಡದಾಗೆ ಮಾಡ್ಕೋಬೋದು,
1: ಮಾಡ್ಬೋದು ಮಾಡ್ಬೋದು.
0: ವಿಸ್ತಾರ ಇರುವಂಥವ್ರು
1: ಬಟ್ ಅಲ್ಲಿ ಅವರ ಒಂದು ಇನ್ಕಮ್ ನೋಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಬೆಳೆಗಾರರಿಗೆ 10 ಎಕರೆ ತೋಟ ಇರುತ್ತೆ, ಅಟ್ ಎ ಟೈಮ್ 10 ಎಕರೆ ರಿಪೇಂಡ್ ಮಾಡಿ ಅವರ ಜೀವನಾಂಶಕ್ಕೆ ಕಷ್ಟ
0: ಮಾಡಬಾರ್ದು.
1: ಹಾಗಾಗಿ ಬೆಳೆಗಾರರು
0: ಹಂತ ಹಂತವಾಗಿ
1: ಮಾಡ್ಕೊಳ್ಳೋದು ಒಳ್ಳೇದು ನನ್ನ ಒಂದು ಅಭಿಪ್ರಾಯ.
0: ಇದು ಮರುನಾಟಿಗೆ ಸಂಬಂಧ,
1: ಮರುನಾಟಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಎರಡು ಕಂಡೀಷನ್ ಇದೆ ಸರ್, ನಿರ್ಬಂಧಗಳು.
0: ಏನೇನದು?
1: ಒಬ್ಬ ಬೆಳೆಗಾರರಿಗೆ ಅರಬೇಕ ಇದೆ, ಅವ್ರ ಅರಬಿಕನ ಮರುನಾಟಿ ಮಾಡ್ಲಿಕ್ಕೆ ಹೊರಡ್ತಾರೆ, ಆದ್ರೆ ಅರಬಿಕಕ್ಕೆ ಕುಬ್ಜ ತಳಿ ಆಗಿದ್ರೆ, ಡ್ವಾರ್ಫ್ ಅರಬಿಕ್ ಆಗಿದ್ರೆ 15 ವರ್ಷ ಮೇಲಾಗಿರ್ಬೇಕು.
0: ಓಹೋ ಹೋ,
1: ಫಾರ್ ಎಕ್ಸಾಂಪಲ್ ಕಾವೇರಿ ಇರುತ್ತೆ, ಹೇಮಾವತಿ ಇರುತ್ತೆ,
0: ಅಂದ್ರೆ ಎಳೆ ಗಿಡಗಳನ್ನ ತೆಗಿಬಾರ್ದು,
1: ತೆಗಿಬಾರ್ದು.
0: ಸ್ವಲ್ಪ ವಯಸ್ಸಾಗಿರ್ಬೇಕು,
1: ಕಡಿಮೆ ಅಂದ್ರೆ 15 ವರ್ಷ ಆಗಿರ್ಬೇಕು.
0: ಓಹೋ,
1: ಟಾಲ್ ಅರಬಿಕಕ್ಕೆ ಕಡಿಮೆ ಅಂದ್ರೆ 50 ಇಯರ್ಸ್ ಮೇಲಾಗಿರ್ಬೇಕು. ಆದ್ರೆ ರೊಬಸ್ಟದಲ್ಲಿ 40 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರ್ಬೇಕು.
0: ಅಂದ್ರೆ
1: ಕಂಡೀಷನ್,
0: ಅಂದ್ರೆ ಅವುಗಳ ಒಂದು ಉತ್ಪಾದನಾ ವಯಸ್ಸನ್ನ
1: ಪರಿಗಣಿಸ್ತೀವಿ ಅದನ್ನ.
0: ಓಹೋ, ಕುಬ್ಜ ತಳಿಗಳಾದ್ರೆ ಅರೇಬಿಕಾದಲ್ಲಿ 15 ವರ್ಷದ ಆನಂತರ
1: ಅವಕಾಶ ಇದೆ,
0: ಇಲ್ಲಾಂದ್ರೆ 25 ವರ್ಷದ
1: ಟಾಲ್ ಅರಬಿಕಾದ್ರೆ 20 ವರ್ಷ ಆಗಿರ್ಬೇಕು,
0: 25 ವರ್ಷದ ನಂತರ ಅವಕಾಶ ಇದೆ.
1: ಇದು ಬಹುಮುಖ್ಯವಾದ ಒಂದು ಅಂಶ.
0: ರೋಬಸ್ಟಲ್ಲಾದ್ರೆ 40 ವರ್ಷಕ್ಕಿಂತ
1: ಹೆಚ್ಚು
0: ಹೆಚ್ಚಾಗಿರ್ಬೇಕು,
1: 40 ವರ್ಷ ಹೆಚ್ಚಾಗಿರ್ಬೇಕು.
0: ಅಂದ್ರೆ ಪದೇ ಪದೇ ಮಾಡಬಾರದು ಅಂತ
1: ಮಾಡಬಾರ್ದು. ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ, ಇದು ಅವಶ್ಯಕತೆ ಇದೆಯಾ ಹೇಗೆ ಅಂತ ಹೇಳ್ಬಿಟ್ಟು.
0: ಗಿಡಗಳ ಸ್ಥಿತಿಗತಿ
1: ಹೇಗಿದೆ, ಫ್ರೇಮ್ ವರ್ಕ್ ಇದೆಯಾ ಅಥವಾ ಇಳುವರಿ ಕುಂಠಿತಾಗಿದೆಯಾ ನೋಡಿಕೊಂಡು ಅವರು ನಮಗೆ
0: ಅನುಮೋದನೆ
1: ಕೊಡ್ತಾರೆ.
0: ಇದು ಮುಖ್ಯವಾಗಿ ಮರುನಾಟಿಗೆ
1: ಸಂಬಂಧಪಟ್ಟ. ಇದ್ರ ಇನ್ನೊಂದು ಹೇಳಕ್ ಇಷ್ಟಪಡ್ತೇನೆ, ಈ ಮರುನಾಟಿ ಸಂಬಂಧಪಟ್ಟಂಗೆ ಇದರಲ್ಲಿ ಎರಡು ಕಂತಿದೆ. ಸಪೋಸ್ ಒಬ್ಬ ಬೆಳೆಗಾರರು ಸ್ಟಾರ್ಟಿಂಗ್ನಲ್ಲೇ ಎಲ್ಲಾ ಗಿಡ ಕಿತ್ತು ಹೊಸದಾಗಿ ನಾಟಿ ಮಾಡೋದಾದ್ರೆ ಫಸ್ಟ್ 70% ಸಿಗುತ್ತೆ.
0: ಓಹೋ, ಶೇಕಡಾ 70,
1: ಶೇಕಡಾ 70. ಆ 40% ಅಲ್ಲಿ 70% ಫಸ್ಟ್ ಕಂತಲ್ಲಿ ಕೊಡ್ತೀವಿ, ಎರಡನೇ ಕಂತು ಉಳಿದ 30% ನೆಕ್ಸ್ಟ್ ಕಂತಲ್ಲಿ ಕೊಡ್ತೀವಿ. ಆದ್ರೆ ಬೆಳೆಗಾರರು ಹಳೆ ಗಿಡ ಇಟ್ಕೊಂಡು ಒಂದು 50% ಗಿಡ ತೆಗೆದು ಒಳ್ಳೊಳ್ಳೆ ಗಿಡ ಇಟ್ಕೊಂಡಿದ್ದು ಅದರಲ್ಲಿ ಅಂಡರ್ಲೈನ್ ಮಾಡಿ ಮಾಡಿದ್ರೆ ಮೊದಲನೇ ಕಂತು 30% ಕೊಡ್ತೀವಿ, ಉಳಿದ 70% ಕಂತು ಹಳೆ ಗಿಡ ಕಿತ್ತಮೇಲೆ ಕೊಡ್ತೀವಿ. ನೆಕ್ಸ್ಟ್ ಕಂತಲ್ಲಿ ಅವರು ಕ್ರಾಪ್ ತಗೊಂಡು ಗಿಡ ಕಿತ್ತಾಕ್ಬೇಕು, ಈ ಹೊಸ ಗಿಡ ಬರ್ಲಿಕ್ಕೆ ಸಹಾಯ ಆಗ್ಬೇಕದು. ಹಾಗಾದ ಮಾತ್ರ ನಾವು ಎರಡನೇ ಕಂತು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಬೆಳೆಗಾರರು ಇದನ್ನ ಯೋಚನೆ ಮಾಡಬೇಕಾಗುತ್ತೆ.
0: ಇದು ಮುಖ್ಯವಾಗಿ ಮರುನಾಟಿಗೆ ಸಂಬಂಧಪಟ್ಟಂಗಾಯಿತು. ಎರಡನೇದು ಉಪಘಟಕ ತಾವು ಹೇಳಿದ್ದು ಅಂದರೆ ಈ ನೀರಾವರಿ ಸೌಲಭ್ಯಗಳ ಅಭಿವೃದ್ಧಿ ಅಂತಂದು, ಅದರಲ್ಲೂ 3 ನೀರಾವರಿ ಸೌಲಭ್ಯಗಳನ್ನು ಅವರು ಮಾಡ್ಕೋಬಹುದು ಅಂತ. ಒಂದು ತೆರೆದ ಬಾವಿ, ಇನ್ನೊಂದು ಕೆರೆಗಳು.
1: ಇಲ್ಲಿ ಒಂದು ಅಂಶ ಇದೆ ಸರ್, ಕೆರೆ ಅಥವಾ ತೆರೆದ ಬಾವಿ ಆದ್ರೆ ಒಂದನ್ನು ತಗೋಬೇಕು,
0: ಎರಡು
1: ಇಲ್ಲ. ಎನಿ ಒನ್, ಸಪೋಸ್ ಬೆಳೆಗಾರರಿಗೆ ಕೆರೆ ಮಾಡ್ಲಿಕ್ಕೆ ಜಾಗ ಇರಲ್ಲ, ಅವಕಾಶ ಇರಲ್ಲ, ಅವರಿಗೆ ರಿಂಗ್ ಬಾವಿ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ಅಂತ ಬೆಳೆಗಾರರು ರಿಂಗ್ ಬಾವಿ ಆಫ್ ಮಾಡ್ಬೋದು. ಅಥವಾ ಯಾರಿಗೆ ದೊಡ್ಡ ಮಟ್ಟದಲ್ಲಿ ತೋಟ ಇದೆ ಕೆರೆ ಅಂತ ಹೇಳ್ಬಿಟ್ಟು ಮಾಡುವಂಥದ್ದು. ಮೂರನೇದು ಸ್ಪ್ರಿಂಕ್ಲರ್ ಯೂನಿಟ್ ಅಂತ ಹೇಳ್ತೀವಿ,
0: ತುಂತುರು ನೀರಾವರಿ.
1: ಇದನ್ನ ಬೆಳೆಗಾರರು ಮಾಡ್ಕೋಬಹುದು.
0: ತೇವಾಂಶದ ಕೊರತೆ ಇರುವಂತ ಸಂದರ್ಭದಲ್ಲಿ ಇದನ್ನು
1: ಬಳಸ್ಕೊಳ್ತೀವಿ.
0: ಅದನ್ನು ಈ ಘಟಕಕ್ಕೆ ಸೇರಿಸಲಾಗಿದೆ.
1: ಸೊ ಇಲ್ಲಿ ಒಂದು ಅಂಶ ಹೇಳಕ್ಕೆ ಇಷ್ಟಪಡ್ತೇನೆ. ರೀಪ್ಲಾಂಟೇಷನ್ ಅಲ್ಲಿ ಹೇಳಿದ್ವಿ 20 ಎಕರೆ ಹೆಕ್ಟೇರು ಮತ್ತೆ ಕಾರ್ಪಸ್ ಹೆಕ್ಟರ್ ಮಾಡುವ ಅಂತ ಹೇಳಿ.
0: ಹೌದು,
1: ಬಟ್ ಇಲ್ಲಿ ಈ ನೀರಾವರಿ ಇದರಲ್ಲಿ 20 ಹೆಕ್ಟರ್ಸ್ ಲಿಮಿಟ್ ಮಾಡ್ತಾರೆ. 62.5 ಎಕರೆ ಇರೋರು ಮಾತ್ರ ಇದನ್ನ ಅರ್ಜಿಸಲು ಸಾಧ್ಯ. ಇಲ್ಲಿ
0: ಅಂದ್ರೆ ಅದ್ರೊಳಗಡೆ ಇರಬೇಕು, ಅದಕ್ಕಿಂತ ಜಾಸ್ತಿ ಇರೋರಿಗೆ
1: ಜಾಸ್ತಿ ಇರಂಗಿಲ್ಲ. ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವೇನ್ ಸಬ್ಸಿಡಿ ಹೇಗೆ ಪರಿಗಣನೆ ಮಾಡ್ತೀವಿ ಅಂತ ಹೇಳಿದ್ರೆ, ಐದರ್ ಏರಿಯಾ ಆರ್ ಡೈಮೆನ್ಷನ್ ಆಫ್ ದಿ ಆಕ್ಟಿವಿಟಿ.
0: ಓಹೋ,
1: ಎಕರೆ ಅಥವಾ ಆಕ್ಟಿವಿಟಿ ಅಳತೆ,
0: ಆ ಕೆರೆ ನಾವು ಮಾಡ್ಕೊಳ್ತೀವಲ್ಲ
1: ಅದರ ಅಳತೆ ಅಥವಾ ತೋಟದ ತೀರ್ಣ, ಇದನ್ನ ನಾವು ಪರಿಗಣನೆ ಮಾಡ್ತೀವಿ. ಯಾವ್ದು ಕಡಿಮೆ ಅದು ತಗೊಳ್ತೀವಿ.
0: ಓಹೋ,
1: ಸಪೋಸ್ ಒಬ್ಬರಿಗೆ 2 ಎಕರೆ ಇರ್ತದೆ ಅಥವಾ ಒಂದು 5 ಎಕರೆ ಇದೆ, ನಮ್ಗೆ 5 ಎಕರೆ ಇರಬೇಕಾಗಿರೋದು 43 ಅಡಿ 43 ಅಡಿ 10 ಅಡಿ ಆಳ.
0: ಓಹೋ,
1: ಅವರು 100 ದೂರ ಮಾಡ್ತಾರೆ.
0: ಹ್ಮ್,
1: ಆಗ ನಾವೇನ್ ಮಾಡ್ತೀವಿ, ಏರಿಯಾ ತಗೊಳ್ತೀವಿ.
0: ಓಹೋ,
1: ಸಪೋಸ್ ಒಬ್ಬರಿಗೆ 50 ಎಕರೆ ಇದೆ, ಅವರು 100 ಮಾಡ್ಬೇಕಾಗಿತ್ತು, ಅವರು 50-50 ಮಾಡ್ತಾರೆ,
0: ಅವಾಗ
1: ಅಳತೆ ತಗೊಳ್ತೀವಿ.
0: ಅಂದ್ರೆ ಹೊಂಡದ
1: ಹೊಂಡದ ಅಳತೆನ.
0: ಓಕೆ,
1: ಸೊ ಹೀಗಾಗಿ ಯಾವ್ದು ಕಡಿಮೆ ಅದು.
0: ಓಹೋ,
1: ಐದರ ಏರಿಯಾ ಆರ್ ಆಕ್ಟಿವಿಟಿ,
0: ಯಾವ್ದು ಕಡಿಮೆ
1: ತಗೊಳ್ತೀವಿ.
0: ಓಹೋ, ಅಂದ್ರೆ ನೀರಾವರಿ ಸೌಲಭ್ಯಗಳನ್ನ ನಾವು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಎಷ್ಟೆಷ್ಟು ಸಹಾಯಧನ ಸಿಗುತ್ತೆ?
1: ವಿಸ್ತೀರ್ಣ ಅಥವಾ ಅಳತೆ ಅಂತ ಹೇಳಿದೆ. ಈ ಇಲ್ಲಿ ಹೆಕ್ಟರ್ ಕ್ಯಾಟಗರಿ ಬರ್ತದೆ, ಮೊದಲನೇ ಹೆಕ್ಟರ್, ಎರಡನೇ ಹೆಕ್ಟರ್, ಮೂರನೇ ಹೆಕ್ಟರ್ ಅಂತ. ಮೊದಲನೇ ಹೆಕ್ಟರ್ ಅಂದ್ರೆ 2.5 ಎಕರೆ ಒಳಗಿರೋಂಥವ್ರಿಗೆ, ನಮಗೆ ಬೇಕಾಗಿರೋ ಕೆರೆ ಅಳತೆ 30x30. ಸಬ್ಸಿಡಿ ಬಂದ್ಬಿಟ್ಟು 18,000. ಸೊ ಅದೇ ಥರ ಎರಡನೇ ಹೆಕ್ಟರ್ ಕ್ಯಾಟಗರಿಗೆ ಆಗಲೇ ಹೇಳಿದಾಗ 43 ಅಡಿ 43 ಅಡಿ ಆಳ 43 ಇಂಟು 40

0: ಒಂದು ಹತ್ತು ಅಡಿ ಆಳ ಮಾಡಿದವ್ರಿಗೆ 38,400 ಸಬ್ಸಿಡಿ. ಹೀಗೆ ವಿಸ್ತೀರ್ಣ ತಕ್ಕಂತೆ ಅಳತೆ, ಅಳತೆ ತಕ್ಕಂತೆ ಸಬ್ಸಿಡಿ.
1: ಈಗ ನಾವು ತುಂತುರು ನೀರಾವರಿ ಘಟಕ ಅಳವಡಿಸ್ಕೋಬೇಕು ಅಂದ್ರೆ,
0: ತುಂತುರು ನೀರಾವರಿ ಮಾಡಬೇಕಂದ್ರೆ ಅದು ಹೀಗೇನೆ, ಯೂನಿಟ್ ಕಾಸ್ಟ್ ಮೇಲೆ ಘಟಕ ವೆಚ್ಚ. ಮೊದಲನೇ ಹೆಕ್ಟರ್ ಕ್ಯಾಟಗರಿ ಅಂದ್ರೆ 2.5 ಎಕರೆ ಒಳಗಿರುವಂತಹ ಬೆಳೆಗಾರರಿಗೆ ಅವರು 80,000 ಮಾಡ್ಲಿಕ್ಕೆ ಅವಕಾಶ ಇರೋದು ಖರ್ಚು ವೆಚ್ಚ. ಆ 80,000ಕ್ಕೆ 40% ಸಬ್ಸಿಡಿ ಅಂದ್ರೆ 32,000 ರೂಪಾಯಿ ಮೊದಲನೇ ಹೆಕ್ಟರಿಗೆ. ಅಥವಾ ಅವ್ರು 80,000 ಮಾಡಲಿಲ್ಲ, 2,00,000 ಮಾಡ್ತಾರೆ, ಬಟ್ ನಾವು ತಗೊಳ್ಳೋದು ಯೂನಿಟ್ ಕಾಸ್ಟ್
1: 80,000 ಲೆಕ್ಕಕ್ಕೆ ತಗೊಳ್ತೀರ.
0: ಇಲ್ಲಿ ಕ್ಯಾಟಗರಿ ವೈಸ್ ಹೋಗ್ತದೆ, ಪ್ರತಿ ಹೆಕ್ಟರ್ಗೆ 80,000 ಜಾಸ್ತಿ ಆಗ್ತಾ ಹೋಗ್ತದೆ. 80,000, 160,000, 160,000, 320,000, ಪ್ರತಿ 80,000 ಹೆಕ್ಟರ್ ತಕ್ಕಂತೆ ಜಾಸ್ತಿ ಆಗ್ತಾ ಹೋಗ್ತದೆ. ಅಪ್ ಟು ಅವರು 1,80,000 ಅಷ್ಟುವರೆಗೂ ಯೂನಿಟ್ ಕಾಸ್ಟ್ ಇದೆ, ಬಟ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಬ್ಬರಿಗೆ 5,00,000 ಸಬ್ಸಿಡಿ.
1: ಅದಕ್ಕೆ ಮಿತಿಗೊಳಿಸ್ತೀರ?
0: ಮಿತಿಗೊಳಿಸ್ತೀವಿ.
1: ಅಂದ್ರೆ 25 ಹೆಕ್ಟೇರ್ ವರ್ಗೂ
0: ಮಾಡ್ಕೊಂಡ್ರು
1: 5,00,000ಕ್ಕೆ ಮಿತಿಗೊಳಿಸ್ತೀರ?
0: ಮಿತಿಗೊಳಿಸ್ತೀವಿ. ಹೀಗಾಗಿ ಯೂನಿಟ್ ಕಾಸ್ಟ್ ತಕ್ಕಂತೆ 40% ಸಬ್ಸಿಡಿನ
1: ಅಂದ್ರೆ ಎಲ್ಲಾ ರೈತರಿಗೂ ಸಿಗಲಿ ಅನ್ನುವಂತ ಒಂದು ಸದುದ್ದೇಶದಿಂದ ಮಾಡ್ತೀರ.
0: ಹಾಗಾಗಿ ಅಲ್ಲಿ ಒಂದು ಪ್ಲಾನ್ ಮಾಡಿರ್ತಾರೆ, ಇಷ್ಟು ಎಕರೆಗೆ ಇಷ್ಟು ಯೂನಿಟ್ ಕಾಸ್ಟ್ ಖರ್ಚು ಬೇಕಾಗತ್ತೆ.
1: ಹೌದೌದು.
0: ಹಾಗಾಗಿ
1: ಇನ್ನೊಂದು ಮೂರನೇ ಅಂಶ ತಾವು ಹೇಳಿದ್ದು, ಕಾಫಿ ಗುಣಮಟ್ಟದ ಅಭಿವೃದ್ಧಿಗೋಸ್ಕರ ನಾವು ಮೂಲ ಸೌಕರ್ಯಗಳನ್ನ ಸೃಷ್ಟಿಸ್ಕೊಳ್ಳೋದು ಅಂತ ಅಂದು. ಕಾಫಿ ಗುಣಮಟ್ಟದ ಹೆಚ್ಚಳಕ್ಕೆ ನಾವು ಏನೇನು ಮಾಡ್ಕೋಬಹುದು ಅಂತೀರಿ?
0: ಹೌದು, ಮೊದಲನೇದಾಗಿ ಡ್ರೈಯಿಂಗ್ ಯಾರ್ಡ್, ಕಣಗಳು. ಸೊ ಇದಕ್ಕೂ ಲಿಮಿಟೆಡ್ 25 ಹೆಕ್ಟರ್ಸ್ ಮ್ಯಾಕ್ಸಿಮಮ್ ಏರಿಯಾ ಎಲಿಜಿಬಿಲಿಟಿ ಇರೋದು. ಸೊ ಇದರಲ್ಲಿ ಆಗಲೇ ನಾ ಹೇಳಿದೆ, ಅಳತೆಗೆ ತಕ್ಕಂತೆ ಸಬ್ಸಿಡಿ. ಫಾರ್ ಎಕ್ಸಾಂಪಲ್ 1 ಹೆಕ್ಟರ್ಗೆ ನಮಗೆ ಬೇಕಾಗಿರೋ 4 ಚದರ ಅಂದ್ರೆ 20x20. ಸೊ ಅವರಿಗೆ ಸಬ್ಸಿಡಿ ಬಂದ್ಬಿಟ್ಟು ಒಂದು 22,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ನೆಕ್ಸ್ಟ್ 2ನೇ ಹೆಕ್ಟರ್ ಕ್ಯಾಟಗರಿಗೆ 8 ಚದರ, 32 ಅಡಿ ಉದ್ದ, 27 ಅಗಲ, ಒಟ್ಟು ಏನೇ ಡೈಮೆನ್ಷನ್ ನಮ್ಗೆ 8 ಚದರ ಬೇಕು ಕಣ. ಸೊ ಅದಕ್ಕೆ ಸಬ್ಸಿಡಿ ಬಂದ್ಬಿಟ್ಟು ಯೂನಿಟ್ ಕಾಸ್ಟ್ ಬಂದು 99,000, ಸಬ್ಸಿಡಿ ಬಂದು 39,600. ಸೊ ಹೀಗೆ ಪ್ರತಿ ಹಂತದಲ್ಲೂ
1: ಜಾಸ್ತಿ ಆಗ್ತದೆ,
0: ಸಬ್ಸಿಡಿ ಜಾಸ್ತಿ ಆಗ್ತಾ ಹೋಗ್ತದೆ, ಕಣದ ಅಳತೆ ಜಾಸ್ತಿ ಆಗುತ್ತೆ. ಹಾಗೆ ವಿಸ್ತೀರ್ಣ ಬೇಕು.
1: ಗರಿಷ್ಠ ಮಿತಿ
0: 5,00,000 ಗರಿಷ್ಠ ಮಿತಿ. 8 ಲಕ್ಷದವರೆಗೂ ಅವ್ರಿಗೆ ಯೂನಿಟ್ ಕಾಸ್ಟ್ ಖರ್ಚು ಮಾಡೋಕ್ಕಿದೆ, 8 ಲಕ್ಷಕ್ಕೆ ಸಬ್ಸಿಡಿ 40%, 3,20,000 ರೂಪಾಯಿ ಗರಿಷ್ಠ ಇದು ಡ್ರೈಯಿಂಗ್ ಅಡಿಗೆ.
1: ಇದು ಕಣವನ್ನ ನಿರ್ಮಾಣ ಮಾಡ್ಕೊಳ್ಳೋದು,
0: ಕಣವನ್ನು ನಿರ್ಮಾಣ ಮಾಡೋದು.
1: ಏನೇನು ಬಳಸಿ ಮಾಡ್ಕೋಬೇಕಾಗತ್ತೆ
0: ಈ ಕಣದಲ್ಲಿ? ಯಾವ ಥರ ಮಾಡ್ಬೋದು? ಮುಖ್ಯವಾಗಿ ಸಿಮೆಂಟ್ ಕಾಂಕ್ರೀಟ್ ಡ್ರೈಯಿಂಗ್ ಆಡ್ ಇದೆ, ಆಮೇಲೆ ಇಂಟರ್ಲಾಕ್ ಇದೆ, ಟೈಲ್ಸ್ ಇದೆ, ಬ್ರಿಕ್ಸ್ ಇದೆ. ಸೊ ಇಲ್ಲಿ ಎಕ್ಸೆಪ್ಟ್ ಸ್ಟೋನ್ ಸ್ಲ್ಯಾಬ್, ಕಲ್ಲು ಚಪ್ಪಡಿ ಒಂದು ಬಿಟ್ಟು ಎಲ್ಲ ಥರದ ಒಂದು ಮೆಟೀರಿಯಲ್ ಸಾಮಗ್ರಿಗಳು ಬಳಸಿ ಕಣವನ್ನು ಅಭಿವೃದ್ಧಿ ಮಾಡ್ಕೋಬಹುದು.
1: ಅಂದರೆ ಕಾಂಕ್ರೀಟ್ ಬಳಸ್ಕೋಬಹುದು?
0: ಬಳಸ್ಕೋಬಹುದು. ಕಾಂಕ್ರೀಟ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತೀವಿ.
1: ಮತ್ತೆ ಟೈಲ್ಸ್ ಅನ್ನು ಹಾಕೋಬಹುದು?
0: ಟೈಲ್ಸ್ ಹಾಕಬಹುದು, ಇಂಟರ್ಲಾಕ್ ಮಾಡ್ಕೋಬಹುದು. ಈ ಥರದ ಸಾಮಗ್ರಿ ಬಳಸ್ಕೊಂಡು ಕಣ ಮಾಡ್ಬೋದು. ಇದೊಂದು ಭಾಗ.
1: ಆಮೇಲೆ
0: ಎರಡನೇದಾಗಿ ಡ್ರೈಯರ್ ಬಗ್ಗೆ,
1: ಒಣಗಿಸೋದಕ್ಕೆ ವಿಶೇಷವಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಅಥವಾ ಬೇಗ ಅದನ್ನ ಸರಿಯಾದ ಗುಣಮಟ್ಟಕ್ಕೆ ಒಣಗಿಸೋದು.
0: ಹೌದು ಹೌದು.
1: ಡ್ರೈಯರ್ಗಳನ್ನು ಕೂಡ ಬಳಸ್ಕೋಬಹುದು?
0: ಬಳಸ್ಕೋಬಹುದು. ಇದರಲ್ಲಿ 2 ತರ ಡ್ರೈಯರ್ ಇದೆ, ಮೆಕ್ಯಾನಿಕಲ್ ಡ್ರೈಯರ್ ಅಂತ ಒಂದಿದೆ, ಸೋಲಾರ್ ಟನಲ್ ಡ್ರೈಯರ್ ಅಂತಿದೆ. ಸೋಲಾರ್ ಅಲ್ಲಿ ಅದನ್ನು ಮಾಡ್ಕೊಂಡು ಬಳಸ್ಕೋಬಹುದು,
1: ಸೌರಶಕ್ತಿಯನ್ನು ಬಳಸ್ಕೊಂಡು
0: ಬಳಸ್ಕೋಬಹುದು. ಸೊ ಇದರಲ್ಲಿ 5 ಲಕ್ಷ ಲಿಮಿಟ್ ಸಬ್ಸಿಡಿ. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ, ಡ್ರೈಯಿಂಗ್ ಯಾರ್ಡ್ ತಗೊಂಡ್ರೆ ಡ್ರೈಯರ್ ಇಲ್ಲ, ಡ್ರೈಯರ್ ತಗೊಂಡ್ರೆ ಡ್ರೈಯಿಂಗ್ ಯಾರ್ಡ್ ಇಲ್ಲ. ಅದು ಒಂದು ಆಕ್ಟಿವಿಟಿ.
1: ಒಂದು ಸೂರ್ಯನ ಶಕ್ತಿಯನ್ನು ಬಳಸ್ಕೊಂಡು ಒಣಗಿಸುವಂತದ್ದು.
0: ಇನ್ನೊಂದು
1: ಮೆಕ್ಯಾನಿಕಲ್ ಡ್ರೈಯರ್ ಅಂದ್ರೆ,
0: ಮೆಕ್ಯಾನಿಕಲ್ ಡ್ರೈಯರ್ ಅಂದ್ರೆ ಯಾಂತ್ರಿಕವಾಗಿ ಮಾಡಂತದ್ದು, ಕರೆಂಟ್ ಇಂದ ಮತ್ತೆ ಸೌದೆ ಇದರಿಂದ ಮಾಡುವಂತಹದ್ದು ಡ್ರೈಯರ್ ಇದೆ. ಸೊ ಇದರಲ್ಲಿ ಇದಕ್ಕೂ 40% ಸಬ್ಸಿಡಿ ಇದೆ. ಇದರಲ್ಲಿ ಮುಖ್ಯವಾಗಿ ಈ ಮೆಕ್ಯಾನಿಕಲ್ ಡ್ರೈಯರ್ ಮಾಡೋದಕ್ಕೆ ಮಿನಿಮಮ್ ಏರಿಯಾ 5 ಹೆಕ್ಟರ್ ಇರಬೇಕು, 5 ಹೆಕ್ಟರ್ ಇರಬೇಕು, 5 ರಿಂದ 25 ಹೆಕ್ಟರ್ ಇರಬೇಕು. ಬೇರೆ ಸೋಲಾರ್ ಟನಲ್ ಡ್ರೈಯರ್ಗಳಿಗೆ ಮಿನಿಮಮ್ ಏರಿಯಾ 1.5 ಎಕರೆ, 1 ಹೆಕ್ಟರ್ಯಿಂದ ಅಪ್ ಟು 20 ಹೆಕ್ಟರ್ ಇರ್ಬೋದು. ಇದೊಂದು ವೆರಿ ಇಂಪಾರ್ಟೆಂಟ್.
1: ಇದು ಮುಖ್ಯವಾಗಿ ಒಣಗಿಸೋದು,
0: ಈ ಕಾಫಿ ಒಣಗಿಸಲಿಕ್ಕೆ. ಇದಾದ ನಂತರ ಕಾಫಿ ಗೋಡನ್ ಇದೆ,
1: ಗೋದಾಮುಗಳು.
0: ಗೋದಾಮುಗಳಂತ ಈ ಗೋದಾಮು ಸಹ ಅಷ್ಟೇ, ಚೀರ್ಣ ಅಥವಾ ಗೋಡನ್ನ ಅಳತೆ ಯಾವ್ದು ಕಡಿಮೆ ಅದು ತಗೊಳ್ತೀವಿ, ಅದಕ್ಕೆ ತಕ್ಕಂತ ಸಬ್ಸಿಡಿ ಇದೆ.
1: ಇದು ಒಂದು. ಮತ್ತೆ ಇನ್ಯಾವ್ಯಾವ
0: ಗೋಡನ್ ನಲ್ಲಿ ಮುಖ್ಯವಾಗಿ ಉದ್ದೇಶ ಎಸ್ಪೆಷಲಿ ಫಾರ್ ಕಾಫಿ ಮಾಡೋಕ್ಕೋಸ್ಕರ ಮಾಡಬೇಕು ಗೋಡನ್. ಇದರಲ್ಲಿ 2 ಸ್ಪೆಸಿಫಿಕೇಶನ್ ಇದೆ, ಒಂದು ಭೂಮಿ ಮಟ್ಟದಿಂದ 2.5 ಅಡಿ ಹೈಟ್ ಅಲ್ಲಿ ಮಾಡಬೇಕಾಗ್ತದೆ
1: ಎತ್ತರಕ್ಕೆ.
0: ಇನ್ನೊಂದು ಕಿಟಕಿ ಇಡಬಾರ್ದು, ಕಿಟಕಿ ಇಟ್ಟಿದ್ದೇನೆ, ವೆಂಟಿಲೇಷನ್ ಇಡಬೇಕು, ವೆಂಟಿಲೇಟರ್ ಅಂತ ಹೇಳ್ತೀವಿ, ಸುಮಾರು 6 ಅಡಿ ಎತ್ತರದಲ್ಲಿ ವೆಂಟಿಲೇಟರ್ ಇಟ್ಕೊಂಡು ಗೋದಾಮು ನಿರ್ಮಾಣ ಮಾಡೋದು.
1: ಅಂದ್ರೆ ಬಿಸಿ ಗಾಳಿ ಹೊರಗಡೆ ಹೋಗೋರಿತ್ತು,
0: ಹೊರಗಡೆ ಹೋಗೋರಿತ್ತಲ್ಲಿ ಸರಾಗವಾಗಿ ಏರಿಯೇಷನ್ ಬೇಕು ಗೋಡನ್ಗೆ.
1: ಅದಕ್ಕೆಲ್ಲೂ ನೀವು ಮಾದರಿಗಳನ್ನ ಕೊಡ್ತೀರಾ?
0: ಮಾದರಿ ಕೊಡ್ತೀವಿ,
1: ಈ ರೀತಿ ಕಟ್ಕೋಬಹುದು ಅಂತ
0: ಕಟ್ಕೋಬಹುದು. ಆಮೇಲೆ ನಾವು ಸೂಚನೆ ಕೊಡ್ತೀವಿ ಹೇಗೆ ಮಾಡಬೇಕು ಯಾತ್ರ.

0: ಗೋದಾಮ್ದು ಒಂದು ಆಯ್ತು,
1: ಗೋದಾಮ್ದು ಆಯ್ತು.
0: ಆಮೇಲೆ ಈ ಪಲ್ಪರು ಅಂತೀವಲ್ಲ ಅದಕ್ಕೂ ಇದೆಯಾ ಏನಾದರೂ?
1: ಪಲ್ಪರು ಇದೆ, ನಾವು ಹೆಚ್ಚಿನ ಪಲ್ಪರ್ ಮಾಡ್ಬೋದು. ಬೇಬಿ ಪಲ್ಪರ್ಸ್ ಇದೆ, ಅದಲ್ಲದೆ ಎಕೋ ಪಲ್ಪರ್ಗೆ ಕೊಡ್ತೀವಿ. ಎಕೋ ಪಲ್ಪರ್ ಅಂತ ಅದನ್ನು ಬೆಳೆಗಾರರು ಖರೀದಿ ಮಾಡ್ಬೋದು.
0: ಅದು ಗುಣಮಟ್ಟವನ್ನು ಹೆಚ್ಚುತ್ತೆ,
1: ಹೆಚ್ಚಿಸುತ್ತೆ. ಕಡಿಮೆ ನೀರಿನ ಬಳಕೆ ಮಾಡಿಕೊಂಡು, ಅದು ಮೇನ್ ಉದ್ದೇಶ. ನೀರಿನ ಎಫ್ಲೂಯೆಂಟ್ ಬಿಡ್ತಾ ಇದ್ದೀವಿ.
0: ಹೌದು ಹೌದು,
1: ಇದು ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಉದ್ದೇಶಕ್ಕೋಸ್ಕರ ಕಡಿಮೆ ನೀರಿನ ಬಳಕೆ ಮಾಡಿಕೊಂಡು ಹೆಚ್ಚಿನ ವೆಟ್ ಪಾರ್ಸ್ಮೆಂಟ್ ಅಂತ ಹೇಳ್ತೀವಿ. ಇದನ್ನು ಮಾಡೋಂಥದ್ದು ಈ ಎಕೋ ಪಲ್ಪರ್
0: ಬೆಳೆ ಮಾಡೋದಕ್ಕೆ.
1: ಎಕೋ ಪಲ್ಪರ್
0: ಕಡಿಮೆ ನೀರನ್ನು ಬಳಸ್ಕೊಂಡು
1: ಹೆಚ್ಚಿನ ಒಂದು ಒತ್ತನ್ನು ಎಕೋ ಪಲ್ಪರ್ ಕೊಡ್ತಾ ಇದ್ದೀವಿ.
0: ನೀರಿನ ಮಾಲಿನ್ಯವನ್ನು ಆದಷ್ಟು ಕಡಿಮೆ
1: ಮಾಡೋದು,
0: ಅದು ಒಂದು ಈ ಗುಣಮಟ್ಟದ ಒಂದು ವಿಷಯದಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಇಷ್ಟು ಉಪಘಟಕಗಳು ಈ ಕಾಫಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಬರ್ತಾರೆ. ಇನ್ನೊಂದು ತಾವು ತಿಳಿಸಿದ್ದು ಅಂದರೆ ಯಾಂತ್ರೀಕರಣ.
1: ಯಾಂತ್ರೀಕರಣ
0: ಇವತ್ತು ನಮ್ಮ ರೈತರಿಗೆ ಬಹಳ ಅವಶ್ಯಕತೆ ಇರುವಂಥ ಅಂಶ ಅಂತ ಹೇಳ್ಬೋದು. ಯಾಕೆಂದರೆ ಕೂಲಿ ಕೆಲಸಗಾರರೇ ಸಿಗದೆ ಇವತ್ತು ಕಷ್ಟ ಆಗಿದೆ. ಏನೇನು ಯಂತ್ರಗಳನ್ನು ನಮ್ಮ ರೈತ ಬಾಂಧವರು
1: ಒಟ್ಟಾಸಿ, ಒಟ್ಟಾರೆ ಕಾಫಿ ತೋಟದಲ್ಲಿ ಏನೇನು ಯಂತ್ರಗಳು ಬೇಕಾಗ್ತದೆ ಆ ಎಲ್ಲ ಯಂತ್ರಗಳಿಗೂ ಇದೆ. ಮೊದಲನೇದಾಗಿ ವೀಡ್ ಕಟ್ಟರ್ ಅಂತ ಹೇಳ್ತೀವಿ, ಬ್ರಷ್ ಕಟ್ಟರ್ ಅಂತ
0: ಹೇಳ್ತೀವಿ.
1: ಎರಡನೇದು ಪ್ರೂನರ್ ಅಂತ ಹೇಳ್ತೀವಿ, ಟೆಲಿಸ್ಕೋಪಿಕ್ ಪ್ರೂನರ್ ಹೇಳಿದೆ, ಜೋಲ್ಗಸಿ ಮಾಡೋಂಥದ್ದು. ಅದು ಬಿಟ್ಟರೆ ಪಿಟ್ಟಿಗರ್, ಗುಂಡಿ ತೆಗೆಯೋ ಮೆಷಿನ್ಗಳು. ಅದು ಬಿಟ್ಟರೆ ಆಪರೇಟೆಡ್ ಸ್ಪ್ರೇಯರ್ಗಳು, ಸ್ಪ್ರೇಯರ್ಗಳಿದೆ, ಮಿನಿ ಟ್ರ್ಯಾಕ್ಟರ್ಸ್ ಇದೆ, ಕಾಫಿ ಹಲ್ಲರ್ಸ್ ಇದೆ. ಈ ಥರದ್ದೆಲ್ಲ ಒಂದು ಮೆಕ್ಯಾನೈಸೇಷನ್ ಸಂಬಂಧಪಟ್ಟಂತ ಒಂದು ಮೆಷಿನ್ಗಳಿದೆ. ಇದನ್ನ ಕಾಫಿ ಬೆಳೆಗಾರರು ಸದ್ಬೇಕು ಪಡಿಸ್ಕೋಬಹುದು.
0: ಅಂದ್ರೆ ತೋಟದಲ್ಲಿ ಏನೇನು ಕೆಲಸಗಳು ಮಾಡ್ಕೋಬೇಕು ಅದಕ್ಕೆಲ್ಲನೂ ಇದು ಅನುಕೂಲ ಮಾಡ್ಕೊಳ್ಳುತ್ತೆ. ಈಗ ಕಳೆ ತೆಗೆಯೋದು ಬಹಳ ಮುಖ್ಯವಾದ್ದು, ಮತ್ತೆ ಗುಂಡಿಗಳನ್ನ ತೆಗೆಯುವಂಥದ್ದು ಸಸಿ ನಾಟಿ ಮಾಡುವಾಗ,
1: ಇವನ್ನು ಜೋಲ ಮರಗಸಿನ ಮಾಡೋಂಥದ್ದು.
0: ಓಹೋ,
1: ಪ್ರೂಂದ್ರ ಅಂತ ಹೇಳ್ತೀವಿ, ಅದನ್ನು ಬಳಕೆ ಮಾಡ್ಬೋದು.
0: ಹೀಗೆ ಸಾಕಷ್ಟು ಶ್ರಮವನ್ನು ಕಡಿಮೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಎಷ್ಟು ಸಬ್ಸಿಡಿ ಸಿಗ್ಬೋದು ಅಂತೀರಿ ಇದರಲ್ಲಿ?
1: ಸೊ ಇದಕ್ಕೂ 40% ಸಬ್ಸಿಡಿ.
0: ಕಾಸ್ಟ್
1: ಏನು ಘಟಕ ವೆಚ್ಚ ಇದೆ ಅದರದ್ದು 40% ಸಬ್ಸಿಡಿ ಸಿಗುತ್ತೆ.
0: ಮತ್ತೆ ಈ ಸ್ಪ್ರಿಂಕ್ಲರ್ ಘಟಕ ಮತ್ತೆ ಈ ಯಂತ್ರಗಳಿಗೆ ಉತ್ಪಾದಕರನ್ನು ನೀವೇ ನಿಗದಿ ಮಾಡ್ತೀರಾ ಇಂಥ ಹತ್ರ?
1: ಇಲ್ಲಿ ಏನಾಗಿದೆ, ನಾವು ಅಪ್ರೂವ್ ಡೀಲರ್ಸ್ ಅಂತ ತಗೋಬೇಕು, ಮಿಷಿನರೀಸ್ ಮಾತ್ರ. ಸ್ಪ್ರಿಂಕ್ಲರ್ಗೆ ಬೆಳೆಗಾರರು ಎಲ್ಲೇ ಯಾವುದೇ ದೇಶದ ಯಾವುದೇ ಮೂಲದಲ್ಲಿ ಖರೀದಿ ಮಾಡ್ಬೋದು, ಪೈಪು ಜೆಟ್ಗಳು ಈ ಥರದ್ದೆಲ್ಲ. ಬಟ್ ಈ ಮಿಷಿನರಿಗಳು ಏನು ಮಾಡಿದ್ರು ಅಂತಂದರೆ ಲೋಯೆಸ್ಟ್ ಕೊಟೇಶನ್ನು ಕಾಲ್ ಮಾಡಿರ್ತೇವೆ,
0: ಜೊತೆಗೆ ನಿಮ್ಮ ಮಂಡಳಿಯಿಂದ ಪರೀಕ್ಷೆ ಮಾಡಿರ್ತೀರ?
1: ಪರೀಕ್ಷೆ ಮಾಡಿರ್ತೀವಿ, ಯಾರು ಕ್ವಾಲಿಟಿ ಗುಣಮಟ್ಟದ ಇದು ಕೊಡ್ತಾರೆ
0: ಮತ್ತೆ ಅನುಕೂಲ ಆಗ್ಬೋದು
1: ರೈತರಿಗೆ, ಅನುಕೂಲ ಆಗಂಥದ್ದು
0: ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತೀರ ಅವರಿಗೆ?
1: ಕೊಟ್ಟಿರ್ತೀವಿ, ಅಪ್ರೂವ್ ಮಾಡಿರ್ತೀವಿ ಅವರಿಗೆ, ಅನುಮೋದನೆ ಸಿಗಿರ್ತದೆ. ಆ ಥರ ಡೀಲರ್ ಹತ್ರ ಅವ್ರು ಖರೀದಿ ಮಾಡೋದು ಒಳ್ಳೇದು. ಅವ್ರು ಹೇಳ್ತೀವಿ, ಆ ಥರ ಡೀಲರ್ ಲಿಸ್ಟ್ ಇರ್ತದೆ, ಅವರಿಗೆ ಮಾಹಿತಿ ಕೊಡ್ತೀವಿ ಅವರಿಗೆ, ಬೆಳೆಗಾರರಿಗೆ.
0: ಇನ್ನೊಂದು ತಾವು ತಿಳಿಸಿದ್ದು ಸಾವಯವ ದೃಢೀಕರಣ ಅಂತ, ಆದಷ್ಟು ರಾಸಾಯನಿಕಗಳನ್ನು ಕಡಿಮೆ ಮಾಡಿ ಗುಣಮಟ್ಟದ ಕಾಫಿ ಉತ್ಪಾದನೆ, ಇದಕ್ಕೆ ಏನೇನು ಪ್ರೋತ್ಸಾಹ ಕೊಡ್ತೀರ?
1: ಇದಕ್ಕೆ 50% ಇಂಡು ಕಾಸ್ಟ್, ಏನು ಘಟಕ ವೆಚ್ಚ ಇದೆ ಅದರದ್ದು 50% ನಾವು ಈ ಎಕ ಸರ್ಟಿಫಿಕೇಶನ್ಗೆ ಕೊಡ್ತೀವಿ ಬೆಳೆಗಾರರಿಗೆ. ಇದನ್ನ ಉತ್ತೇಜನ ಮಾಡೋಕ್ಕೋಸ್ಕರ, ಈ ಒಂದು ಆರ್ಗಾನಿಕ್ ಕೃಷಿ ಬಗ್ಗೆ ಹೆಚ್ಚಿನ ಉತ್ತೇಜನ ಕೊಡಲಿಕ್ಕೋಸ್ಕರ ಈ ಒಂದು ಆರ್ಗಾನಿಕ್ ಸರ್ಟಿಫಿಕೇಶನ್ನು
0: ದೃಢೀಕರಣಕ್ಕೆ ಮಾತ್ರ.
1: ದೃಢೀಕರಣಕ್ಕೆ ಮಾತ್ರ, ಘಟಕ ವೆಚ್ಚ ಮಾತ್ರ.
0: ಅಂದರೆ ಈಗ ಸಾಧಾರಣವಾಗಿ ನಮ್ಮ ರೈತರು ಏನಂದ್ಬಿಡ್ತಾರೆ ಅಂದರೆ ಸಾವಯವ ಕೃಷಿ ಅಂದರೆ ಈಗ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡ್ಕೊಳ್ಳುವಂಥ ಘಟಕ, ಎರೆಹುಳು ಘಟಕ, ಇದಕ್ಕೂ ಏನಾದರೂ ಇದೆಯಾ?
1: ಈ ಥರದಕ್ಕಿಲ್ಲ,
0: ದೃಢೀಕರಣಕ್ಕೆ
1: ಮಾತ್ರ, ಸರ್ಟಿಫಿಕೇಶನ್ ಮಾತ್ರ.
0: ನೀವು ಅದಕ್ಕೆ ಸಹಾಯ
1: ಮಾಡಿಕೊಡ್ತೀರಿ.
0: ಇನ್ನೊಂದು ರೈತ ಉತ್ಪಾದಕರ ಕಂಪನಿಗಳ
1: ಅದನ್ನು ಮಾಡ್ಬೋದು. ರೈತ ಉತ್ಪಾದಕ ಕಂಪನಿಗಳಂದರೆ ಈಗ ಸಣ್ಣ ಬೆಳೆಗಾರರು ಯಾರಿಗೆ ಅಫೋರ್ಡಬಲ್ ಇರಲ್ಲ, ಫಾರ್ ಎಕ್ಸಾಂಪಲ್ ಸಣ್ಣ ಬೆಳೆಗಾರರಿಗೆ ಏಕೋ ಪ್ಲಪ್ಪರ್ ತಗೊಳಕ್ಕೆ ಅವಕಾಶ ಇರಲ್ಲ, ಘಟಕವಾಗಿ ಸುಮಾರು ಬರ್ತದೆ. ಹಾಗಾಗಿ ಈ ರೈತ ಸಣ್ಣ ಬೆಳೆಗಾರರು ಸೇರಿಕೊಂಡು ಒಂದು
0: ಕಂಪನಿ
1: ಉತ್ಪಾದಕ ಕೇಂದ್ರಗಳನ್ನ ಮಾಡಿಕೊಂಡು ಅದ್ರ ಮೂಲಕ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಹಾಯಧನ ಮಾಡ್ತೇವೆ.
0: ಇನ್ನು ಬಸವರಾಜ್ ಅವರು, ಮುಖ್ಯವಾಗಿ ಏನೇನು ದಾಖಲೆಗಳನ್ನು ಕೊಡಬೇಕಾಗತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ?
1: ಪ್ರಕ್ರಿಯೆಯಲ್ಲಿ ಮುಖ್ಯವಾಗಿ ಕಾಮನ್ ಡಾಕ್ಯುಮೆಂಟ್ಸ್, ಒಂದು ಬೆಳೆಗಾರರ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು, ಎರಡನೇದು ಆಧಾರ್ ಕಾರ್ಡ್ ಜೆರಾಕ್ಸ್, ಮೂರನೇದು ಆಧಾರ್ ಸೀಡೆಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ, ಅಕೌಂಟ್ ಕೊಡಬೇಕಾಗುತ್ತೆ.
0: ಅಕೌಂಟ್ ಅಂದ್ರೆ
1: ಮಾತ್ರ, ನಂಬರ್ಸ್ ಮಾತ್ರ,
0: ಉಳಿತಾಯ ಖಾತೆ,
1: ಉಳಿತಾಯ ಖಾತೆದು,
0: ಮತ್ತೆ IFSC ಕೋಡ್,
1: ಆಧಾರ್ ಸೀಡ್ ಆಗಿರ್ಬೇಕು ಅದು. ಅಂತ
0: ಅಂದ್ರೆ ಆಧಾರ್ಗೆ ಅದು ಜೋಡಣೆ
1: ಜೋಡಣೆ ಆಗಿರೋಂತ ಒಂದು ಬ್ಯಾಂಕ್ ಫಸ್ಟ್ ಪೇಜ್ ಸ್ಟೇಟ್ಮೆಂಟ್. ಮೂರನೇದು RTC, ಬೆಳೆಗಾರರು ತಮ್ಮ ತೋಟದ ಎಲ್ಲ RTC ಕೊಡಬೇಕು,
0: ಪಹಣಿಗಳು
1: ಅದನ್ನು ಸಹ ಕೊಡಬೇಕಾಗ್ತದೆ. ಮೂರನೇದು ಇನ್ನೊಂದು ಖಾತೆ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ ನಾವು, ಖಾತೆ ಎಕ್ಸ್ಟ್ರಾಕ್ಟ್ ಅಂದ್ರೆ ಬೆಳೆಗಾರರ ಎಲ್ಲಾ ಸರ್ನಂಬರು ಬರೋಂತ ಒಂದು ಖಾತೆ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ, ಅದೊಂದು ಕೊಡಬೇಕಾಗ್ತದೆ. ಅಂದ್ರೆ ಖಾತೆ ನಕಲು ಅಂತ ಹೇಳ್ತೀವಿ ಕನ್ನಡ. ಅದು ಇನ್ನೊಂದು ಬೆಳೆಗಾರರೇ ತಮ್ಮ ತೋಟದ ಅಂದಾಜು ಸ್ಕೆಚ್,
0: ನಕ್ಷೆನ
1: ಬೆಳೆಗಾರರೇ ಹಾಕೊಡಂತದ್ದು, ಯಾವ್ದೇ ಸರ್ವೆ ಸ್ಕೆಚ್ ಬೇಡ,
0: ತೋಟದಲ್ಲಿ
1: ಬೆಳೆಗಾರ ಮುಖ್ಯವಾಗಿ ಕೊಡ್ಬೇಕಾಗತ್ತೆ. ಆಮೇಲೆ ಸ್ಪ್ರಿಂಕ್ಲರ್ ಸಂಬಂಧಪಟ್ಟಂಗೆ ಕೊಟೇಶನ್,

0: ಫಸ್ಟ್ ಇವರು ಪ್ಲಾನ್ ಮಾಡಬೇಕು ಫಸ್ಟ್, ಆ್ಯಕ್ಚುಲಿ ಬೆಳೆಗಾರರು ಎಲ್ಲಿ ತರಬೇಕು, ಎಲ್ಲಿ ನಮಗೆ ಅವ್ರಿಗೆ ಅಫೋರ್ಡಬಲ್ ಇದೆ, ಎಲ್ಲಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ, ಇದನ್ನ ವಿಚಾರಿಸಿ ಅಲ್ಲೇ ಒಂದು ಕೊಟೇಶನ್ ತಗೊಂಡು ಬರಬೇಕು. ಅವ್ರ ಏರಿಯಾ ತಕ್ಕಂತೆ ಹೇಳ್ತೀವಿ ನಾವು ಎಷ್ಟು ಎಕರೆ ಇದೆ ಅದು ತಕ್ಕಂತೆ.
1: ಎಷ್ಟು ಕೊಟೇಶನ್ಗಳು ತರಬೇಕು?
0: ಒಂದೇ ಕೊಟೇಶನ್,
1: ಒಂದು
0: ಸಾಕು, ಒಂದು ಸಾಕು. ಆ ಒಂದು ಕೊಟೇಶನ್ನ ಬೆಳೆಗಾರರು ತಮಗೆ ಬೇಕಾದಂತಹ ಅಂಗಡಿಗಳಲ್ಲಿ ಒಂದು ಕೊಟೇಶನ್ ತರಬೇಕಾಗ್ತದೆ. ಮೂರನೇದು ಇನ್ನೊಂದು ಒಂದು ಫೈನಲ್ ಸಿವಿಲ್ ಸ್ಟ್ರಕ್ಚರ್ಗೆ, ಈ ಸಿವಿಲ್ ಕಾಮಗಾರಿ ಸಂಬಂಧಪಟ್ಟಂಗೆ ಹಿಂದೆ ಎಲ್ಲ ಇತ್ತು, ಬಟ್ ಈಗ ನಾನು ಏನಂತ ಹೇಳಿದ್ರೆ ಸಿವಿಲ್ ಕಾಮಗಾರಿಗೆ ರೈತರನ್ನೇ ಪ್ಲಾನ್ ಎಸ್ಟಿಮೇಷನ್ ಕೊಡೋದು ಸಾಕು, ಅಂದ ಅಂದಾಜು ಪಟ್ಟಿ. ಬಟ್ ಗೋಡೌನ್ಗೆ ಯಾರು 2.5 ಲಕ್ಷದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಗೋಡೌನ್ಗೆ ಒಂದು ಸಿವಿಲ್ ಇಂಜಿನಿಯರಿಂದ ಒಂದು ಪ್ಲಾನ್ ಮಾಡಿಸ್ಬೇಕಾಗುತ್ತದೆ. ಅದೊಂದು ಬಿಟ್ಟರೆ ಮಿಕ್ಕಿದ ಕೆರೆ ಕಣಕ್ಕೆಲ್ಲ
1: ಬೆಳೆಗಾರರೇ ಮಾಡಬಹುದು.
0: ಒಂದು ಸಿಂಪಲ್ ಆಗಿ ಮಾಡಿಕೊಟ್ರೆ ಸಾಕು.
1: ಎಸ್ಟಿಮೇಷನ್,
0: ಎಸ್ಟಿಮೇಷನ್ ಬೆಳೆಗಾರರ ಒಂದು ಆರ್ಥಿಕ ವರದಿ ತೆಗೆಸೋಕ್ಕೋಸ್ಕರ
1: ಅಂದಾಜು ಪಟ್ಟಿ,
0: ಅಂದಾಜು ಪಟ್ಟಿನ ಮಾಡೋಂಥದ್ದು ಒಂದು.
1: ಹೌದು, ಅರ್ಜಿಗಳನ್ನು ಸಲ್ಲಿಸೋದು ಬಹಳ ಮುಖ್ಯ.
0: ಅರ್ಜಿ
1: ಜೊತೆಗೆ ಅರ್ಹತೆಗಳೇನು ಇರಬೇಕು ಅಂತೀರಿ ಮುಖ್ಯವಾಗಿ?
0: ಅರ್ಹತೆ ಅಂತ ಹೇಳಿದ್ರೆ
1: ಮುಖ್ಯವಾಗಿ ಕಾಫಿ ಬೆಳೆಗಾರರಾಗಿರ್ಬೇಕು.
0: ಒಂದು, ಎರಡನೇದು 20 ಹೆಕ್ಟರ್ ಒಳಗಡೆ ಇರಬೇಕು ಈ ಇತರ ಆಕ್ಟಿವಿಟಿಗಳಿಗೆ,
1: ಅಂದ್ರೆ ವೈಯಕ್ತಿಕ ರೈತರು.
0: 20 ಹೆಕ್ಟರ್ ಒಳಗಿರ್ಬೇಕು.
1: 25 ಹೆಕ್ಟರ್
0: ಅಂದ್ರೆ 62.5 ಎಕರೆ ಬರ್ತದೆ
1: ಒಳಗಡೆ.
0: ಮೂರನೇದು ಒಬ್ಬ ಬೆಳೆಗಾರರು ಕಳೆದ 10 ವರ್ಷದ ಅವಧಿನಲ್ಲಿ ಯಾವುದೋ ಒಂದು ಆಕ್ಟಿವಿಟಿ ತಗೊಂಡಿದ್ರೆ, ಸಪೋಸ್ ಸ್ಪ್ರಿಂಕ್ಲರ್ ತಗೊಂಡಿರ್ತಾರೆ, 10 ವರ್ಷದೊಳಗಡೆ ಸೇಮ್ ಆಕ್ಟಿವಿಟಿ ತಗೊಳಕ್ಕೆ ಅವಕಾಶ ಇಲ್ಲ.
1: ಅಲ್ಲ, ಅವ್ರು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದು?
0: ನಮ್ಮಲ್ಲಿ ಮಾಹಿತಿ ಇದೆ,
1: ಇರೋದು
0: ಸಿಕ್ಬಿಡುತ್ತೆ ಎಲ್ಲ. ಈಗ ಆನ್ಲೈನ್ ಮಾಡಿಬಿಟ್ಟಿದ್ದೀವಿ, ಆನ್ಲೈನ್ ಅವ್ರು ಆಧಾರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ,
1: ಗೊತ್ತಾಗ್ಬಿಡುತ್ತೆ
0: ಏನು ಸಬ್ಸಿಡಿ ತೊಗೊಂಡಿದ್ದಾರೆ, ಯಾವಾಗ ತೊಗೊಂಡಿದ್ದು ಗೊತ್ತಾಗುತ್ತೆ.
1: ಸರಿ, ಆಯ್ತು.
0: ಹಾಗಾಗಿ ಅದೊಂದು ಬೆಳೆಗಾರ ನೋಡ್ಕೋಬೇಕು 10 ವರ್ಷದ ಒಳಗಡೆ ಅವಧಿನಲ್ಲಿ ಯಾವುದೋ, ಸಪೋಸ್ ಫಾರ್ ಎಕ್ಸಾಂಪಲ್ ಎನಿ ಆಕ್ಟಿವಿಟಿ, ಈಗ ಡ್ರೈವಿಂಗ್ ಎಡ್ ತೊಗೊಂಡಿದ್ರೆ 10 ವರ್ಷದೊಳಗಡೆ ಅದಕ್ಕೊಂದು ವ್ಯಾಲ್ಯೂಷನ್ ಇರ್ತದೆ. ಆ 10 ವರ್ಷದೊಳಗಡೆ ಅವರು ಸೇಮ್ ಆಕ್ಟಿವಿಟಿ ಮಾಡೋಂಗಿಲ್ಲ,
1: ಬೇರೆ
0: ಆಕ್ಟಿವಿಟಿ ಮಾಡ್ಬೋದು.
1: ಸರಿ ಸರಿ,
0: ತೋಟದಲ್ಲಿ
1: ಅಂದರೆ
0: ಡೂಪ್ಲಿಕೇಶನ್ ಆಗುತ್ತೆ. ಆಮೇಲೆ ಅದು ಸುಮ್ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಖರ್ಚು ಮಾಡಿ ಅರ್ಜಿ ಕೊಟ್ಟಾಗ ಅದು ತಿರಸ್ಕೃತಾಗ
1: ರಿಜೆಕ್ಟ್ ಆದಾಗ ನಿರಾಸೆ
0: ಆಗಬಾರ್ದು. ಹಾಗಾಗಿ ಬೆಳೆಗಾರರು ತಮ್ಮ ಅರ್ಥ ಮಾಡಿಕೊಂಡು 10 ವರ್ಷದೊಳಗೆ ತೊಗೊಂಡಿದ್ರೆ ಅದು ಅರ್ಜಿ ಬೇರೆ ಆಕ್ಟಿವಿಟಿ ಹಾಕ್ಬಿಡ್ಬೋದು.
1: ಸರಿ, ಅದೊಂದು. ಇನ್ನು ಅರ್ಜಿ ಸಲ್ಲಿಸುವಂಥ ಕ್ರಮ,
0: ಯಾವುದೇ ಆಕ್ಟಿವಿಟಿ ಮಾಡೋಕ್ಕೆ ಮುಂಚೆ ಬೆಳೆಗಾರರು ಒಂದು ಯೋಜನೆ ಮಾಡಿ ಕಾಫಿ ಮಂಡಳಿಗೆ ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಕೊಡಬೇಕಾಗ್ತದೆ. ಅರ್ಜಿ ಅಂದರೆ ನಮ್ಮಲ್ಲಿ ಫಾರ್ಮೆಟ್ ಸಿಗುತ್ತೆ ಅರ್ಜಿ, ಅವರೇನು ಕೈಲಿ ಬರೆಯೋಕೆ ಅವಶ್ಯಕತೆ ಇಲ್ಲ, ಅರ್ಜಿ ರೆಡಿ ಇರ್ತದೆ.
1: ಅದನ್ನೇ ಒಂದು ಜೆರಾಕ್ಸ್ ತೊಗೋಬೋದು,
0: ನಾವೇ ಕೊಡ್ತೀವಿ.
1: ನೀವೇ
0: ನಾವೇ
1: ಪೂರೈಕೆ ಮಾಡ್ತೀವಿ,
0: ನಾವೇ ಪೂರೈಕೆ ಮಾಡ್ತೀವಿ ಎಲ್ಲ ಅರ್ಜಿ ಸಂಬಂಧಪಟ್ಟ ದಾಖಲಾಗಿ ನಾವೇ ಕೊಡ್ತೀವಿ. ಬೆಳೆಗಾರ ತರಬೇಕಾಗಿರೋದು ಡಾಕ್ಯುಮೆಂಟ್ಸ್ ಹೇಳಿದಾಗೆ ಅಷ್ಟು ತಂದ್ರೆ ಸಾಕು. ಬಟ್ ಒಂದು, ಅರ್ಜಿ ಸಲ್ಲಿಸ ಮುಂಚೆ ಯಾವುದೇ ಆಕ್ಟಿವಿಟಿ ಮಾಡಿರಬಾರ್ದು, ಇದು ಬಹುಮುಖ್ಯವಾದ ಅಂಶ.
1: ಅರ್ಜಿ ಸಲ್ಲಿಸಿ ಅನುಮೋದನೆ ಆದ್ಮೇಲೆ ಮಾಡಬೇಕು,
0: ಅನುಮೋದನೆ ಮಾಡಬೇಕು. ಆಮೇಲೆ ಯಾವುದೇ ಆಕ್ಟಿವಿಟಿ ಕಂಪ್ಲೀಟ್ ಆಕ್ಟಿವಿಟಿ ಅವಕಾಶ ಇಲ್ಲ. ಹಾಗಾಗಿ ಕಾರ್ಯಕ್ರಮಗಳನ್ನ ಶುರು ಮಾಡೋಕ್ಕೆ ಮುಂಚೆ ಅರ್ಜಿ ಕೊಟ್ಟು ಆಯಾ ಕನ್ಸರ್ನ್ಡ್ ಲೈಜನ್ ಆಫೀಸರ್ಗಳು ಸ್ಥಳ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಒಂದು ಟಿಆರ್ ಪರಿಶೀಲನೆ ಮಾಡ್ತಾರೆ, ಟೆಕ್ನಿಕಲ್ ಫೀಸಿಬಿಲಿಟಿ ರಿಪೋರ್ಟ್ ಅಂತ. ಅದನ್ನ ಇಶ್ಯೂ ಮಾಡಿದ್ಮೇಲೆ ಬೆಳೆಗಾರರು ಒಂದು ಕನ್ಫರ್ಮೇಶನ್ ಸಿಗುತ್ತೆ ಅವರಿಗೆ, ದೇ ಕ್ಯಾನ್ ಗೋ ಫಾರ್ ಆಕ್ಟಿವಿಟಿ. ಅದು ಮಾಡಿಬಿಟ್ಟು ಆಫೀಸರ್ಗೆ ಹೇಳಿ ಸಾಕು, ಲೈಜನ್ ಆಫೀಸರ್ಗಳಿಗೆ. ಸೊ ಅವ್ರು ಹೋಗ್ಬಿಟ್ಟು ಮತ್ತೆ ಅದನ್ನ ಮೆಜರ್ ಮಾಡ್ತಾರೆ, ಹೌದು ಕರೆಕ್ಟ್ ಆಸ್ ಪರ್ ಟಿಎಫ್ ಆರ್ ಪ್ರಕಾರ ಮಾಡಿದಾರಾ ಇಲ್ವಾ, ಇದನ್ನು ನ್ಯೂನತೆಗಳಿದಾವ, ಅದ್ರೆ ಮತ್ತೆ ಅವ್ರನ್ನ
1: ಸರಿಪಡಿಸ್ಕೊಳ್ರಿ
0: ಸರಿಪಡಿಸ್ತದೆ ಹೇಳಿ, ಅಥವಾ ಚೆನ್ನಾಗಿ ಮಾಡಿದ್ರೆ ಆ ಒಂದು ಮೆಜರ್ಮೆಂಟ್ ತಗೊಂಡ್ಬರ್ತೀವಿ.
1: ಅನುಮೋದನೆ ಮಾಡ್ತೀರಾ? ಅದು
0: ಮೆಜರ್ಮೆಂಟ್ ತಗೊಂಡ್ ಬಂದ್ಬಿಟ್ಟು ಸಬ್ಸಿಡಿ ರೆಕಮೆಂಡ್ ಆಗ್ತದೆ. ಸಬ್ಸಿಡಿ ಹೇಗಪ್ಪ ಅಂದ್ರೆ ಡೈರೆಕ್ಟ್ ಡಿಬಿಟಿ ಹಾಕೋದು, ನಗದು ವರ್ಗಾವಣೆ ಬೆಳೆಗಾರರಿಗೆ
1: ಅವರ ಬ್ಯಾಂಕ್ ಉಳಿತಾಯ ಖಾತೆಗೆ.
0: ಉಳಿತಾಯ ಖಾತೆ ಏನು ಆಧಾರ್ ಸೀಡ್ ಆಗಿ ಅಕೌಂಟ್ ಇದೆ, ಆ ಅಕೌಂಟ್ ನೇರವಾಗಿ ಹೋಗ್ಬಿಡುತ್ತೆ.
1: ಈಗ ಸೆಪ್ಟೆಂಬರ್ 30 ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ತಾವು ಹೇಳಿದ್ರಿ. ಈ ವರ್ಷದ ಅರ್ಜಿ ಸಲ್ಲಿಸುವಂತ ಕೊನೆ ದಿನಾಂಕ ಯಾವುದು ಅಂತೀರಾ?
0: ಅದು ನಾವು ಹೇಳಿದಾಗೆ 31 ಆಗಸ್ಟ್ 2026 ಒಂದು ಇದು ಮಾಡಿದ್ವಿ. ಒಂದು ತಿಂಗಳು ಗ್ಯಾಪ್ ಇರ್ಬೇಕಲ್ಲ, 31 ಕರ್ಜಿ ಕೊಟ್ಬಿಟ್ರೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರ್ಬೇಕಲ್ಲ.
1: ಸರಿ ಸರಿ,
0: ಅದು ಹೇಳಿದೀವಿ, ಅರ್ಜಿ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ.
1: ಅಂದ್ರೆ ಸೆಪ್ಟೆಂಬರ್ 30 ಅವರು ಕೆಲಸವನ್ನು ಪೂರ್ಣಗೊಳಿಸಬೇಕು.
0: ಸರ್ಕಲ್ ಬಂದಿರೋದು ಹಾಗೆ ಅಲ್ಲಿವರೆಗೆ ನಮಗೆ ಅವಕಾಶ ಇದೆ.
1: ಅಂದ್ರೆ ಆದಷ್ಟು ಬೇಗ ಇವರು ಅರ್ಜಿ ಸಲ್ಲಿಸಿ ಅದರೊಳಗಡೆ ಈ ಅವ್ರ ಚಟುವಟಿಕೆ ಮುಗಿಸ್ಕೋಬೇಕು.
0: ಮುಗಿಸೋದು ಒಳ್ಳೇದು, ಮುಗಿಸ್ಬಿಟ್ರೆ
1: ಈ ಕಣದ ನಿರ್ಮಾಣ ಆಗ್ಬೋದು, ಕೆರೆ ತೆಗೆಯೋದು.
0: ಹೌದು ಹೌದು,
1: ಇವೆಲ್ಲದು.
0: ಹೌದು, ಯೂಶಲಿ ನಮಗೆ ಫೈನಾನ್ಸಿಯಲ್ ಇಯರ್ ಸ್ಕೀಮ್ ಇರ್ತದೆ ಏಪ್ರಿಲ್ ಟು ಮಾರ್ಚ್ ವರೆಗೆ ಇರ್ತದೆ. ಆಗಲೇ ಹೇಳಿದಾಗ ಈಗ ಇದು ಮುಂದುವರೆದ ಭಾಗವಾಗಿರೋದ್ರಿಂದ ಸೆಪ್ಟೆಂಬರ್ಗೆ ನಿಗದಿಪಡಿಸಿದ್ದಾರೆ.
1: ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ನಮ್ಮ ಕಾಫಿ ಮಂಡಳಿಯ ಕಚೇರಿಗಳನ್ನು ಸಂಪರ್ಕಿಸಬಹುದು.
0: ದಯಮಾಡಿ
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಕಾಫಿ ಮಂಡಳಿಯ ಸಮಗ್ರ ಕಾಫಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಇರುವಂತಹ ವಿವಿಧ ಕಾರ್ಯಕ್ರಮಗಳ ಬಗ್ಗೆ, ಸಿಗುವಂತ ಸಹಾಯಧನದ ಬಗ್ಗೆ, ಅರ್ಜಿ ಸಲ್ಲಿಸುವಂತ ಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಪಿ ಬಸವರಾಜು ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9483

0: 0044414 ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ 9483504414. ತುಂಬ ಸಂತೋಷ ಬಸವರಾಜ್ ಅವರೇ, ತಾವು ಇದುವರೆಗೂ ಕಾಫಿ ಬೆಳೆಗಾರರಿಗೆ ಈ ಕಾಫಿ ಮಂಡಳಿಯ ವತಿಯಿಂದ ಇರುವಂತಹ ಈ ಸಮಗ್ರ ಕಾಫಿ ಅಭಿವೃದ್ಧಿ ಯೋಜನೆ ಬಗ್ಗೆ ಮತ್ತು ಅದರಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಅದರಲ್ಲಿರುವಂಥ ಘಟಕಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಸಂದರ್ಶಿಸಿದವರು PM ಜಗದೀಶ್.
3: ಇದುವರೆಗೆ ಕಾಫಿ ಮಂಡಳಿಯ ಸಮಗ್ರ ಕಾಫಿ ಬೆಳೆ ಅಭಿವೃದ್ಧಿ ಯೋಜನೆ ಮತ್ತು ಕಾಫಿ ಬೆಳೆಗಾರರಿಗೆ ಈ ಯೋಜನೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಕುರಿತು ಪಿ ಬಸವರಾಜ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದರಲ್ಲ. ಈಗ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 21,500 ರೂಪಾಯಿಂದ 22,300 ರೂಪಾಯಿ, ಅರೇಬಿಕಾ ಚರಿ 12,500 ರೂಪಾಯಿಂದ 14,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,300 ರೂಪಾಯಿಂದ 18,000 ರೂಪಾಯಿ, ರೋಬಸ್ಟಾ ಚೆರಿ 9,100 ರೂಪಾಯಿಂದ 9,800 ರೂಪಾಯಿಗಳು. ಇದು ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಇದಾಗಿತ್ತು ರೈತ ಬಾಂಧವರೇ. ಇನ್ನು ನಾಳಿನ ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿಯನ್ನು ಕೇಳಲಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ 0827222285258. ನಾಳಿನ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ ನಮಸ್ಕಾರ.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಉಳುವಾರು ಸಣ್ಣಮನೆ ಶ್ರೀ ರಾಮಚಂದ್ರ, ಶ್ರೀಮತಿ ಪುಷ್ಪವತಿ, ಮಕ್ಕ ಮನು, ಧನು, ಸೊಸೆ ಮೇಘನ, ಪಿಡ್ಡಿ ಆರಾಧ್ಯ, ಕುದುರೆಪಾಯ, ಚೆಂಬು ಗ್ರಾಮ.
6: ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ: ಮಡಿಕೇರಿಪೇಟೆನ ಜಿಲ್ಲಾ ಸಹಕಾರ ತರಬೇತಿ ಸಂಸ್ಥೆನ ವಸತಿ ನಿಲಯಲ್ಲಿ ಒಳಕಂಡಿರುವ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ NDRF ಅಧಿಕಾರಿಗ ಹಂಗೆ ಸಿಬ್ಬಂದಿಗಳನ್ನ ಜಿಲ್ಲಾಧಿಕಾರಿ SC ಸೋಮಶೇಖರವು ಭೇಟಿ ಮಾಡಿ ಮಾಹಿತಿ ಪಡ್ಕೊಂಡು ಜಿಲ್ಲೆನ ಸೂಕ್ಷ್ಮ ಹಂಗೆ ಪ್ರವಾಹ ಪೀಡಿತ ಪ್ರದೇಶಗಳನ್ನ ವೀಕ್ಷಿಸಿ ತುರ್ತು ಸಂದರ್ಭದಲ್ಲಿ ಜನ ದನಕರುಗಳನ್ನ ರಕ್ಷಣೆ ಮಾಡಿಕೆ NDRF ತಂಡ ಕೆಲಸ ಮಾಡದೆ ಈಗಾಗಲೇ ಜಿಲ್ಲೆಯಲ್ಲಿ ಮುಂಗಾರು ಶುರುವಾಗಿದ್ದು ಸಾಧಾರಣ ಮಳೆಯಾಗ್ತಟ್ಟು ಮುಂದಿನ ದಿನಗಳಲ್ಲಿ ಜಾಸ್ತಿ ಮಳೆಯಾಗುವ ಸಾಧ್ಯತೆ ಇದ್ದು ವರ್ಷೋಳನಂಗೆ ಈ ವರ್ಷನೂ NDRF ತಂಡ ಜಿಲ್ಲೆಗೆ ಬಂದುಟ್ಟು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಯವು NDRF ತಂಡದವು ಸೂಕ್ಷ್ಮ ಹಂಗೆ ಪ್ರವಾಹ ಪೀಡಿತ ಜಾಗಗಳಿಗೆ ಭೇಟಿ ಕೊಟ್ಟು ಮಾಹಿತಿ ತಕೊಂಡವೇ, ಹಂಗೆ ಶಾಲಾ ಕಾಲೇಜುಗಳಿಗೆ ಹೋಗಿ ಮಳೆಗಾಲದಲ್ಲಿ ವಹಿಸಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಅರಿವು ಮೂಡಿಸುವೆ ಅಂತ ಹೇಳಿದವು. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಶುರುವಾಗಿದ್ದು ಮುಂದಿನ ದಿನಗಳಲ್ಲಿ ಜಾಸ್ತಿ ಮಳೆಯಾಗುವ ಸಾಧ್ಯತೆ ಉಂಟು, ಆದ್ದರಿಂದ ಕುಡಿಯುವ ನೀರು ಪೂರೈಕೆಗೆ ಗಮನ ಹರಿಸಕೂತ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವು ಹೇಳು. ಮಡಿಕೇರಿನ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನ ತಾಲೂಕು ಮಟ್ಟದ ಅಧಿಕಾರಿಗ, PDOಗ, ಕಂದಾಯ, ಪೊಲೀಸ್ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳೊಟ್ಟಿಗೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಅವು ಮಾತಾಡಿದವು. ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗ ಹರಡದಂಗೆ ಎಚ್ಚರ ವಹಿಸಕು, ಕಾಯಿಚಿಪ್ಪಿ, ಟೈರ್ ಮತ್ತಿತರ ವಸ್ತುಗಳಲ್ಲಿ ನೀರು ನಿಲ್ಲದಂಗೆ ಗಮನ ಹರಿಸಕು, ಮಳೆ ನೀರು ಸಲೀಸಾಗಿ ಹರಿದು ಹೋಗಿ ಚರಂಡಿ ಕಾಲುವೆಗಳನ್ನ ಶುಚಿಗೊಳಿಸಕೂತ ಇವು ಹೇಳಿದವು. ಜನರ ಕಷ್ಟಕ್ಕೆ ಸ್ಪಂದಿಸುವುದು ಅಧಿಕಾರಿಗಳ ಕರ್ತವ್ಯ, ಆ ನಿಟ್ಟಲ್ಲಿ ಗಮನ ಹರಿಸಕೂತ ಹೇಳಿದವು. ಈ ಸಂದರ್ಭ ನಗರಸಭೆ ಅಧ್ಯಕ್ಷರಾದ ಕಲಾವತಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ, ತಾಲೂಕ್ ಪಂಚಾಯಿತಿ ಇಒ ಶೇಖರ್, ತಹಶೀಲ್ದಾರ್ ಶ್ರೀಧರ್, ಪೌರಾಯುಕ್ತರಾದ HR ರಮೇಶ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು. ಸುರ್ಣ ಪ್ರಯತ್ನದಲ್ಲಿ 1ನೇ ದರ್ಜೆಯಲ್ಲಿ ಉತ್ತೀರ್ಣರಾದ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಕೊಡುಗೆ ಅರ್ಜಿ ಕರೆದಳು. 2ನೇ PUC 20,000, ಪದವಿ 25,000, ಪೋಸ್ಟ್ ಗ್ರಾಜ್ಯುಯೇಟ್ 30,000, ಕೃಷಿ ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಸಿನ್ಗಳಿಗೆ 35,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾದೆ. ಅರ್ಹತೆ ಇರುವ ಆನ್ಲೈನ್ಲಿ ಅರ್ಜಿ ಹಾಕಕ್ಕೆ. ಜಾಸ್ತಿ ಮಾಹಿತಿ ಬೇಕಾದರೆ ಸಹಾಯಕ ನಿರ್ದೇಶಕರ ಕಚೇರಿನ ಸಮಾಜ ಕಲ್ಯಾಣ ಇಲಾಖೆಯವರನ್ನ

0: ಸಂಪರ್ಕಿಸಕ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ, ಬೇರೆ ಬೇರೆ ಇಲಾಖೆಗಳ ಕೂಡು ಕಟ್ಟಲಿ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕಾರ್ಯಕ್ರಮ ಇದೇ ತಿಂಗಳ 12ರ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಪೇಟೆನ ಜಿಲ್ಲಾ ಪಂಚಾಯತ್ ಸಭಾಬಾಡಲಿ ನಡೆದಿದೆ. ಮಡಿಕೇರಿ ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಸಿಕೆ ಬಸವರಾಜ, ಹಿರಿಯ ಸಿವಿಲ್ ನ್ಯಾಯಾಧೀಶರು, ಹಾಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭ, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಒ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಅಪರ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗ ಮುಖ್ಯಪಟ್ಟವು ಈ ಸಂದರ್ಭದಲ್ಲಿ ಹಾಜರಿದ್ದವೆ. ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಶುರು ಆಗಿದ್ದು ಸಾರ್ವಜನಿಕರ ಸುರಕ್ಷತೆಯನ್ನ ಹಾಗೆ ಆಸ್ತಿಪಾಸ್ತಿಗಳ ರಕ್ಷಣೆಯನ್ನ ಹಿತದೃಷ್ಟಿಯಿಂದ ಮರಳುಗಾರಿಕೆ, ಮರದ ದಿಮ್ಮಿಗಳನ್ನ ಸಾಕ್ಸೋದು ಮತ್ತೆ ಇತರ ಸಾಗಾಣಿಕೆನ ಜಿಲ್ಲೆಯಲ್ಲಿಡೀ ಮಳೆಗಾಲ ಶುರು ಆದ್ದರಿಂದ ಆಕೆರೆಯಾಗುವವರೆಗೆ ತಡೆಹಿಡಿಯಲಾಟು. ಎಲ್ಲ ತರಹದ ಮರದ ದಿಮ್ಮಿ, ಮರಳು ತಕೊಂಡು ಹೋಗುವ ವಾಹನಗಳ ನೋಂದಣಿ ತೂಕ 18.5 ಸಾವಿರ ಕೆಜಿಗಿಂತ ಜಾಸ್ತಿ ತೂಕದ ಸಾಗಣೆ ಮಾಡುವ ವಾಹನಗಳಿಗೆ ಓಡಾಡಿಕೆ ಅವಕಾಶ ಇರುತ್ತಲೆ. ತಪ್ಪಿರೆ ಕಾನೂನು ಕ್ರಮ ತಕಣಲಾದ ಅಂತ ಜಿಲ್ಲಾ ದಂಡಾಧಿಕಾರಿ ಮತ್ತು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರಾದ ಎಸ್ಟಿ ಸೋಮಶೇಖರ್ ರೌತ್ ತಿಳಿಸೇಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಕುದುರೆಪಾಯ ಚೆಂಬು ಗ್ರಾಮದ ಉಳುವಾರು ಸಣ್ಣಮನೆ ಶ್ರೀ ರಾಮಚಂದ್ರ, ಶ್ರೀಮತಿ ಪುಷ್ಪವತಿ, ಮಕ್ಕ ಮನು, ಧನು, ಸೊಸೆ ಮೇಘನ, ಪಿಳ್ಳಿ ಆರಾಧ್ಯ.
2: ನಿಧಾನ ಸುದ್ದಿ. ಮೂಲತಃ ಬಲ್ಲಮ್ಮ ಒಟ್ಟಿಕಾರಳಾನ ಇಕ್ಕ ಬೆಂಗಳೂರು ಬನಶಂಕರ್ಲಿ ವಾಸವುಳ್ಳ ನುಚ್ಚುಮಣಿ ಅಂಡಪ್ಪೌತಿ ನಂಜಮ್ಮ ಎಂಗಡಪಣ್ಣು ಈಶ್ವರಿ ಟೈನಿ ಅಯ್ಯಂಗ ಇಂದು ಮಂಜಡ 12.5 ಗಂಟೆಗೆ ಮರಣಪಟ್ಟಿತು. 64 ಬೈತರ ನುಚ್ಚುಮಣಿ ಅಂಡ ಈಶ್ವರಿ ಟೈನಿ ಅಯ್ಯಂಗಡ ಅಯ್ಯಂಗಳ ತಾಮನೆ ನಾಳೆ ಅಂಡ ಈಯಂಗಡ ಆಕೇರಿ ಕಾರ್ಯ ನಾಳೆ 24 ಗಂಟೆಗೆ ಬನಶಂಕರಿ ಕ್ರಿಮಿಟೋರಿಯಂಲು ನಡಪ ಅಂದು ಮೋವು ಕಿರಣ್ ಕುಟ್ಟಯ್ಯ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
6: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
7: ಸಿಜೆ ಬಿಲ್ಡ್ವೇರ್ ಬೈಲುಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
8: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3-15 ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
10: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್,
9: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.

0: ಜಸ್ಟ್ ಟ್ರಿಪಲ್ ಎನ್ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
4: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ಗಳು, ಪ್ರತಿ ಬುಕಿಂಗ್ಗೆ ಗಿಫ್ಟ್ ಫ್ರೀ, 1,00,000 ರೂಪಾಯಿ

0: ಐ ಮೌಲ್ಯದ ಖರೀದಿಗೆ ಟೂ ಡೋರ್ ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
3: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
4: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಳೆಗಾಲ ಇದಕ್ಕೆ ಶುರುವಾಯಿತು. ಮಿನ್ಯತ್ರ ದಿನತ್ ಅಧ್ಯಯನ ಮಳೆ ಆಪ ಸಾಧ್ಯತೆ ಉಳ್ಳಾನಗುಂಡ್ ಕುಡಿಪ ನೀರರ ಗುಣಮಟ್ಟತ್ನ ಕಾಲಕಾಲಕ್ಕೆ ಪರೀಕ್ಷೆ ಮಾಡಿತು. ಸಾರ್ವಜನಿಕಂಗಕ್ಕೆ ಶುದ್ಧ ಕುಡಿಪ ನೀರು ಕೊಡಪಕ್ಕೆ ಮೇನತ್ತು ವಹಿಸುವನಕ್ಕೆ ಶಾಸಕ ಡಾಕ್ಟರ್ ಮಂಥರಗೌಡ ಅಣ್ಣಿಚಿ. ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿರ ತಾಲೂಕು ಮಟ್ಟದ ಅಧಿಕಾರಿಯಾಡು ಕೂಡ ಮಡಿಕೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಕಾರ್ಯಪಡೆ ಸಮಿತಿ ಸಭೆ ನಡೆಸಿದ ಶಾಸಕಂಗ ಮಳೆಗಾಲದ ಸಾಂಕ್ರಾಮಿಕ ಕಾಯಿಲೆ ಪಬ್ಬತನಕ್ಕೆ ಎಚ್ಚರಡ್ತೋದಲ್ಲತೆ ಮನರಕ ಅರ ಒತ್ತು ಕೊಡ್ಕೊಂಡು ಒಂದು ಅಣ್ಣಿತು. ಮಳೆ ನುಂಡು ಎದೆ ತರತರ ತೊಂದರೆ ಆಗತನಕ್ಕೆ ನೋಟಿಕ್ ಅವಶ್ಯ ಮುನ್ನೆಚ್ಚರಿಕೆ ಕ್ರಮ ಹೊರತೋದಲ್ಲತೆ ಕಷ್ಟಕ್ಕೆ ಗಣಜಯಕ್ಕೆ ತೊಡಕೆ ಸ್ಪಂದನೆ ಕೊಡ್ಕೊಂಡು ಒಂದು ತಾಕೀತು ಮಾಡಿಚಿ. ಸಭೆಯಲ್ಲಿ ಕೂಡಿಯಾಡಿ ತಿಂಜ ಮುಖ್ಯ ಪಟ್ಟ ಉತ್ತಕ್ಕೆ ಬಂದಿತ್ತು ತಂಗಡ ಕಚೇರಿ ವ್ಯಾಪ್ತಿಗೆ ಬಪ್ಪ ಜಾಗತರ್ತನ ಮುನ್ನೆಚ್ಚರಿಕೆ ಕ್ರಮ ಹತ್ರ ಮಾಹಿತಿನ ಕೊಡ್ತತ್ತು. ಮಡಿಕೇರಿಯ ಜಿಲ್ಲಾ ಸಹಕಾರ ತರಬೇತಿ ಸಂಸ್ಥೆಯ ವಸತಿ ನಿಲಯತ್ತು ನೆಲೆ ನಿಂತಿತ್ತುಳ್ಳ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ NDRF ಅಧಿಕಾರಿಯ ಪಿಂಜ ಸಿಬ್ಬಂದಿಯಾಳ ಜಿಲ್ಲಾಧಿಕಾರಿ ಸೋಮಶೇಖರ್ ಇಂದು ಖುದ್ದು ಪೋಯ್ತು ಕಂಡಿತು ಅವಶ್ಯ ಮಾಹಿತಿ ಪಡೆದನತ್ತು. ಜಿಲ್ಲೆಯ ಸೂಕ್ಷ್ಮ ಕೂಡನಕ್ಕೆ ಪೊಳೆ ಮರಿಯುವ ಪ್ರದೇಶದ ಆಪನತ್ತ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಿಡುವಕ್ಕೆ ಬಂದಿತ್ತುಳ್ಳ ಬೆಂಗಳೂರು ರೀಜನಲ್ ರೆಸ್ಪಾನ್ಸ್ ಸೆಂಟರ್ RRC ಪತ್ತನೆ ಬೆಟಾಲಿಯನ್ ಇನ್ಸ್ಪೆಕ್ಟರ್ ರಾಮ್ ಭಜ್ ಮುಂದಾಳತನತ್ರ NDRF ತಂಡತ್ತು ಬಾರೆ ಬಾರೆ ರಾಜ್ಯತ್ರ 30 ಸಿಬ್ಬಂದಿಯ ಉಂಡು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ ಕೂಡುನನಕ್ಕೆ ಬಾರೆ ಬಾರೆ ಇಲಾಖೆ ಪಿಂಜ ಸಂಘ ಸಂಸ್ಥೆಯ ಕೂಡು ಕೂಟತ್ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ನಾಳನ ಇದೇ 12 ಪೊಲಕ 10 ಜಿಲ್ಲಾ ಪಂಚಾಯತ್ ಸಭಾಬಾಡಲು ಕೈಪ. ಮಡಿಕೇರಿ ಕೌಟುಂಬಿಕ ನ್ಯಾಯಾಲಯತ್ರ ಪ್ರಧಾನ ನ್ಯಾಯಾಧೀಶಗಳನ್ನ ಸಿಕೆ ಬಸವರಾಜ್ ಉದ್ಘಾಟನೆ ಮಾಡುವ ಕಾರ್ಯಕ್ರಮತ್ರ ಕೊರುವ ಕಾರ್ಯಕ್ರಮ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿರ ಅಧ್ಯಕ್ಷಗಳು ಅನ್ನ ಜಿಲ್ಲಾಧಿಕಾರಿ ಸೋಮಶೇಖರ್ ವಹಿಸುವ ಖನಪಟ್ಟವು ಕೂಡಿಯಾಡುವ ಕಾರ್ಯಕ್ರಮತ್ ಬಾಲ್ಯಾವಸ್ಥೆಯ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕ ಕಾಯ್ದೆ ವಿಷಯ ಕೊತ್ತನಕ್ಕೆ ವಕೀಲಗಳನ್ನ ಯಲ್ಲದಾಳು ಮನೋಜ್ ಬೋಪಯ್ಯ ತಕ್ಕ ಬರೆಯುವ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ನಾಳನ ವಿರಜಪೇಟೆ ಕಾವೇರಿ ಪದವಿ ಪೂರ್ವ ಕಾಲೇಜಲ್ಲಿ ಇಂದು ಅರ್ಥೋಡೆ ಕೈಚಿತು. ಸಂಪನ್ಮೂಲ ವ್ಯಕ್ತಿಯಾಯಿತು ಕೂಡಿಯಾಡಿನ ವಿರಜಪೇಟೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ರ ಉಪನಿರೀಕ್ಷಕಗಳನ್ನ ಲತ್ತ ಅಮಲು ವಸ್ತುನ ಬಳಸುವನುಂಡು ತಡೀಪಿಂಜ ಮನಸ್ಸರ ಮೇಲೆ ಆಪ ಕಟ್ಟ ಪರಿಣಾಮ ಕೂಡನಕ್ಕೆ ಅದನ್ನು ತರ್ಪಕ್ಕೆ ಸ್ಕೂಲ್ ಪಿಂಜ ಕಾಲೇಜಲ್ಲಿ ನಡೆತಿಯನ್ನುಳ್ಳ ಅರಿವಿಕೆ ಕಾರ್ಯಕ್ರಮತ್ರ ಮಾಹಿತಿನ ಮಕ್ಕಕ್ಕೆ ಕೊಡ್ತತ್ತು. ಕಾಲೇಜಿನ ಪ್ರಿನ್ಸಿಪಲ್ ಮಂಜೋಡ ಪದ್ಮ ಆಂಡ್ ಕೊರವು ಕಾರ್ಯಕ್ರಮದ ಕಾರ್ಯಕ್ರಮತ್ ರಾಷ್ಟ್ರೀಯ ಸೇವಾ ಯೋಜನಾ ಘಟಕತ್ರ ಕಾರ್ಯಕ್ರಮ ಅಧಿಕಾರಿ ಅಮ್ಮಂಡ ಅನುಪಮ ತಿಮ್ಮಯ್ಯ ಕೂಡನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್ತು. ವಿರಾಜಪೇಟೆ ಅರಣ್ಯ ವಲಯ ಕಡಂಗನ ಕಣ್ಣಂಗಾಲ, ಹಾಲುಗುಂದ, ಬೈರಂಬಾಡ, ಪುಲಿಯೇರಿ, ಇಂಜಿಲಗೇರಿ, ಗುಹ್ಯಾ, ಸಿದ್ದಾಪುರ, ಕರಡಿಗೋಡು, ಅಮ್ಮತ್ತಿ, ಯದೂರು, ಹಚ್ಚಿನಾಡು, ಚಂಬೆಬೆಳ್ಳೂರು ಪಿಂಜ ಕಾರ್ಮಾಡ ಗ್ರಾಮದ ಕೂಡಿಯಡ ಕಾಡಾನೆಯಾಳ ಕಾಡುಕು ದೌತುವ ಕಾರ್ಯಾಚರಣೆಯನ್ನ ಇಲಾಖೆಯ ಆದನದಲ್ಲಿ ನಾಳೆ ಪಿಂಜ ಮತ್ತೆ 11 ನಡೆತುವ. ತೋಟಪಣಿಕಾರ, ಸ್ಕೂಲು ಕಾಲೇಜು ಮಕ್ಕ, ಗ್ರಾಮಸ್ಥಂಗ ಈ ನೇರತೆ ಎಚ್ಚರತ್ತು ಇಂಜಂಡ್ ಕಾರ್ಯಾಚರಣೆಗೆ ಸಹಕಾರ ಕೊಡಪನೆಗೆ ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿ ಕೇಟಂಡಿತು. ಪುಣ್ಯಕ್ಷೇತ್ರ ತಲಕಾವೇರಿಯಲ್ಲಿ ಮನಾರ ಕಾರ್ಯ ನಡೆತುವಂಡ ಮಾರಿಪತ್ ಇದೇ 11 ಮಜ್ಜಣ ದಂಡಗಂಟೆರ ಮೀದ ಭಕ್ತಂಗಕ್ಕೆ ಪಿಂಜ ಸಾರ್ವಜನಿಕಂಗಕ್ಕೆ ತಿರಿಕೆ ಪ್ರವೇಶ ಇಪ್ಪುಲ ಎಂದು ತಿರಿಕೆರ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಅರಿಚಿಟಿತು. ಭಾರತೀಯ ನೌಕಾಪಡೆರ ನೇವಲ್ ಓರಿಯೆಂಟೇಷನ್ ಕೋರ್ಸ್ನ ತೀತ ಮುಂಡ್ಯೊಳಂಡ ಸೋನಲ್ ಸಬ್ ಲೆಫ್ಟಿನೆಂಟ್ ಆಯ್ತು ನೇಮಕ ಆಯಿತು. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದ ಸೋನಲ್ ಮುಂಡ್ಯೊಳಂಡ ದೇವಿ ಚಂಗಪ್ಪ ಮಾಲಾ ಮಾಚಮ್ಮ ದಂಪತಿರ ಮೋವ. ಕೊಡಗು ಅಂಚೆ ವಿಭಾಗ ಹತ್ರ ಆದನಲ್ಲಿ ನಡೆತುವಂತ ಪಿಂಚಣಿ ಅದಾಲತ್ ಇದೇ 15 ಮಜ್ಜನ ದಂಡಗಂಟೆಗೆ ಮಡಿಕೇರಿ ಅಶೋಕಪುರತೋಳ ಕೊಡಗು ಅಂಚೆ ವಿಭಾಗ ಹತ್ರ ವಿಭಾಗೀಯ ಕಚೇರಿಯಲ್ಲಿ ನಡಪ. ಕೊಡಗು ಅಂಚೆ ವಿಭಾಗ ಹತ್ರ ಪೋಸ್ಟಲ್ ಪಿಂಚಣಿಗೆ ಸಂಬಂಧಪಟ್ಟನಿಗೆ ಎಲ್ಲಾ ತರತರ ತೊಂದರೆ ತಾಪತ್ರತನ ಚರ್ಚೆ ಮಾಡುವ ಈ ಸಭೆಯಲ್ಲಿ ಕೂಡಿಯಾಡುವ ಕಿರಾದೆ ಉಳ್ಳವು ತಂಗಡ ಅಹವಾಲ್ನ ನಾಳೆ ರೊಳೆಯ ಕಚೇರಿಗೆ ಎತ್ತುವನಿಕೆ ಹೆಚ್ಚಿತು. ಈ ಸಭೆಯಲ್ಲಿ ಕೂಡಿಯಾಡುವನಿಕೆ ಅಂಚೆ ವಿಭಾಗ ಹತ್ರ ಅಂಚೆ ಅಧೀಕ್ಷಕಂಗ ಅರಿಚಿಟಿತು. ಜಿಲ್ಲೆಯಲ್ಲಿ ಮಳೆಗಾಲದ ಸಂದರ್ಭ ಸಾರ್ವಜನಿಕ ಆಸ್ತಿಪಾಸ್ತಿರ ಕೂಟಕ್ಕೆ ಅಂಡ ಸುರಕ್ಷತೆಗೆ ಆದ್ಯತೆ ಕೊಡುವ ಉದ್ದೇಶತ್ತು ನಾಳೆಯಿಂದ ಜಾರಿಗೆ ಬಪ್ಪನಿಗೆ ಒಂದು ತಿಂಗ ಅಣ್ಣಕ್ಕ ಜುಲೈ ಒಂಬದಂಗೆತನೆ ಮಣಪಿನ ಮರ ಕಡತುವ ವಾಹನ ಕೂಡದನಿಕೆ ಬುಲೆಟ್ ಟ್ಯಾಂಕರ್, ಶಿಪ್ ಕಾರ್ಗೋ ಕಂಟೈನರ್ಸ್, ಲಾಂಗ್ ಚಾಸಿಸ್ ವಾಹನ ಜಿಲ್ಲೆಯಲ್ಲಿ ಓಡಿ ಕಳಿಪನ್ನು ನಿಷೇಧ ಮಾಡಿತು. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರತ್ರ ಅಧ್ಯಕ್ಷಗಳು ಜಿಲ್ಲಾ ದಂಡಾಧಿಕಾರಿಯೂ ಆನ ಜಿಲ್ಲಾಧಿಕಾರಿ ಸೋಮಶೇಖರ್ ಆದೇಶ ಮಾಡಿತು. ಆದೇಶ ಉಲ್ಲಂಘನೆ ಮಾಡುವಂತ ತಂಡ ವಿರುದ್ಧ ಕಾನೂನು ಕೊತ್ತನಿಕೆ ಕ್ರಮ ಹೊರತವದಾಯಿತು ಅವು ಅರಿಚಿಟಿತು. ರಾಜ್ಯತ್ರ ಎಲ್ಲ ಸರ್ಕಾರಿ ಅನುದಾನಿತ ಸಂಸ್ಥೆಯ ನಿಗಮ ಮಂಡಳಿ ಸ್ವಾಯತ್ತ ಸಂಸ್ಥೆಯ ಪಿಂಜ ವಿಶ್ವವಿದ್ಯಾಲಯತ್ರ ಅಧಿಕಾರಿಯ ಪಿಂಜ ಸಿಬ್ಬಂದಿಯ ತಿಂಗತ್ರ ಆದ್ಯ ಚನಿಯಾಚೆ ಖಾದಿ ಬಟ್ಟೆನ ಉಡುಣೊಂದು ಸರ್ಕಾರತ್ರ ಮುಖ್ಯ ಕಾರ್ಯದರ್ಶಿ ಇಕ್ಕಕಲೆ ಪೊರಡಚಿಟ್ಟ ಆದೇಶಕ್ಕೂ ಒತ್ತನಕ್ಕೆ ಪೊನ್ನಂಪೇಟೆ ಪಿಂಜ ವಿರಾಜಪೇಟೆ ತಾಲೂಕು ಕಾರಕ್ಕೆ ಅನುಕೂಲ ಮಾಡಿ ಕೊಡಬೇಕಾಯಿತು. ಇದೇ 16 ಪಿಂಜ 14 ಪೊಲಕ್ಕೆ 9:30 20:00 ತನಕ ಖಾದಿ ಮಳಿಗೆಯನ್ನು ವಿರಾಜಪೇಟೆಯ ಟೀಚರ್ಸ್ ಸೊಸೈಟಿ ಸಭಾಬಾಡಿಯಲ್ಲಿ ಏರ್ಪಾಡು ಮಾಡಿತ್ತು ಎಂದು ಕರ್ನಾಟಕ ರಾಜ್ಯ ಖಾದಿ ಪಿಂಜ ಗ್ರಾಮೋದ್ಯೋಗ ಮಂಡಳಿಯ ಕೊಡಗು ಜಿಲ್ಲೆಯ ಅಭಿವೃದ್ಧಿ ಅಧಿಕಾರಿ ಸುಧಾಮ ಅರಿಚಿಟಿತು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆಯ ಅಧಿಕಾರಿಯ ಕರ್ನಾಟಕ

0: ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಪುಕಾರು ಅರ್ಜಿನ ಕೊಡ್ತಿತ್ತು. ನೋಟರಿಂಜ್ ಅಫಿಡವಿಟ್ ಮಾಡಿಸಿಟ್ಟ ಅರ್ಜಿನ ಸ್ವೀಕಾರ ಮಾಡುವ ಅಭಿಯಾನತನ ನಾಳೆ ಫಲಕ 11 ಗಂಟೆಯಿಂದ ಮಜಾನ 1 ಗಂಟೆಗತ್ತನೆ ಸೋಮರಪೇಟೆ ತಾಲೂಕು ಕಚೇರಿ ಸಭಾಬಾಡಿಯಲ್ಲಿ ನಡೆತುವ. ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸ ಮಾಡಿಕೊಡಪಕ್ಕೆ ತಡ ಮಾಡುವ ಕೂಡನಿಗೆ ಬಾರಿ ಬಾರಿ ಕಾರಣ ಅಣ್ಣಿ ಎಂದು ತೊಂದರೆ ಕೊಡುವಂತಹ ಅಧಿಕಾರಿ ಪಂಜ ಸಿಬ್ಬಂದಿಯ ವಿರುದ್ಧ ಸಾರ್ವಜನಿಕ ನಿರ್ಕಮಾಡಿದ ಅರ್ಜಿಲು ಪುಕಾರು ಕೊಡ್ತಿತ್ತು. ಅಭಿಯಾನತರ ಪ್ರಯೋಜನ ಪಡೆದವನಿಗೆ ಕರ್ನಾಟಕ ಲೋಕಾಯುಕ್ತರ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತ್ತು. ಇಲ್ಲಿಗೆ ಬೈಟಿತರ ಸುದ್ದಿ ಸಮಾಚಾರ ತಂದಿತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
3: ಆಕಾಶವಾಣಿಯು ಮಡಿಕೇರಿ ಕೇಂದ್ರವಿದು. ಸಮಯ 7:34. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ವಿನಿಮಯ, ಭೂ, ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕುವೈತ್ನ ಅಮೀರ್ ಶೇಖ್ ಮೆಶಾಲ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುತ್ತಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಉದ್ವಿಗ್ನತೆ ಹೆಚ್ಚುತ್ತಿರುವಂತಹ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಕುವೈತ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲಿನ ದಾಳಿಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸಲು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು, ಸಂವಾದ ಮತ್ತು ರಾಜತಾಂತ್ರಿಕತೆ ಮೂಲಕ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದರು. ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದ ನಿರಂತರ ಯೋಗಕ್ಷೇಮ ಮತ್ತು ಸುರಕ್ಷತೆಯ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿದ್ದಕ್ಕಾಗಿ ಅವರು ಕುವೈತ್ನ ಅಮೀರ್ಗೆ ಧನ್ಯವಾದ ಸಲ್ಲಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಮಯವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದಂತಹ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಲೆಬನಾನ್, ಇರಾನ್ ಮತ್ತು ಗಾಜಾದಲ್ಲಿ ಕದನ ವಿರಾಮಗಳನ್ನು ಸಂಪೂರ್ಣವಾಗಿ ಪಾಲಿಸುವಂತೆ ಆಂಟೋನಿಯೋ ಗುಟೆರೆಸ್ ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರವಾಗಿ ಸಂಚಾರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳಿಗೆ ಯಾವುದೇ ಮಿಲಿಟರಿ ಪರಿಹಾರವಿಲ್ಲ ಎಂದು ಪುನರುಚ್ಚರಿಸಿದ ಅವರು, ಸಂವಾದ ಮತ್ತು ಮಾತುಕತೆಗಳ ಮೂಲಕ ಮಾತ್ರ ಶಾಂತಿ ಸ್ಥಾಪನೆ ಸಾಧ್ಯ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅಭಿಪ್ರಾಯಪಟ್ಟಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30 ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಕುಂದುಕೊರತೆಗಳ ಕುರಿತು ಪ್ರತಿಭಟನೆಗಳನ್ನು ಮುನ್ನಡೆಸುತ್ತಿರುವಂತಹ ಪ್ರಮುಖ ನಾಗರಿಕ ಒಕ್ಕೂಟವಾದಂತಹ ಜಂಟಿ ಅವಾಮಿ ಕ್ರಿಯಾ ಸಮಿತಿಯನ್ನು ಅಧಿಕಾರಿಗಳು ನಿಷೇಧಿಸಿದ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ರಾವಲ್ಕೋಟ್ ಮತ್ತು ಮುಜಾಫರಾಬಾದ್ನಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಗಳ ನಂತರ ಸಂವಹನ ಕಡಿತಗೊಂಡ ನಡುವೆಯೂ ಮುಷ್ಕರ ಮುಂದುವರೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆ

0: ಗಳು ಮುಂದುವರೆದಿದ್ದು ನೂರಾರು ಪ್ರತಿಭಟನಾಕಾರರು ಬೀದಿಗೆ ಇಳಿದಿದ್ದಾರೆ. ಭೀಂಬರ್ ಮತ್ತು ಕೋಟ್ಲಿ ನಗರಗಳಲ್ಲಿ ಬಂದ್ ಮುಂದುವರೆದಿದ್ದರಿಂದ ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾನುವಾರ ರಾತ್ರಿ ನಡೆದ ಘರ್ಷಣೆಗಳು 7 ನಾಗರಿಕರನ್ನ ಬಲಿ ತೆಗೆದುಕೊಂಡ ನಂತರ ಇತ್ತೀಚಿನ ಬೆಳವಣಿಗೆ ಇದಾಗಿದೆ. ನಾಗರಿಕರ ಮೇಲೆ ಪಾಕಿಸ್ತಾನಿ ಅಧಿಕಾರಿಗಳು ನಡೆಸಿದ ಕಠಿಣ ಕ್ರಮಕ್ಕೆ ಜಾಗತಿಕ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆ ಸ್ಥಗಿತ, ಪ್ರತಿಭಟನಾಕಾರರ ಬಂಧನ ಮತ್ತು ಹೆಚ್ಚುತ್ತಿರುವ ಉದ್ವಿಗ್ನತೆಯ ವರದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಬ್ರಿಟನ್ ಸಂಸತ್ತಿನ 50 ಹೆಚ್ಚು ಸದಸ್ಯರು ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಎವೆಟ್ ಕೂಪರ್ ಅವರಿಗೆ ಪತ್ರ ಬರೆದಿದ್ದಾರೆ. ದೇಶಾದ್ಯಂತ ಜಲ ಸಂರಕ್ಷಣೆ ಮತ್ತು ಜಲಸಂಪನ್ಮೂಲ ನಿರ್ವಹಣೆಯನ್ನು ಬಲಪಡಿಸುವ ಜಲಶಕ್ತಿ ಸಚಿವಾಲಯ ಕೈಗೊಂಡಿರುವಂತಹ ವಿವಿಧ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಪರಿಶೀಲಿಸಿದರು. ಸಭೆಯಲ್ಲಿ ನದಿ ಜೋಡಣೆ ಯೋಜನೆಗಳಿಗೆ ತೆಗೆದುಕೊಳ್ಳುತ್ತಿರುವಂತಹ ಕ್ರಮಗಳು ಮತ್ತು ನಮಾಮಿ ಗಂಗೆ ಹಾಗೂ ಇತರ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಉಪರಾಷ್ಟಪತಿಯವರು ಮಾಹಿತಿಯನ್ನು ಪಡೆದುಕೊಂಡರು. ಸಮಗ್ರ ವಿಧಾನದ ಮೂಲಕ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ಮರುಪೂರಣವನ್ನು ಬಲಪಡಿಸಲು ಪ್ರಾರಂಭಿಸಲಾದ ಇಲಾಖೆಯ ಪ್ರಮುಖ ಉಪಕ್ರಮವಾದಂತಹ ಜಲ ಸಂಚಾಯ್ ಜನ್ಭಾಗಿದಾರಿ ಯೋಜನೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಡಾ ರಾಜ್ಭೂಷಣ್ ಚೌಧರಿ ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತದ ಭೂಗಡಿಗಳಲ್ಲಿ ಸರಕು ಸಾಗಾಣಾ ಪ್ರಕ್ರಿಯೆ ಮತ್ತು ಪ್ರಯಾಣಿಕರ ಸಂಚಾರವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಸುಗಮಗೊಳಿಸಲು ವಿನಿಮಯ ಎಂಬ ಭೂ ಬಂದರು ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಉದ್ಘಾಟನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಗಡಿ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ ಮತ್ತು ವ್ಯಾಪಾರವನ್ನು ಸುಲಲಿತಗೊಳಿಸಿ ಸಂಪರ್ಕ ಮತ್ತು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಭೂಬಂದರುಗಳು ಗಡಿ ಭದ್ರತೆಯನ್ನು ಹೆಚ್ಚಿಸಿ ವ್ಯಾಪಾರವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಕಾನೂನುಬಾಹಿರ ಅತಿಕ್ರಮಣ ಮತ್ತು ಅನಧಿಕೃತ ಚಟುವಟಿಕೆಗಳನ್ನು ತಡೆಗಟ್ಟಲು ಸಹಾಯ ಮಾಡಿವೆ ಎಂದು ಹೇಳಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ದಕ್ಷ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಗಡಿ ಭದ್ರತೆಯನ್ನು ಬಲಪಡಿಸಲು ಸರ್ಕಾರ ಬದ್ದವಾಗಿದೆ. ವಿನಿಮಯ ವೇದಿಕೆಯು ದೇಶದ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಭೂ ಬಂದರುಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಯು ಉತ್ತರ ಪ್ರದೇಶದಾದ್ಯಂತ ಇರುವ ರಕ್ಷಣಾ ಸಂಸ್ಥೆಗಳ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ವಿದ್ಯುತ್ ವೆಚ್ಚದಲ್ಲಿ ಗಣನೀಯ ಉಳಿತಾಯ ಮಾಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಶುದ್ಧ ಇಂಧನ, ಸುಸ್ಥಿರತೆ ಮತ್ತು ಸಾಂಪ್ರದಾಯಿಕ ಇಂಧನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಝೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ನಿತಿನ್ ಗಡ್ಕರಿ, 14 ಕಿಲೋಮೀಟರ್ ಉದ್ದದ ಈ ಸುರಂಗವು ಏಷ್ಯಾ ಮಾತ್ರವಲ್ಲದೆ ಭಾರತದ ಅತಿ ಉದ್ದದ ಸುರಂಗ ಮಾರ್ಗ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದ್ದಾರೆ. -4 ಕೊರೆಯುವ ಚಳಿಯಲ್ಲಿಯೇ ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಕೆಲಸ ಮಾಡಿರುವ ಪರಿಣಾಮವಾಗಿ ಇಂದು ಜಮ್ಮು ಕಾಶ್ಮೀರ ಐತಿಹಾಸಿಕ ದಾಖಲೆಯನ್ನು ಬರೆದಿದೆ. ಇದು ಕೇವಲ ಸುರಂಗ ಮಾರ್ಗ ಅಲ್ಲ, ಬದಲಿಗೆ ಭಾರತದ ಎಂಜಿನಿಯರಿಂಗ್ ಕೌಶಲ ಮತ್ತು ತಂತ್ರಜ್ಞಾನ ಕುಶಲತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಗಿಲ್ ಮತ್ತು ಲೇಹ್ ನಡುವಿನ 18,000 ಕೋಟಿ ಮೌಲ್ಯದ ಸುರಂಗ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಹೆಚ್ಚುವರಿಯಾಗಿ 230 ಕಿಲೋಮೀಟರ್ ಕಾರ್ಗಿಲ್ ಜನ್ಸ್ಕರ್ ರಸ್ತೆ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು 85% ಕೆಲಸ ಪೂರ್ಣಗೊಂಡಿದೆ. ಈ ಮಾರ್ಗವು 62 ಸೇತುಗಳ ನಿರ್ಮಾಣವನ್ನು ಒಳಗೊಂಡಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿಯೊಂದು ಹೊಸ ಜೀವವು ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು

0: ಸುರಕ್ಷಿತ ಆರೋಗ್ಯಕರ ಹಾಗೂ ಗೌರವಾನ್ವಿತ ಆರೈಕೆ ಹಕ್ಕನ್ನು ಹೊಂದಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ 10 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಕಳೆದ ದಶಕದಲ್ಲಿ ಈ ಉಪಕ್ರಮವು ಲಕ್ಷಾಂತರ ಗರ್ಭಿಣಿಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳವಳಿಯನ್ನಾಗಿ ಮಾಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಒಂದು ಯೋಜನೆಯಲ್ಲ, ಬದಲಾಗಿ ಪ್ರತಿಯೊಬ್ಬ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯಕ್ಕಾಗಿ ಸರ್ಕಾರದ ಬದ್ದತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ಲಕ್ಷಾಂತರ ತಾಯಿಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿರುವಂತಹ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21ರಂದು ನಡೆಯಲಿರುವಂತಹ ನೀಟ್ ಮರುಪರೀಕ್ಷಾ ಸಿದ್ದತೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಪ್ರಶ್ನೆ ಪತ್ರಿಕೆಗಳ ತಯಾರಿಕೆಯಿಂದ ಹಿಡಿದು ಮುಂದಿನ ಎಲ್ಲ ಪ್ರಕ್ರಿಯೆಗಳವರೆಗಿನ ಸಂಪೂರ್ಣ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿರುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಮತ್ತು ನ್ಯೂನತೆಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ ಭೂ ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಆಕಾಶವಾಣಿ ಮಡಿಕೇರಿ, ಅರೆ ಭಾಷೆ ಐಸಿರಿ.
3: ಕೇಳುಗ ಬಾಂಧವಕ್ಕೆಲ್ಲ ಇಂದಿನ ಅರೆಭಾಷೆ ಐಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊಡಗಿನ ಅರೆಭಾಷೆ ಗೌಡ ಜನಾಂಗದ ಐನ್ಮನೆ ಜೀವನ ಪದ್ಧತಿ, ಈ ಬಗ್ಗೆ ಮಾತಾಡುವೆ ಕಡ್ಲೆರ ತುಳಸಿ ಮೋಹನ್.
4: ಕೊಡಗನ ಐನ್ಮನೆಗ ವಿಶಿಷ್ಟ ವಾಸ್ತುರೂಪನ ಹೊಂದ್ಯಳು. ಕೊಡಗನ ಗೌಡ ಜನಾಂಗದ ಐನ್ಮನೆನ ವೈಭವೀಕೃತ ರೂಪವೇ ಹಾಲೇರಿ ಅರಸರ ಅರಮನೆತ್ತ ಹೇಳಕ್ಕ. ಹಂಗಾರೆ ಹಾಲೇರಿ ಅರಸರ ಅರಮನೆಗಳನ್ನೇ ನಮ್ಮ ಐನ್ಮನೆಗ ಹೋಲುವೇತ ಅರ್ಥ. ಮನುಷ್ಯ ಸಮಾಜಕ್ಕೆ ಒಂದು ಕುಟುಂಬನೇ ಮೂಲಾಧಾರ. ಪ್ರತಿಯೊಂದು ಪಂಗಡ, ವ್ಯಕ್ತಿ, ರೀತಿ ನೀತಿಗ, ಜೀವನದ ಎಲ್ಲಾ ವಿಚಾರಗ ಹುಟ್ಟಿರುವುದು ಕುಟುಂಬಂದನೆ. ಕೊಡಗು ಗೌಡ ಕುಟುಂಬ ವ್ಯವಸ್ಥೆ ಪಿತೃಪ್ರಧಾನ ಆಗಿಟ್ಟು. ಆದರೆ ಗೌಡರು ಸಬ್ಬಮ್ಮ, ಕೆಂಚಮ್ಮ, ಗಂಗಮ್ಮ ದೇವಿನ ಪೂಜಿಸೋದು ನೋಡ್ರೆ ಮಾತೃಪ್ರಧಾನವೋ ತೇಳಿ ಸಂಶಯನೂ ಆದೆ. ಆದರೆ ಈಗಿರುವ ಕುಟುಂಬಗ ಆರ್ಯ ಸಂಸ್ಕೃತಿಯಲ್ಲಿರುವ ಪಿತೃಪ್ರಧಾನ ಕುಟುಂಬದ ಸಾಲಿಗೆ ಸೇರಿರುವುದನ್ನ ಗುರುತಿಸಳು. ಒಂದು ಕುಟುಂಬದ ಎಲ್ಲಾ ಜನ ಒಂದೇ ಮನೆಯಲ್ಲಿ ಇದ್ದು ಒಂದೇ ಅಡಿಗೆನ ಒಟ್ಟಾಗಿ ಊಟ ಮಾಡುವ, ವಾಸ ಮಾಡುವ ಮನೆಗೆ ಐನ ಮನೆ, ದೊಡ್ಡ ಮನೆ, ಮೂಲ ಮನೆ, ಅಯ್ಯನ ಮನೆ, ತರವಾಡು ಮನೆ, ಹಿಂಗೆಲ್ಲ ಪ್ರಾಂತ್ಯವಾರು ಭಾಷೆಗಳಲ್ಲಿ ಹೇಳುವೆ. ಇತ್ತೀಚೆಗೆ ಅವಿಭಕ್ತ ಕುಟುಂಬಗ ಕವಲುಗಳಾಗಿ ಒಡೆದು ಸದಸ್ಯರ ಸಂಖ್ಯೆ, ಆಸ್ತಿ ಪಾಲಾಗಿ ಕೂಡು ಕುಟುಂಬಗ ಬೇರೆ ಬೇರೆಯಾಗಿ ಪರ ಊರುಗಳಲ್ಲಿ ನೆಲೆ ನಿಲ್ಲುದು ಅನಿವಾರ್ಯ ಆತ್. ಆದರೂ ಪ್ರತಿಯೊಂದು ಹಬ್ಬ ಹರಿದಿನ ದೈವ ದೇವರ ಆಚರಣೆಗೆ ಕುಟುಂಬದವು ಎಲ್ಲಿದ್ದರೂ ಬಂದು ಸೇರುವುದು ಐನ ಮನೆಗೆನೆ. ಐನ್ ಮನೆಗಳಿಗೆ ಅದರದ್ದೇ ಆದ ಹಿನ್ನೆಲೆ ಪರಂಪರೆಗ ಇದ್ದವೆ. ಐನ್ ಮನೆಗ ನೋಡಿಕೆ ಕೂಡ ಬೇರೆ ಮನೆಗಳಿಗಿಂತ ವಿಭಿನ್ನ ಆಗಿದ್ದವೆ. ಹೆಸರೇ ಹೇಳುವಂಗೆ ಐನ್ ಮನೆ ದೊಡ್ಡದಾಗಿದ್ದದೆ. ಎತ್ತರದ ಜಾಗೆಯಲ್ಲಿ ಸುತ್ತಲೂ ಗೋಡೆಯಾಗಿ ಮನೆ ಸುತ್ತು ಜಗಲು ಕಟ್ಟಿ ಮೂಡಕ್ಕೆ ಮೊಕ ಮಾಡಿ ಐನ್ ಮನೆ ನಿಂತಿದ್ದದೆ. ಮನೆಗೆ ಮೆಟ್ಟು ಹತ್ತಿದಂಗೆ ದೊಡ್ಡದಾದ ಕೈಯಾಲೆ. ಇಲ್ಲಿ ಬಂದ ನೆಂಟರಿಗೆ ಚೆಂಬುಲಿ ನೀರು ಕೊಟ್ಟು ಎಲೆ ಅಡಿಕೆ ಕೊಟ್ಟು ಸತ್ಕಾರ ಮಾಡುವೆ. ಕೈಯಾಲೆನ ಬಿಟ್ಟ ತೆಳ್ರೆ ಮೇಲ್ಚಾವಣಿನ ಹೊತ್ತು ನಿಂತಿರುವ ಗೋದೆ ಕಂಬಕ್ಕೆ ಹೊಂದಿಕೊಂಡಿರುವ ಚಿಂಟೆ ಮೇಲೆ ಬೆಂಚಿನಂಗೆ ಹಾಸಿರುವ ಮರಕ್ಕೆ ಐಮರಾತ ಹೇಳುವೆ. ಈ ಐಮರಲ್ಲಿ ಹೆಣ್ಮಕ್ಕ ಕೂರುವಂಗೆ ಇಲ್ಲೆ. ದೈವಾರಾಧನೆ ಮಾಡಕನ ದೇವರು ಇದರ ಮೇಲೆ ಕುದ್ದವೆ. ಅದು ಬಿಟ್ರೆ ಮನೆ ಹಿರಿಯರು, ಪಟ್ಟೆದಾರರು ಈ ಐಮರ ಮೇಲೆ ಕುದ್ದು ಕುಟುಂಬದ ವಿಚಾರಗಳನ್ನ

ಆಲಿಸಿ ತೀರ್ಪು ಕೊಟ್ಟವೆ. ಹೀಗಾಗಿ ಐಮರ ಒಂದು ತರಲಿ ನ್ಯಾಯಪೀಠನೂ ಹೌದು. ಕೈಯಾಲೆನ ಬಲ್ದ ಬದಿಲಿರುವ ಕಂಬಕ್ಕೆ ಕನ್ನಿ ಕಂಬ ಅಂತ ಹೇಳುವೆ. ಹಿಂದೆಲ್ಲ ಮನೆಯಿಂದ ಯಜಮಾನ ಹೊರಗಿನ ಕೆಲಸಕ್ಕೆತ್ತ ಹೋಕನ ಯಜಮಾನಿ ಕನ್ನಿ ಕಂಬಕ್ಕೆ ನಿಂತು ಅವು ಕಣ್ಣಿಗೆ ಕಾಣದಾಕೆ ಮುಟ್ಟ ನೋಡಿ ಕಳಿಸಿಕೊಡ್ತಿದ್ದು. ಹಂಗೆ ಮನೆಗೆ ಬಾಕನ ಕೂಡ ಅಲ್ಲೇ ನಿಂತು ಪಾರ ಕಾಯ್ತಿದ್ದು ಗಡ. ಕೈಯಾಲೆಲಿ ಒಂದು ತೂಗುದೀಪ, ಜೊತೆಗೆ ಮರಂದ ಕೆತ್ತಿರುವ ಒಂದು ತೂಗು ಡಬ್ಬ, ಅದರಲ್ಲಿ ಭಸ್ಮ ಇದ್ದದೆ. ಮನೆಯಲ್ಲಿರುವ ಗಂಡು ಜನ ಎಲ್ಲಿಯಾರು ಹೊರಗೆ ಹೋಗನ ಈ ಭಸ್ಮನ ಹಣೆಗೆ ಇಸಿಕೊಂಡೇ ಹೋದವೆ. ಇನ್ನು ಕೈಯಾಲೆನ ಕನ್ನಿ ಕಂಬ ಇಸುಕನ ಅದರ ಅಡಿಲಿ ಚಿನ್ನ ಇಸುತ್ತಿದ್ದೋ ಅಂತ ಹೇಳುವೆ. ಎಲ್ಲ ಕಷ್ಟ ಸುಖದ ಕಾರ್ಯಗ ಈ ಕಂಬದ ಒತ್ತಾಗಿಯೇ ನಡೆದವೆಲ್ಲ ಅದಕ್ಕೇ ಇರೋಕ್ಕು. ಮದುವೆ ಶಾಸ್ತ್ರದಲ್ಲಿ ಸುರುಗೆ ನೆಂಟರು ಬಂದು ಮಾತುಕತೆ ನಡೆಸೋದು ಇಲ್ಲೇ. ಚಪ್ಪರದ ದಿನ ಎಣ್ಣೆ ಶಾಸ್ತ್ರಕ್ಕೆ ಮುಂದೆ ಮದುಮಕ್ಕಳಿಗೆ ಸೋದರ ಮಾವ ಕಾಸ್ತಾಳಿ ಕಟ್ಟೋದು ಕೂಡ ಇದೇ ಕೈಯಾಲೆಲಿ. ಆದರೆ ಇತ್ತೀಚೆಗೆ ಜನ ಬಾಡೆಲಿ ಕೂಡ ಈ ಕಾರ್ಯನ ಮಾಡಿಕೊಂಡವೆ. ಕೈಯಾಲೆಂದ ಒಂದು ಬಾಗಿಲು ದಾಟಿ ಒಳಗೆ ಹೋದರೆ ಸಿಕ್ಕುವ ದೊಡ್ಡ ಕೊಂಬರೆಗೆ ಬಾಡೆ ಅಂತ ಹೇಳುವೆ. ಬಾಡೆ ಮನೆಯ ಮುಖ್ಯ ಭಾಗ. ಇಲ್ಲಿ ಮನೆ ಹೆಣ್ಮಕ್ಕ ಎಲ್ಲ ಒಟ್ಟಿಗೆ ಕುದ್ದು ಮಾತಾಡುವ ಜಾಗೆ. ಬಾಡೆಗೆ ತಾಂಗಿಕೊಂಡಿರುವ ಗೋಡೆಯಲ್ಲಿ ಮೂಡಕ್ಕೆ ಮುಖ ಮಾಡಿ ಒಂದು ದೀಪ ಇದ್ದದೆ. ಇದೇ ನೆಲ್ಲಕ್ಕಿ ದೀಪ. ಮನೆಯಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಆಚರಣೆಗ ಈ ನೆಲ್ಲಕ್ಕಿ ದೀಪದ ಕೆಳಗೆನೇ ನಡೆದವೆ. ಒಂದು ಮದುವೆಯಲ್ಲಿ ನೆಲ್ಲಕ್ಕಿ ದೀಪದ ಕೆಳಗೆ ಗೋಡೆಯಲ್ಲಿ ಹಸೆ ಬರೆದರೆ ಇನ್ನೊಂದು ಮದುವೆಯಲ್ಲಿ ಮದುವೆ ಆಕೆ ಮುಟ್ಟ ಅದನ್ನು ತೆಗೆಯಕ್ಕೆ ಬತ್ತು. ಮತ್ತೆ ಹೊಸ ಹಸೆ ಬರೆಯೋದು ಸಂಪ್ರದಾಯ. ಬಾಡೆಯಲ್ಲಿರುವ ನೆಲ್ಲಕ್ಕಿ ದೀಪ ಮತ್ತೆ ಕೈಯಾಲೆಲ್ಲಿರುವ ದೀಪಕ್ಕೆ ಕುಟುಂಬದ ಪ್ರತಿ ಭಾಗದವು ತಮ್ಮ ಪಾಲು ನಂಗೆ ಹೊತ್ತಾರೆ ಹಿಂಬತ್ತು ಮನೆ ಗುಡಿಸಿ ಮನಾರ ಮಾಡಿ ದೀಪ ಇಸೋಕು. ಇನ್ನು ಬಾಡೆಯಲ್ಲಿ ಬಲಭಾಗದ ಗೋಡೆಯಲ್ಲಿ ಒಂದು ಸಣ್ಣ ಕಿಟಕಿ ಇದ್ದದೆ. ಮನೆಯಲ್ಲಿರುವ ಹೆಣ್ಣಿಗೆ ಹೊಸ ನೆಂಟಸ್ಥಾನ ಆಕನ ಮದುವೆಯಲ್ಲಿ ತಾಳಿ ಕಟ್ಟಿಕೆ ಮುಟ್ಟ ಹೈದಾಗೂಡೆ ಒಬ್ಬರನ್ನೊಬ್ಬ ಮುಖ ನೋಡಿಕಿಲ್ಲೆ. ತಂದು ಬೆಂದು ಹೇಳಿ ಕೇಳಿ ಮನೆಗೆ ಬಾಕನ ಕೈಯಾಲೆಲಿ ನೇತು ಹಾಕಿರುವ ಹಿರಿಯರ ಚಿತ್ರಪಟಗಳಿಂದ ಕುಟುಂಬದ ಹಿನ್ನೆಲೆ ಲಾಯ್ಕಲಿ ಅರ್ಥ ಆತಿತ್ತು. ಮನೆವು ಹಿರಿಯವು ಒಪ್ಪಿರೆ ಆ ನೆಂಟಸ್ಥಾನ ಆದಂಗೆ. ಮತ್ತೆ ಎರಡು ಮಾತಿಲ್ಲೆ. ಆಗ ಗೂಡೆ ಹೈದನ ನೋಡಕೂತಾದರೆ ಈ ಸಣ್ಣ ಕಿಟಕಿಲಿ ಇಣುಕಿ ನೋಡಿಕೊಂತಿತ್ತು. ಬಾಡೆನ ನಾಲ್ಕು ಬದಿಗೂ ಕೊಂಬರೆಗ ಇದ್ದವೆ. ಕೊಂಬರೆ ತೇಳ್ರೆ ಕೋಣೆ. ಇದರಲ್ಲಿ ಒಂದೊಂದು ಸಂಸಾರ ಮಾಡಿವೆ. ಬಟ್ಟೆ ಬರಿ ಮಡಗಿಕೆ, ಗೋಡೆ ಪೆಟ್ಟಿಗೆ, ಎಣ್ಣೆ ಚರುಕು, ಕೋಂಬು ಚೀಪು, ಬೊಳಿಗೆ ದೀಪ ಇಸಿಕಣಿಕೆ, ದಾರಂದ ಇದ್ದದೆ. ಇದೆಲ್ಲ ಮರದ ಕೆತ್ತನೆಯೇ ಆಗಿದ್ದದೆ. ನಡುಬಾಡೆನ ಎಡಬದಿಲಿ ಉಂಬೊಳಗೆ ತೇಳ್ರೆ ಅಡಿಗೆ ಮನೆ ಇದ್ದದೆ. ಉಂಬೊಳಗೆ ಐನ ಮನೆಯಲ್ಲಿ ವಿಶೇಷ ಪಾತ್ರ ವಹಿಸಿದೆ. ಇದು ಕುಟುಂಬದ ಎಲ್ಲರ ಹಕ್ಕು. ಸಾಮಾನ್ಯವಾಗಿ ಗುರುಕಾರಣಿಗೆ ಇಸಿದು, ತೀರಿಕಂಡವ್ರನ್ನ 16ಕ್ಕೆ ಸೇರಿಸೋದು, ಇಂಥ ಕಾರ್ಯಗಳನ್ನ ಈ ಉಂಬೊಳಗೆಲೇ ಮಾಡಿವೆ. ಇಲ್ಲಿ ಸೌದೆ ಒಲೆ, ಅದಕ್ಕೆ ಚಪ್ಪರದಂಗೆ ಒಂದು ಮಂಟಪ ಇದ್ದದೆ. ಇದಕ್ಕೆ ಹೆಸರು ಬೆಸೆಗೇತ. ಯಾಗೋಳು ಒಲೆಗೆ ಬೆಂಕಿ ಹಾಕುವುದರಿಂದ ಬಿಸಿ ಹಂಗೆ ಹೊಗೆ ಇರುವ ಕಾರಣ ಬೆಸೆಗೆ ಮೇಲೆ ಮಡಗುವ ಯಾವ ವಸ್ತುಗಳು ಶೀತ ಹಿಡಿಯೋದುಲೆ ಕುಂಬಾದುಲೆ. ತೋಟಂದ ಕೊಯ್ದು ತಂದ ಹಣ್ಣು ಹಂಪಲು ಬಾಳೆಗೊನೆಗಳನ್ನ ಇಲ್ಲಿ ಇಸಿ ತಿಂದರೆ ಶೀತ ಆದುಲೆ. ಐನ್ ಮನೆಯಲ್ಲಿ ಒಳಮುಂದಿನ ಮನೆತ್ತ ಒಂದು ವಿಶೇಷ ವಿನ್ಯಾಸ ಉಟ್ಟು. ಇಲ್ಲಿ ಕೈಯಾಲೆಂದ ಬಾಡೆಗೆ ಸೇರಿದ ಮೇಲೆ ಮಧ್ಯಲ್ಲಿ ನಾಲ್ಕು ಸುತ್ತು ಐಮರ ಇದ್ದದೆ. ಅದರ ನಡುಲಿ ಕೆರೆ ಆಕಾರದ ಗುಂಡಿ, ಅಲ್ಲಿಗೆ ಮನೆ ಮಾಳಿಗೆಯಿಂದ ನೀರು ಬಿದ್ದದೆ. ಇಲ್ಲಿ ಕೂಡ ಒಂದು ಐಮರಲ್ಲಿ ಹೆಣ್ಮಕ್ಕಳಿಗೆ ಕೂರುವಂಗಿಲ್ಲ. ದೇವರು ಮತ್ತೆ ಹಿರಿಯವು ಕುದ್ದವೆ. ಕೆಲವು ಮನೆಗಳಲ್ಲಿ ಅಚಾತುರ್ಯ ಆಗದಂಗೆ ಐಮರಕ್ಕೆ ಅಡ್ಡಾಗಿ ಬೆಂಚಿನ ಇಸಿವೆ. ಐನ್ ಮನೆಗಳಲ್ಲಿ ಅಟ್ಟ ತೇಳ್ರೆ ಮಾಳಿಗೆ ಇದ್ದೇ ಇದ್ದದೆ. ಅಟ್ಟಕ್ಕೆ ಮರದ ಏಣಿ ಮಡಗಿದ್ದವೆ. ಅಟ್ಟ ಯಾಗೋಳು ಬೆಚ್ಚಂಗೆ ಇದ್ದದೆ. ಉಂಬೊಳಗಿನ ಬಿಸಿ ಹೊಗೆ ಇಲ್ಲಿ ತುಂಬಿದ್ದದೆ. ಬೆಳೆದ ಭತ್ತನ ವರ್ಷದ ಊಟಕ್ಕಾಗಿ ಬೆತ್ತ ಇಲ್ಲರೆ ವಾಟೆ ಬೆದರಿಂದ ನೈದ ಕಡಿಕೆಯಲ್ಲಿ ಲಾಯ್ಕಲ್ಲಿ ಸೆಗಣಿ ಸಾರಿಸಿ ಸುತ್ತು ಸುತ್ತಿ ಸಿಲಿಂಡರ್ ಆಕಾರಲ್ಲಿ ಕಟ್ಟಿ ಅದರಲ್ಲಿ ಭತ್ತನ ತುಂಬಿಸಿ ಇಸುವೆ. ಇದು ವರ್ಷ ಕಳೆದರೂ ಹಾಳಾಕಿಲ್ಲೆ. ಇನ್ನು ಕೆಲವು ಮನೆಗಳಲ್ಲಿ ಮರಂದ ಮಾಡ್ದ ಪತ್ತಾಯ ಇದ್ದದೆ. ಇದರಲ್ಲೂ ಭತ್ತನ ತುಂಬಿಸಿ ಇಸುವೆ. ವೆಂಕಟರಮಣ ಸ್ವಾಮಿನ ಮುಡುಪು ಅಟ್ಟಲ್ಲೇ ಇದ್ದದೆ. ಬಿಟ್ಟಕ್ಕೆ ಕಟ್ಟಿ ತೂಗಿಸಿವೆ. ಹಂಗೆ ಹಬ್ಬ ಹರಿಸೇವೆಗೆ ಕಡಿಯುವ ಬಾಳೆಗೊನೆ, ಕದರು ತೆಗೆಯುವ ಗುತ್ತಿನ ಕೂಡ ಅಟ್ಟಲ್ಲೇ ಇಸಿವೆ. ಹಂಗಾಗಿ ಮದುಮಕ್ಕ, ಎಣ್ಣೆ ಶಾಸ್ತ್ರ, ಗಂಗೆ ಪೂಜೆ ಆದ ಮೇಲೆ ವಾಟೆ ಗುತ್ತಿಲಿ ಕಾಸು, ಒಳ್ಳೆ ಮೆಣಸು, ಅಕ್ಕಿ, ಮಾವಿನ ಸೊಪ್ಪು ಸೇರಿಸಿ ಕಟ್ಟಿದ ಹರಕೆ ಹಣನ ಮೇಲುಪ್ಪುರಿಕೆಗೆ ಏರಿಸುವೆ ತೇಳಿ ಅಟ್ಟಕ್ಕೆ ತಗೊಂಡು ಹೋಗಿ ಇಸಿವೆ. ಇದನ್ನ ಶೃಂಗೇರಿ ಇಲ್ಲರೆ ತಿರುಪತಿಗೆ ಹೋಗನ ಒಪ್ಪಿಸುವೆ. ಸುರುಗೆ

0: ಐನು ಮನೆಗ ಹುಲ್ಲು ಹೊದಿಕೆಯಲ್ಲಿ ಇದ್ದರೆ ಕಾಲಾಂತರಲ್ಲಿ ಹಂಚಿನ ಮಾಡು ಕಂಡತ್ತು. ಆದರೆ ಈಗ ತಾರಸಿಗೆ ಎತ್ತಿಟ್ಟು ಗೌಡ ಜನಾಂಗಲಿ ಕೂಸು ಹುಟ್ಟಿದಲ್ಲಿಂದ ವಯಸ್ಸಾಗಿ ಇಹಲೋಕಂದ ಮರೆಯಾಗುವವರೆಗೆ ಮಾಡಕಾದ ಎಲ್ಲ ಕಾರಬಾರನ ಈ ಐನು ಮನೆಯಲ್ಲಿ ಶಕ್ತಿ ಭಕ್ತಿಲಿ ನಡೆಸಿಕೊಂಡು ಬಂದವೆ. ಹಿಂಗಿರುಕನ ಈ ಐನು ಮನೆ ದೇವಸ್ಥಾನ ಇದ್ದಂಗೆ ತಾನೆ. ಇಂದಿನ ಕಾಲಘಟ್ಟಲ್ಲಿ ಕೂಡು ಕುಟುಂಬ ಪಾಲಾಗಿ ಓದಿದ ಮಕ್ಕ ಹಳ್ಳಿ ಬಿಟ್ಟು ಪೇಟೆ ಸೇರಿಕೊಂಡು ಅವರವರ ಪಾಲಿಗೆ ಬಂದ ಜಾಗೆಯಲ್ಲಿ ಬೇರೆ ಬೇರೆ ಮನೆ ಮಾಡಿಕೊಂಡು ಐಷಾರಾಮಿ ಬದುಕು ಕಟ್ಟಿಕೊಂಡಳು. ಆದರೆ ಅಂದು ಐನು ಮನೆಯಲ್ಲಿ ಕೂಡು ಕುಟುಂಬಲಿ ಬದುಕಿ ಬಾಳ್ದ ಸುಖ ನೆಮ್ಮದಿ ಎಲ್ಲಿ ಹುಡುಕಿರೂ ಸಿಕ್ಕಿಕ್ಕಿಲ್ಲೆ. ಎಷ್ಟೋ ಕಡೆ ವಾರಸ ಇಲ್ಲದೆ ಐನು ಮನೆಗ ಮುರಿದು ಬಿದ್ದು ಇಲ್ಲರೆ ಕುಟುಂಬಸ್ಥರೇ ಸೇರಿ ದೊಡ್ಡ ಮನೆನ ಬಿಚ್ಚಿ ಸಣ್ಣದಾಗಿ ಗುಡಿ ಕಟ್ಟಿ ಐನು ಮನೆ ತೇಳಿ ಗುರುತಿಸಿಕೊಳ್ಳಿಕ್ಕೆ ಉಳಿಸಿಕೊಂಡಳು. ಇತ್ತೀಚೆಗೆ ಮದುವೆ ಕಾರ್ಬಾರ್ನ ನಡೆಸುವ ಸಮಾಜ ಕಟ್ಟಡಗಳ ಬಾಡಿಗೆ ಖರ್ಚು ನೀಸಿಕೆ ಬತ್ತದೆ. ಐನು ಮನೆಗಳನ್ನ ವಿಸ್ತಾರ ಆಗಿ ಕುಟುಂಬದ ಕಾರ್ಬಾರ್ಗಳಿಗೆ ಉಪಯೋಗಕ್ಕೆ ಬರುವಂಗೆ ಕಟ್ಟಿಕೊಂಡಳು. ಹೆಂಗೆ ಇರಲಿ, ಐನು ಮನೆ ದೊಡ್ಡ ಮನೆ ತೇಳ್ದು ಗುರುಸ್ಥಾನ. ಈ ಮನೆ ಹತ್ತುಕನ ಎಂಥವರ ಮನಸ್ಸಲ್ಲೂ ಕೂಡ ಭಕ್ತಿ ಭಾವನೆ ಮೂಡ್ದು ಸಹಜ. ಇಂಥ ಐನು ಮನೆಗಳನ್ನ ನಾವೆಲ್ಲವೂ ಪೋಷಣೆ ಮಾಡಿದು ನಮ್ಮೆಲ್ಲರ ಧರ್ಮ ಅಲ್ಲ?
1: ಇದುವರೆಗೆ ಕೊಡಗಿನ ಅರೆಭಾಷೆ ಗೌಡರ ಐನ್ಮನೆ ಜೀವನ ಕ್ರಮ ಈ ಬಗ್ಗೆ ಮಾತಾಡಿದವು ಕಡ್ಲೆರ ತುಳಸಿ ಮೋಹನ್. ಇದು ಇಂದಿನ ಅರೆಭಾಷೆ ಐಸಿರಿ.
2: ಅರೆಭಾಷೆ ಐಸಿರಿ ಕಾರ್ಯಕ್ರಮ ಕೇಳಿದಿರಿ. ನಿರ್ವಹಣೆ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಈಗ ಒಂದು ಭಾವಗೀತೆ, ಸಿ ಅಶ್ವಥ್ ಅವರು ಹಾಡಿರುವ ಪುತೀನಾ ಅವರ ರಚನೆ. ಮಾಡುವವನದಲ್ಲ ಹಾಡು, ಹಾಡುವವನದು.

0: ಸಿರಿಗಂಧ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ 2011ರಲ್ಲಿ ತೆರೆ ಕಂಡ ಉಯ್ಯಾಲೆ ಚಿತ್ರದ ಹಾಡು ಕಾರ್ತಿಕ್ ಅವರ ಸ್ವರದಲ್ಲಿ. ಅದಕ್ಕೆ ಮೊದಲು ಜಾಹೀರಾತು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸಮಯ ಆಗಿದೆ 8:18. ನಾವಿದ್ದೀವಿ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಅಂತರ್ಮುಖಿ ಬಹಿರ್ಮುಖಿ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಹಿರ್ಮುಖ ವ್ಯಕ್ತಿಗಳು ಜನರೊಂದಿಗೆ ಬೆರೆಯಲು, ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಲು ಮತ್ತು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅಥವಾ ತೊಡಗಿಸಿಕೊಳ್ಳಲು ಹೆಚ್ಚಾಗಿ ಇಷ್ಟಪಡುತ್ತಾರೆ. ಹಾಗೆ ಇವರು ತುಂಬಾ ಮಾತಾಡ್ತಾರೆ, ಕಾರ್ಯಕ್ರಮದಲ್ಲಿ ಹೆಚ್ಚು ಉತ್ಸಾಹದಿಂದ ಭಾಗವಹಿಸ್ತಾರೆ, ಹೆಚ್ಚಾಗಿ ಜನರ ಮಧ್ಯೆ ಇರಲು ಬಯಸ್ತಾರೆ. ಸೋಷಲೈಸಿಂಗ್ ಅಥವಾ ಸಾಮಾಜಿಕವಾಗಿ ತಮ್ಮನ್ನು ತಾವು ಹೆಚ್ಚಾಗಿ ತೊಡಗಿಸಿಕೊಳ್ಳಲು ಬಯಸುವಂಥದ್ದು. ಹಾಗಾಗಿ ಇವರನ್ನು ಎಕ್ಸ್ಟ್ರೋವರ್ಟ್ ಅಥವಾ ಬಾಹ್ಯಮುಖ ವ್ಯಕ್ತಿತ್ವದವರು ಅಂತ ಕರೆಯಬಹುದು. ಇನ್ನೊಂದಷ್ಟು ಮಾತುಕತೆ ಮುಂದುವರಿಯಿತೆ ಗೀತೆಗಳ ನಂತರ.

ಮಾತಾಡ್ತಾ ಇದ್ವಿ. ಇವರ ವ್ಯತ್ಯಾಸಗಳ ಬಗ್ಗೆ ಹೇಳೋದಾದರೆ, ಅಂತರ್ಮುಖಿಯರು ಯಾವಾಗಲೂ ಉತ್ತಮ ಕೇಳುಗರಾಗಿರ್ತಾರೆ, ಏಕಾಗ್ರತೆ ಹೆಚ್ಚಾಗಿರುತ್ತದೆ, ಹಾಗೆ ಸೃಜನಾತ್ಮಕವಾಗಿ ಚಿಂತನೆ ಮಾಡುತ್ತಾರೆ. ಜವಾಬ್ದಾರಿಯುತ ನಿರ್ಧಾರಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳುವಂತಹದ್ದು ಅಂತರ್ಮುಖಿಯವರು. ಬಹಿರ್ಮುಖಿಯರು ಅಥವಾ ಎಕ್ಸ್ಟ್ರೋವರ್ಟ್ರವರು ಉತ್ತಮ ಸಂವಹನ ಕೌಶಲ್ಯ ಹೊಂದಿರುತ್ತಾರೆ. ತಂಡದೊಂದಿಗೆ ಅಥವಾ ಒಂದು ಟೀಮ್ನ ಜೊತೆ ಉತ್ತಮ ಹೊಂದಾಣಿಕೆ ಇರುವಂತಹದ್ದು ಇವರಿಗೆ ಜಾಸ್ತಿ. ಹಾಗೆ ಜನರೊಂದಿಗೆ ಹೆಚ್ಚಾಗಿ ಬೆರೆಯುವುದರಿಂದ ಆತ್ಮವಿಶ್ವಾಸ ಹೆಚ್ಚಿರುತ್ತದೆ ಇಂಥವರಲ್ಲಿ. ಹಾಗೆ ಲೀಡರ್ಶಿಪ್ ಕ್ವಾಲಿಟಿ ಅಥವಾ ನಾಯಕತ್ವದ ಗುಣವನ್ನು ಇವರು ಹೆಚ್ಚಾಗಿ ಹೊಂದಿರುತ್ತಾರೆ. ಹಾಗಾಗಿ ಬಹಿರ್ಮುಖಿ ಅಥವಾ ಅಂತರ್ಮುಖಿಯಾಗಿರೋದು ಉತ್ತಮ ಅಥವಾ ಕೆಟ್ಟದು ಅಲ್ಲ. ಎರಡು ವ್ಯಕ್ತಿತ್ವಗಳು ತಮ್ಮದೇ ಆದ ವಿಶೇಷತೆ ಮತ್ತು ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಮಾತುಕತೆ ಮುಂದುವರಿಸೋಣ ಗೀತೆಯ ನಂತರ. ಇದಕ್ಕೆ ಕೇಳಿ ಸಂಜು ವೆಡ್ಸ್ ಗೀತ ಚಿತ್ರದ ಹಾಡು ಟಿಪ್ಪು ಅವರ ಸ್ವರದಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜೆಸ್ಸಿ ಗೇಟ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಅಂತರ್ಮುಖಿ ಬಹಿರ್ಮುಖಿ ವ್ಯಕ್ತಿತ್ವದ ಬಗ್ಗೆ

ಸಮಯಾಗಿದೆ 8:45 ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಕೆಳಗುರೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ವಿಭಿನ್ನರು. ವ್ಯಕ್ತಿತ್ವ ಹೇಗೆ ಇರಲಿ, ಅಂತರ್ಮುಖಿ ಅಥವಾ ಬಾಹಿರ್ಮುಖಿಯಾಗಿರಲಿ, ಅವರನ್ನು ಗೌರವಿಸಿ ಸ್ವೀಕರಿಸಿ. ಅವರನ್ನು ಬದಲಾಯಿಸುವುದಕ್ಕಿಂತ ಅರ್ಥ ಮಾಡಿಕೊಳ್ಳುವುದು ಉತ್ತಮ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ. ಇದೀಗ ಕೊನೆಯ ಎರಡು ಗೀತೆಗಳು ಸಿರಿಗಂಧ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ. ಅವಿನಾಶ್ ಚೇಬಿ ಅವರ ಸ್ವರದಲ್ಲಿ ಆಸ್ಕರ್ ಚಿತ್ರದ ಹಾಡು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಸಿರಿಗಂಧ ಕಾರ್ಯಕ್ರಮ ಕೇಳಿದಿರಿ. ಈ ಗೀತೆಯೊಂದಿಗೆ ಸಿರಿಗಂಧ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಯ ಆಗ್ತಾ ಇದೆ 8:45 ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು ಸಮಯ 9:15 ಇನ್ನು ಮುಂದೆ ಕೇಳಿ ಅನಿತಾ ಆನಂದ್ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಉಡುಗುಣ ವೇಶ್ವಿತ, ರಚನೆ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ.

ಗೀತ ಆನಂದ್ ಅವರು ಹಾಡಿರುವ ಕೊನೆಯ ಭಾವಗೀತೆ ಕಾಗದದ ದೋಣಿಗಳು ತೇಲಿದರು ಏನಂತೆ. ರಚನೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್.

ಇದುವರೆಗೂ ಮನಿ ಟಾಕ್ ನಂತರ ಮಾಂತನ್ ಕೇಳಿದಿರಿ ದೆಹಲಿ ಕೇಂದ್ರದಿಂದ. ಆಕಾಶವಾಣಿ ಬೆಂಗಳೂರು ಸಮಯ ಸರಿಗೆ 10 ಗಂಟೆ. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೆಚ್ಎಂ ಸ್ಮಿತಾ ಅವರಿಂದ ವಯೋಲಿನ್ ವಾದನ, ಮೃದಂಗ ಎಂ ಗುರುರಾಜ್, ಮೋರ್ಚಿಂಗ್ ಜಿ ಲಕ್ಷ್ಮೀನಾರಾಯಣ. ಮೊದಲಿಗೆ

ಇದುವರೆಗೂ ಮನಿ ಟಾಕ್ ನಂತರ ಮಂಥನ್ ಕೇಳಿದಿರಿ ದೆಹಲಿ ಕೇಂದ್ರದಿಂದ ಆಕಾಶವಾಣಿ ಬೆಂಗಳೂರು. ಸಮಯ ಸರಿಗೆ 10 ಗಂಟೆ. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೆಚ್ಎಂ ಸ್ಮಿತಾ ಅವರಿಂದ ವಯೋಲಿನ್ ವಾದನ, ಮೃದಂಗ ಎಂ ಗುರುರಾಜ್ ಮೋರ್ಚಿಂಗ್ ಜಿ ಲಕ್ಷ್ಮೀನಾರಾಯಣ. ಮೊದಲಿಗೆ ಚಲಮೇಲ ವರ್ಣ ನಾಟಕರುಂಜಿ ರಾಗ ಆದಿತಾಳದಲ್ಲಿ ಮುಲ್ಲೈವಿಟ್ಟು ರಂಗಸ್ವಾಮಿ ನಟ್ಟುವನಾರ್ ಅವರ ರಚನೆ.

ಇನ್ನು ಮುಂದೆ ಕೇಳಿ ಸರಸೀರು ಹಾಸನ ಪ್ರಿಯೆ ನಾಟರಾಗ ಆದಿತಾಳದಲ್ಲಿ ಪುಲಿಯೂರು ದೊರೆಸ್ವಾಮಿ ಅಯ್ಯರವರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಕೇಳಿ ಎನ್ನಗಾನೋ ರಾಮ ಭಜನ ಪಂಥುವರಾಳಿ ರಾಗ ರೂಪಕ ತಾಳದಲ್ಲಿ ಭದ್ರಾಚಲ ರಾಮದಾಸರ ರಚನೆ.